ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ. ಈ ನಂತರ ಅಂದರೆ 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ದಿವಾಕರ್ ಡೋಂಗುರೆ ಅವರಿಂದ. 6:35 ರೈತರಿಗೆ ಸಲಹೆಗಳು. 6:40 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ವಿಜಯಪುರ ತಾಲೂಕಿನ ತಿಕೋಟಾದ ಗೌರವ ಮಾದರ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು. 6:40 ಜನಪದ ಗೀತೆಗಳು ಮೂಡಿಬರಲಿವೆ. 7:15 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಸಂದರ್ಭದಲ್ಲಿ ಸಂದರ್ಶನ ಭಾಗವಹಿಸುತ್ತಾರೆ ಡಾಕ್ಟರ್ SB ರವಿಕುಮಾರ್ ಜಂಟಿ ಆಯುಕ್ತರು ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ. ನಡೆಸಿಕೊಡುತ್ತಾರೆ SS ನಿರ್ಮಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ. 7:45 ಹಾಗೂ 9:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, ನಂತರ ನೀತಿಕತೆ, ತದನಂತರ ಮಿಶ್ರ ಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್ ಬಿತ್ತರವಾಗುವುದು. ಇನ್ನು ಮಧ್ಯಾಹ್ನ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. ಇದರಲ್ಲಿ ಹಾಸನದ ಶಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯ. 12:30 ಆರೋಗ್ಯ ಸಂಚಿಕೆ. ಇದರಲ್ಲಿ ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ, ಈ ಕುರಿತು ಡಾಕ್ಟರ್ ರಾಮರಾಜು ಬಿ ಸಹ ಪ್ರಾಧ್ಯಾಪಕರು, ರೋಗ ನಿಧಾನ ವಿಭಾಗ, ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್ ಚಿತ್ರದುರ್ಗ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ MS. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನೊಂದಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ಇದೆ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 2:40 ಗಾಂಧಿ ಸ್ಮೃತಿ ಬೆಂಗಳೂರು ಕೇಂದ್ರದಿಂದ. ಸಂಜೆ ನಿಲಯದ ಪ್ರಸಾರ ಕಾರ್ಯದಲ್ಲಿ 5:00 ಚಿತ್ರಗೀತೆಗಳು. 5:45 ವಾರಕ್ಕೊಂದು ಕಥೆ ವಿಶೇಷ ಕಥಾ ಸರಣಿ ಕಾರ್ಯಕ್ರಮ. 6:00 ಇಂದು ಸಂಜೆ ಮತ್ತು ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಮತ್ತು ನೀತಿಕತೆ ಪ್ರಸಾರವಾಗುತ್ತದೆ. 6:30 ಅವಲೋಕನ. 6:51 ಎಂದಿನಂತೆ ಕಿಸಾನ್ವಾಣಿ ಕಾರ್ಯಕ್ರಮ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕುಳೆ ಕಬ್ಬು ನಿರ್ವಹಣೆ ಕುರಿತು ಸಂಕೇಶ್ವರದ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಬೇಸಾಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ SS ನೂಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ. ಇನ್ನು 7:45 ಚಿತ್ರಗೀತೆಗಳು. 8:00 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾತಾರ ಹೇ ಮೇರಾ ದಿಲ್. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು. 9:15 ಬೆಂಗಳೂರು ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮದ ಅವತರಣಿಕೆ. 9:30 ಕರೆಂಟ್ ಅಫೇರ್ಸ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30 ವಿಶೇಷ ಧ್ವನಿ ಮುದ್ರಣ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಪ್ರಮುಖ ಕಾರ್ಯಕ್ರಮಗಳು.

ರವಿಕುಮಾರ್, ಜಂಟಿ ಆಯುಕ್ತರು, ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ ಇವರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಎಸ್ ನಿರ್ಮಲಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಇದು ಆಕಾಶವಾಣಿ ವಿಜಯಪುರ. ಸಮಯ ಈಗ 6:05 ಆಗುತ್ತಲಿದೆ. ಇನ್ನೀಗ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

ಕೆಳಗರೆ ಇಂದು ಬೆಳಗ್ಗೆ 7:15 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಸಂದರ್ಭದಲ್ಲಿ ಸಂದರ್ಶನವಿದೆ. ಡಾಕ್ಟರ್ ಎಸ್ ಬಿ

ಈಗ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನದಲ್ಲಿ ಮುಂದಿನ ಗೀತೆ SEN ಚಂದ್ರಬಾಲ ಅವರಿಂದ ಶ್ರೀರಾಮದಾಸರ ಕೃತಿ.

ಗುಂಪುಗಳಾಗಿ ಗುಡಿಯ ಪ್ರವೇಶದ್ವಾರದ ಮೆಟ್ಟಲುಗಳಾಗಿಯೇ ಉಳಿಯಬಹುದು. ಹಾಗೆಂದು ಕಲ್ಲುಗಳು ತಮ್ಮ ಸ್ಥಿತಿಗೆ ಮರುಗಿವೆಯೇ? ಖಂಡಿತ ಇಲ್ಲ. ತಾವು ಈ ಪರಿಯಲ್ಲಾದರೂ ದೇವನ ಸೇವೆಗೆ ಒದಗಿ ಬಂದೆವಲ್ಲ ಅನ್ನುವ ಸಾರ್ಥಕ ಭಾವವನ್ನು ಅವು ಹೊಂದಿವೆ. ಯಾಕೆ ಹೀಗೆ? ಉತ್ತರ ಬಹಳ ಸುಲಭವಿದೆ. ಕಲ್ಲಿನ ಲಕ್ಷಣ ಗಡಸುತನ ಮೆದುತನಗಳನ್ನು ಹೊಂದಿಕೊಂಡು ಅದು ವಿವಿಧ ನಿರ್ಮಿತಿಗಳಿಗೆ ಬಳಸಲ್ಪಡುತ್ತದೆ. ಶಿಲ್ಪಕ್ಕೊದಗಿ ಬರುವ ಕಲ್ಲಿನ ಗುಣಲಕ್ಷಣಗಳೇ ಬೇರೆ. ಅದು ಮೆದುವಾಗಿರಬೇಕು. ಶಿಲ್ಪಿಯ ಚಾಣದ ಪೆಟ್ಟನ್ನು ಸಹಿಸಿಯೂ ಶಿಲ್ಪವಾಗುವ ಗುಣವನ್ನು ಹೊಂದಿರಬೇಕು. ಎಲ್ಲೋ ಬೆಟ್ಟದಲ್ಲಿ ಮಳೆ ಬಿಸಿಲು ಗಾಳಿಯ ಹೊಡೆತಗಳನ್ನು ಸಹಿಸುತ್ತ ಅನಾಥವಾಗಿ ಬಿದ್ದ ಕಲ್ಲು ಶಿಲ್ಪಿಯ ಕಣ್ಣಿಗೆ ಬಿದ್ದಾಗ ಅದರ ಅದೃಷ್ಟ ಕುದುರಿತೆಂದೇ ಹೇಳಬೇಕು. ಅದು ದೇವಮೂರ್ತಿಯಾಗಿ ಗರ್ಭಗೃಹದಲ್ಲಿಯೇ ರಾರಾಜಿಸಲ್ಪಡುತ್ತದೆ. ದೇವಾಲಯಕ್ಕೆ ಬಂದ ಭಕ್ತರಿಂದ ವಂದಿಸಲ್ಪಡುತ್ತದೆ. ಒಂದು ಕ್ಷಣ ಸಾಮಾಜಿಕ ಬದುಕಿನಲ್ಲಿ ಹೇಗೆಲ್ಲ ಮನುಷ್ಯ ಒದಗಿ ಬರುತ್ತಾನೆ, ಹೇಗೆಲ್ಲ ಬಳಸಲ್ಪಡುತ್ತಾನೆ ಅನ್ನುವುದನ್ನು ಯೋಚಿಸಿದಾಗ ಕಲ್ಲಿನ ಬಳಕೆಯ ಉದಾಹರಣೆ ನಮಗೆಲ್ಲ ಅರ್ಥವಾಗಬೇಕು. ಕಲ್ಲಿನ ಮಾತು ಬಿಡಿ, ಅದು ತನ್ನ ಪ್ರಕೃತಿದತ್ತ ಗುಣವನ್ನು ಬದಲಿಸಲಾಗದು. ಆದರೆ ನಾವು ಮನುಷ್ಯರು ಹಾಗಲ್ಲವಲ್ಲ. ನಮ್ಮಲ್ಲಿ ವಿದ್ಯೆ ಇದೆ, ವಿವೇಕವಿದೆ, ವಿವೇಚನೆ ಇದೆ. ನಾವು ಏನಾಗಬೇಕು ಅನ್ನುವುದರ ನಿರ್ಧಾರವೂ ಇದೆ. ನಾವು ಮನಸ್ಸು ಮಾಡಿದರೆ ಮೆಟ್ಟಿಲು ಕಂಬ ದ್ವಾರಪಾಲಕರಾಗದೆ ಎಲ್ಲರೂ ಕೈಮುಗಿಯುವ ಮೂರ್ತಿ ರೂಪವಾಗಬಹುದು. ಏನಾಗಬೇಕೆಂಬುದು ನಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ನಾವು ಏನೇ ಆದರೂ ಸಮಾಜ ರೂಪಿ ಭಗವಂತನ ಸೇವೆಗೆ ಹಿರಿದು ಕಿರಿದೆನ್ನದೆ ಅನುವಾಗೋಣ. ಶಿಲ್ಪಿ ಹೇಗೆ ಶಿಲೆಯ ಗುಣ ಸ್ವಭಾವಗಳನ್ನರಿತು ತನ್ನ ಚಾಣದಿಂದ ತನ್ನ ಕಲ್ಪನೆಯ ಆಕಾರವನ್ನು ಕೊಟ್ಟು ಅದನ್ನು ಒಂದು ಶಿಲ್ಪವಾಗಿ ಮಾಡುತ್ತಾನೋ, ಅಂತೆಯೇ ಗುರುವು ಕೂಡ ಶಿಷ್ಯನ ಗುಣಸ್ವಭಾವ, ಕಲಿಕೆಯ ಮೇಲಿನ ಆಸಕ್ತಿ, ಅವನಲ್ಲಿರುವ ವಿನಯ ವಿಧೇಯತೆಗಳನ್ನು ಗಮನಿಸಿ ಅವನನ್ನು ರೂಪಿಸುತ್ತಾನೆ. ಈ ನೆಲೆಯಲ್ಲಿ ಗುರುವೇ ನಮ್ಮನ್ನು ರೂಪಿಸುವ ಶಿಲ್ಪಿ. ಗುರುವಿನ ಬಗೆಗೆ ಸಂಸ್ಕೃತದಲ್ಲಿ ಹೀಗೊಂದು ಶ್ಲೋಕವಿದೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮೀಳಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ಅಜ್ಞಾನ ಅವಿವೇಕಗಳಿಂದ ಕುರುಡಾಗಿರುವ ನಮ್ಮ ಕಣ್ಣುಗಳನ್ನು ಸುಜ್ಞಾನ ವಿವೇಕಗಳೆಂಬ ಅಂಜನವನ್ನು ಹಚ್ಚಿ ತೆರೆಸುತ್ತಾನೆ. ದಾಸರು ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಎಂದಿಲ್ಲವೇ? ಇನ್ನು ನಮ್ಮ ಬದುಕಿನಲ್ಲಿ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವ ಕವಿತೆಯ ಸಾಲುಗಳೇ ಇವೆಯಲ್ಲ. ಎಳವೆಯಲ್ಲಿ ನಮ್ಮ ತೊದಲು ನುಡಿಗಳನ್ನು ತಿದ್ದಿ ತೀಡಿ ನಮಗೆ ಸಂಸ್ಕಾರವನ್ನು, ಬದುಕಿನ ಚೆಲು ನಡೆ ನುಡಿಗಳನ್ನು ಕಲಿಸಿದವಳು ನಮ್ಮ ಹೆತ್ತ ತಾಯಿ. ಮುಂದೆ ಗುರುವಾಗುವ ಸರದಿ ನಾವು ಬೆಳೆದಂತೆ ನಮ್ಮನ್ನು ಸಾಕಿ ಸಲಹಿ ವಿದ್ಯೆಯಿತ್ತು ಪೊರೆದ ತಂದೆಯದು. ಮುಂದೆ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರ ಸರದಿ. ಈ ಕಾರಣಕ್ಕಾಗಿಯೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನುವ ಮಾತು. ನಮ್ಮ ಬದುಕಿನ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳು ಕೂಡ ಬದುಕಿನಲ್ಲಿ

0: ಗುರುವೇ ಆಗುವುದಿದೆ. ಬದುಕಿನಲ್ಲಿ ನಾವು ಎಡವಿದೊಂದೊಂದು ಪರಿಯು ನಮ್ಮ ಗುರುವಾಗಿ ಜೀವನದ ಪಾಠವನ್ನು ನಮಗೆ ಕಲಿಸುತ್ತದೆ. ಬದುಕು ಮುಗಿಯದ ಕಲಿಕೆ. ಈ ಕಲಿಸುವಿಕೆಯಲ್ಲಿ ಗುರುಸ್ವರೂಪರಾದ ಎಲ್ಲರನ್ನೂ ಸ್ಮರಿಸುತ್ತ ಬಾಳಪಥವನ್ನು ಕ್ರಮಿಸೋಣ.
1: ಇದುವರೆಗೆ ದಿವಾಕರ ಢೋಂಗ್ರೆ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ
2: ಆಕಾಶವಾಣಿ ವಿಜಯಪುರ, ಸಮಯ 6:35. ಈಗ ರೈತರಿಗೆ ಸಲಹೆಗಳು.

0: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಶಿವನಗೌಡ ಪಾಟೀಲ್, ಜಂಟಿ ಕೃಷಿ ನಿರ್ದೇಶಕರು, ವಿಜಯಪುರ ಜಿಲ್ಲೆ. ನಾವು ಜೂನ್ 1 ತಾರೀಕಿನಿಂದ ಜೂನ್ 30ರವರೆಗೆ ಖೇತ್ ಬಚಾವೋ ಅಭಿಯಾನವನ್ನು ಆರಂಭಿಸಿದ್ದೇವೆ. ಈ ಖೇತ್ ಬಚಾವೋ ಆಂದೋಲನದ ಮೂಲ ಉದ್ದೇಶ ಏನಪ್ಪ ಅಂದರೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು, ಜೊತೆಗೆ ರಾಸಾಯನಿಕ ಗೊಬ್ಬರ ಬಳಕೆ ಕಡಿಮೆ ಮಾಡಿ ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸುವ ಸಂಬಂಧ ಈ ಖೇತ್ ಬಚಾವೋ ಆಂದೋಲನವನ್ನು ಪ್ರಾರಂಭಿಸಲಾಗಿದೆ. ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಹಾಗೂ ಕೃಷಿ ಇಲಾಖೆ ವತಿಯಿಂದ, KVK ಹಾಗೂ ಕೃಷಿ ಸಂಬಂಧಿತ ಇಲಾಖೆ ವತಿಯಿಂದ ಈ ಒಂದು ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ. ಇದರ ಮೂಲ ಉದ್ದೇಶ ಮಣ್ಣನ್ನು ಉಳಿಸಿ ಅಥವಾ ಮಣ್ಣನ್ನು ಸಂರಕ್ಷಣೆ ಮಾಡಿ ಮತ್ತು ಉತ್ತಮ ಇಳುವರಿಯನ್ನು ಯಾವ ರೀತಿ ಪಡೆಯಬೇಕು ಎಂಬುವ ಮೂಲ ಉದ್ದೇಶದಿಂದ ಎಲ್ಲ ರೈತರೊಂದಿಗೆ ಸಂವಾದ ಹಾಗೂ ಪ್ರಚಾರ ಮತ್ತು ವಿವಿಧ ಮಾಧ್ಯಮಗಳ ಮೂಲಕ ರೈತರಿಗೆ ಪ್ರಚಾರ ಮಾಡುವುದು ಇದರ ಮೂಲ ಉದ್ದೇಶ ಇದೆ. ಏನು ಇವತ್ತಿನ ದಿವಸ ಅತಿಯಾದ ರಾಸಾಯನಿಕ ಗೊಬ್ಬರವನ್ನು ಮತ್ತು ಅಸಮತೋಲನ ಗೊಬ್ಬರವನ್ನು ಉಪಯೋಗ ಮಾಡುವುದರಿಂದ ಯಾವ ರೀತಿ ಮಣ್ಣಿನ ವೈವಿಧ್ಯತೆಯನ್ನು ನಾವು ಹಾಳು ಮಾಡ್ತಾ ಇದ್ದೀವಿ, ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಚಟುವಟಿಕೆ ಮೇಲೆ ಯಾವ ರೀತಿ ಋಣಾತ್ಮಕ ಪರಿಣಾಮ ಬೀರ್ತಾ ಇದೆ ಎಂಬುವ ಬಗ್ಗೆ ರೈತರಿಗೆ ಮುಟ್ಟಿಸುವಗೋಸ್ಕರ ಈ ಒಂದು ಖೇತ್ ಬಚಾವೋ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಉತ್ತಮ ಇಳುವರಿಯನ್ನು ಯಾವ ರೀತಿ ಪಡೆಯಬೇಕು ಮತ್ತು ಸಾವಯವ ಇಂಗಾಲದ ಪ್ರಮಾಣ ಎಷ್ಟಿರಬೇಕು, ಇರುವುದರಿಂದ ಏನು ಅನುಕೂಲತೆಗಳು ಎಂಬುವ ಬಗ್ಗೆ ನಾವು ಹೆಚ್ಚಿನ ಒತ್ತು ಕೊಟ್ಟು ರೈತರಿಗೆ ತಿಳುವಳಿಕೆ ಹೇಳ್ತಾ ಇದ್ದೀವಿ. ಆ ಕಾರಣ ಈ ಖೇತ್ ಬಚಾವೋ ಅಭಿಯಾನದಲ್ಲಿ ಎಲ್ಲ ರೈತ ಬಾಂಧವರು ಭಾಗಿಯಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋ ಜೊತೆಗೆ ಇದರ ಮೂಲ ಉದ್ದೇಶವನ್ನು ನಾವೆಲ್ಲರೂ ಕೂಡಿ ಪಾಲಿಸೋಣ ಅಂತ ಹೇಳಿ ಈ ಒಂದು ಅಭಿಯಾನದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಒತ್ತಿಕೊಂಡು ಮತ್ತೊಮ್ಮೆ ವಿನಂತಿಸುತ್ತಾ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.
1: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆ ಅಲ್ಲ.
2: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
1: 14ರಿಂದ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
2: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
1: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
2: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
3: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

0: ಕಡಿಬೇಡ ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೇ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ. ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವ್ರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
1: ಗಿಡ ಗಿಡ ಅಲ್ಬೇಡ, ನಾನು ಇಲ್ಲೇ ಒಂದು ಸಸಿ ನೆಡ್ತೀನಿ. ದಿನಾಲು ಅದಕ್ಕೆ ನೀರ್ ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
2: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.
3: ಈ ಮಗುವಿನ ಹೆಗಲಿಗೆ

ಆಕಾಶವಾಣಿ ವಿಜಯಪುರ, ಸಮಯ 6:40 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಜನಪದ ಸಂಗೀತ ಕಾರ್ಯಕ್ರಮ ಇದರಲ್ಲಿ ಇಂದು ತಿಕೋಟಾದ ಗೌರವ ಮಾದರ್ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳು.

ಇದುವರೆಗೆ ಗೌರವ ಮಾದರ್ ಮತ್ತು ತಂಡದವರಿಂದ ಚೌಡ್ಕಿ ಪದಗಳನ್ನು ಕೇಳಿದ್ರಿ. ಇದಾಗಿತ್ತು ನಮ್ಮ ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ.

0: ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತಾ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
5: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
6: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಸಮಯ 7:02. ಇದೀಗ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಜೂನ್ 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನೀತಿ ಆಯೋಗದ ಸಭೆ, ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಾಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈಗ ವಾರ್ತೆಗಳ ವಿವರ. ಖಾಸಗಿ ವಲಯಕ್ಕೆ ಸಮಾನಾಂತರವಾಗಿ ಗುಣಮಟ್ಟದ ಶಿಕ್ಷಣ ನೀಡಲು ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟಪತಿ ಸಾಂಸ್ಕೃತಿಕ ಭವನದಲ್ಲಿ ನಡೆದ ನೀತಿ ಆಯೋಗದ ಆಡಳಿತ ಮಂಡಳಿಯ 11ನೇ ಸಭೆಯಲ್ಲಿ ಮುಖ್ಯಮಂತ್ರಿಯವರು ವಿಕಸಿತ ಭಾರತ 2047ಕ್ಕೆ ಸಮಗ್ರ ಮಾನವ ಅಭಿವೃದ್ಧಿ ಕುರಿತ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕರ್ನಾಟಕದಲ್ಲಿ 1 ಮತ್ತು 2ನೇ ತರಗತಿಯಿಂದ ಕಂಪ್ಯೂಟರ್ 6ನೇ ತರಗತಿಯಿಂದ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯಗಳನ್ನು ಆಯ್ಕೆ ಮಾಡಲು ಪ್ರೋತ್ಸಾಹಿಸಲಾಗುತ್ತಿದೆ. ಕರ್ನಾಟಕ ಎಐ ವಿದ್ಯೆ ಮತ್ತು ಕರ್ನಾಟಕ ಎಐ ಪ್ರಬೋಧ ಎಂಬ ಕೃತಕ ಬುದ್ದಿಮತ್ತೆ ಆಧಾರಿತ ಶಿಕ್ಷಣ ಮತ್ತು ಮೌಲ್ಯಮಾಪನ ವ್ಯವಸ್ಥೆಯನ್ನು ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿಯೊಂದಿಗೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಕೌಶಲ್ಯಾಭಿವೃದ್ಧಿ, ನವೋದ್ಯಮ ಹಾಗೂ ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗಳ ಕುರಿತು ವಿವರಣೆ ನೀಡಿದ ಮುಖ್ಯಮಂತ್ರಿಯವರು ಕೇಂದ್ರದಿಂದ ವಿವಿಧ ಕ್ಷೇತ್ರಗಳಲ್ಲಿ ಹಣಕಾಸು ನೆರವಿಗಾಗಿ ಮನವಿ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹೊಸದಿಲ್ಲಿಯಲ್ಲಿ ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೂಲಸೌಕರ್ಯ, ನೀರಾವರಿ, ನಾವೀನ್ಯತೆ ಹಾಗೂ ಜನಕಲ್ಯಾಣ ಯೋಜನೆಗಳ ಬಗ್ಗೆ ರಚನಾತ್ಮಕ ಚರ್ಚೆ ನಡೆಸಿದ್ದಾಗಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ, ಮೇಕೆದಾಟು, ಕಳಸಾ ಬಂಡೂರಿ, ಕೃಷ್ಣಾ ಸೇರಿದಂತೆ ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಸಕಾಲಿಕ ಅನುಮೋದನೆ ಮತ್ತು ಹಣಕಾಸು ಒದಗಿಸುವಂತೆ ಕೇಂದ್ರ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಮುಖ್ಯಮಂತ್ರಿ ಡಿಕೆ

0: ಶಿವಕುಮಾರ್ ಹೊಸದಿಲ್ಲಿಯಲ್ಲಿ ಮನವಿ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಮುನ್ನುಡಿ ಬರೆದಿದೆ. ಕೇವಲ ಫಲಾಕಾಂಕ್ಷಿಯಾಗಿಸದೆ ಮಹಿಳೆಯರನ್ನು ರಾಷ್ಟದ ಅಭಿವೃದ್ಧಿಯ ಚಾಲಕರನ್ನಾಗಿ ಪರಿವರ್ತಿಸಿದೆ. ಹ್ಯಾಶ್ಟ್ಯಾಗ್ 12 ಇಯರ್ಸ್ ಆಫ್ ನಾರಿಶಕ್ತಿಯೊಂದಿಗೆ ಇಂದು ಮಹಿಳಾ ಸಬಲೀಕರಣ ಪ್ರಯಾಣದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಈ ಮಧ್ಯೆ ಕೇಂದ್ರ ಪುರಸ್ಕೃತ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015 ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ವೈಶಿಷ್ಟ್ಯದ ಕುರಿತು ವಿಜಯಪುರ ಜಿಲ್ಲೆ ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸುಕನ್ಯಾ ಸಮೃದ್ಧಿ ಯೋಜನೆ ಒಬ್ಬ ತಂದೆ ತಾಯಿಗೆ ಗರಿಷ್ಠ 2 ಜನ ಹೆಣ್ಣು ಮಕ್ಕಳದ್ದು ಈ ಖಾತೆಯನ್ನ ತೆರೀಬಹುದು. ಮಗಳ ವಯಸ್ಸು 10 ವರ್ಷ ದಾಟಿರಬಾರದು. ಖಾತೆ ತೆರೀಲಿಕ್ಕೆ ಕನಿಷ್ಠ ಮೊತ್ತ 250 ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ. ಒಂದು ಆರ್ಥಿಕ ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 1 ಮುಂದೆ ಬರುವ March 31 ಕನಿಷ್ಠ 1,000, ಗರಿಷ್ಠ 1.5 ಲಕ್ಷ ರೂಪಾಯಿ ಜಮಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ 2 ಮಕ್ಕಳ ಹೆಸರಲ್ಲಿ ನೀವು ಖಾತೆ ತೆರೆದಿದ್ರೆ ಅಲ್ಲಿ 1 ಮಗಳ ಹೆಸರಿನಲ್ಲಿ 75,000 ಗರಿಷ್ಠ ಜಮಾ ಮಾಡಬಹುದು. ಚಕ್ರಬಡ್ಡಿ ರೂಪದಲ್ಲಿ ಪ್ರತಿ ವರ್ಷ March 31 ನಿಮ್ಮ ಖಾತೆಯಲ್ಲಿ ಜಮಾ ಆಗುತ್ತೆ. ವಿದ್ಯಾಭ್ಯಾಸಕ್ಕಾಗಿ ಮಗಳು 10th ಮುಗಿಸಿದ ನಂತರ ಅರ್ಧ ಅಮೌಂಟ್ ನಷ್ಟು ವಿಡ್ರಾಲ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಇನ್ನು ಕ್ಲೋಸರ್ 2 ಮಾಡಬಹುದು. ಮಗಳ ಮದುವೆ ಸಂದರ್ಭದಲ್ಲಿ ಮದುವೆ ದಿನಾಂಕ ನಿಗದಿ ಆದ 1 ಮುಂಚೆ ಒಟ್ಟು ಮೊತ್ತವನ್ನ ವಿಡ್ರಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಖಾತೆ ತೆರೆದ ದಿನಾಂಕದಿಂದ 21 ಈ ಖಾತೆ ಚಾಲ್ತಿಯಲ್ಲಿದ್ದು ಕ್ಲೋಸ್ ಮಾಡಿಕೊಳ್ಬಹುದು.
0: ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14 ಬೆಳಗ್ಗೆ 6:15 ಯೂಟ್ಯೂಬ್ ಯೋಗಥಾನ್ ಆಯೋಜಿತವಾಗಿದೆ. ರಾಯಚೂರು ಪತಂಜಲಿ ಯೋಗ ಸಮಿತಿ ನಾಡಿದ್ದು 14 ಬೆಳಗ್ಗೆ 5:30-7:30 ನಗರದ ಎಲ್ವಿಡಿ ಕಾಲೇಜು ಮೈದಾನದಲ್ಲಿ 21 ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ 8 ಕಾಲ ಉಚಿತ ಯೋಗ ಪ್ರಾಣಾಯಾಮ ಶಿಬಿರ ಆರಂಭಿಸಲಿದೆ ಎಂದು ಪತಂಜಲಿ ಯೋಗ ಸಮಿತಿ ಜಿಲ್ಲಾಧ್ಯಕ್ಷ ವಿಠೋಬ್ ರಾವ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಮಹತ್ವದ ಜೌಗು ಪ್ರದೇಶ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಸಂಬಂಧಿಸಿ ಸಮಗ್ರ ಸಂಶೋಧನಾ ವರದಿ ಹಾಗೂ ಪ್ರಸ್ತಾವವನ್ನು ಬಳ್ಳಾರಿ ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಕೆಎನ್ ಬಸವರಾಜ್ ಅವರಿಗೆ ಸಲ್ಲಿಸಲಾಗಿದೆ. ಹೊಸೂರು ವನಮಿತ್ರ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಸಮದ್ ಕೊಟ್ಟೂರು ನೇತೃತ್ವದ ತಂಡ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 ಕಲಂ 36A ಅಡಿ ಧರೋಜಿ ಕೆರೆ ಹಾಗೂ ಅದರ ಸುತ್ತಲಿನ ಪ್ರದೇಶವನ್ನು ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶವಾಗಿ ಘೋಷಿಸುವಂತೆ ಮನವಿ ಮಾಡಿದೆ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಆಚರಿಸಲಾಗುತ್ತಿದೆ. 2002 ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ವಿಶ್ವಾದ್ಯಂತ ಶೋಷಣೆಯ ಕೆಲಸಕ್ಕೆ ಒಳಗಾಗುತ್ತಿರುವ ಲಕ್ಷಾಂತರ ಮಕ್ಕಳ ದುಸ್ಥಿತಿಯ ಬಗ್ಗೆ ಜನಜಾಗೃತಿ ಮೂಡಿಸಲು ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಜಾರಿಗೆ ತಂದಿತು. ಬೆಂಗಳೂರಿನ ಶ್ರೀಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ 8:30 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಿದ್ದಾರೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ನವೋದ್ಯಮ ಹಾಗೂ ಜೀವನೋಪಾಯ ಧ್ಯೇಯದೊಂದಿಗೆ ಪರಿಣಿತರ ಮಾರ್ಗದರ್ಶನದೊಂದಿಗೆ ಸ್ವಯಂ ಉದ್ಯೋಗ ಕಂಡುಕೊಳ್ಳಲು ಅನುವಾಗುವಂತೆ ಜೆನ್ನೆಕ್ಸ್ಟ್

0: ಕೌಶಲ್ ಯಾನ್ ಎಂಬ ವಿನೂತನ ಉಚಿತ ವಸತಿ ಸಹಿತ 30 ದಿನಗಳ ತರಬೇತಿ ಶಿಬಿರ ಮೈಸೂರಿನ ಹೆಬ್ಬಾಳದ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ವಿಲೀಡ್ನಲ್ಲಿ ನಿರಂತರವಾಗಿ ನಡೆಯಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜೆನ್ನೆಕ್ಸ್ಟ್ ಕೌಶಲ್ ಯಾನ್ ಸಂಯೋಜಕ ಮೈಸೂರಿನ ಸಾಮಾಜಿಕೋದ್ಯಮಿ ಸಿ ಕನಕರಾಜು.
1: ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇಂದ ಜೆನ್ನೆಕ್ಸ್ಟ್ ಕೌಶಲ್ಯಾನ್ ಎಂಬ ಒಂದು ಉದ್ಯೋಗ ವೃತ್ತಿ ಮತ್ತು ಉದ್ಯಮಕ್ಕೆ ಸಿದ್ಧಗೊಳಿಸುವುದಕ್ಕಾಗಿ ಒಂದು ತರಬೇತಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಇದು ಇನ್ಫೋಸಿಸ್ ಫೌಂಡೇಶನ್ ಅವರ ಸಹಕಾರದೊಂದಿಗೆ ನಡೆಯುತ್ತಿದೆ. ಪಿಯುಸಿ ಡಿಗ್ರಿ ಡಿಪ್ಲೊಮೊ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಉದ್ಯೋಗದ ಹುಡುಕಾಟದಲ್ಲಿರುವ 18-29 ವರ್ಷದ ಯುವಕ ಯುವತಿಯರು ಅರ್ಜಿ ಸಲ್ಲಿಸಬಹುದು. ಪ್ರತಿ ಬ್ಯಾಚ್ನಲ್ಲಿ 30 ಜನಕ್ಕೆ ಅವಕಾಶ ಇದೆ. ಇದು 30 ದಿನದ ವಸತಿ ಸಹಿತ ತರಬೇತಿ, ಸಂಪೂರ್ಣವಾಗಿ ಉಚಿತವಾದ ತರಬೇತಿ. ಇದು ತರಬೇತಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಉದ್ಯೋಗ ಪ್ಲೇಸ್ಮೆಂಟ್ ಮಾರ್ಗದರ್ಶನ ಸಹಾಯ ನೀಡಲಾಗುತ್ತದೆ. ಜೊತೆಗೆ 10 ದಿನದ ಉದ್ಯಮಕ್ಕೆ ಸಜ್ಜುಗೊಳಿಸುವ ತರಬೇತಿ ಕೂಡ ಇಲ್ಲಿ ನಡೀತಾ ಇದೆ. ಇದು ಮೈಸೂರಿನ ಹೆಬ್ಬಾಳದಲ್ಲಿರುವ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ವಿಲೀಡ್ ಇಲ್ಲಿ ನಡೆಯಲಿದೆ. ಜನತೆ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇನೆ.
0: ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರೊಂದಿಗೆ ಮಹಾರಾಜ ಟ್ರೋಫಿ 2026 ಕಪ್ಪನ್ನು ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದರು. ಮಹಾರಾಜ ಟ್ರೋಫಿ ಪಂದ್ಯಾವಳಿ ಈ ತಿಂಗಳ 20ರಿಂದ ಜುಲೈ 12ರವರೆಗೆ ಹುಬ್ಬಳ್ಳಿ, ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ನಡೆಯಲಿದೆ. 6 ಫ್ರಾಂಚೈಸಿಗಳು ಒಟ್ಟು 34 ಪಂದ್ಯಗಳಲ್ಲಿ ಸ್ಪರ್ಧಿಸಲಿವೆ. ಉಡುಪಿ ಜಿಲ್ಲೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಇಂದು 3 ಗಂಟೆಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಆಯೋಗದ ಸಭೆ, ಸರ್ಕಾರಿ ಶಾಲೆ ಕಾಲೇಜುಗಳಿಗೆ 1 ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಜಿತ ಸಂದರ್ಶನ.
3: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
4: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
3: 14ರಿಂದ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
4: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
3: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
4: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
5: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
4: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ.
6: ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
7: ನಮಸ್ತೆ.
6: ಪ್ರತಿ ವರ್ಷ ಜನರಿಗೆ ಎಚ್ಚೆತ್ತುಕೊಳ್ಳೋದಿಕ್ಕೆ ಒಂದು ಜಾಗೃತಿಯನ್ನ ಮೂಡಿಸೋದಕ್ಕೆ ಒಂದು ಘೋಷವಾಕ್ಯವನ್ನ ನೀಡಲಾಗ್ತಾ ಇದೆ. ಈ ವರ್ಷದ ಘೋಷವಾಕ್ಯ ಬಾಲ ಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಅಂದ್ರೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ. ಇದನ್ನ ಸ್ವಲ್ಪ ವಿವರಿಸಬಹುದಾ ಸರ್?
7: ಐಎಲ್ಒ ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಪ್ರತಿ ವರ್ಷ ಈ ರೀತಿಯ ಘೋಷವಾಕ್ಯಗಳನ್ನ ಅದು ಬಿಡುಗಡೆ ಮಾಡುತ್ತೆ. ಇದರಲ್ಲಿ ಬಹಳ ವಿಸ್ತಾರವಾಗಿದೆ. ಏನಂತಂದ್ರೆ ಬಾಲ ಕಾರ್ಮಿಕ ಪದ್ಧತಿಗೆ ರೆಡ್ ಕಾರ್ಡ್ ಅಂದ್ರೆ ಆ ಪದ್ಧತಿ ಇರಬಾರದು, ಸಂಪೂರ್ಣ ನಿಷೇಧ ಅನ್ನುವಂತ ಅರ್ಥ ಬರುತ್ತೆ. ಮತ್ತೆ ಮಕ್ಕಳಿಗೆ ದುಡಿಮೆಗಿಂತ ಹೆಚ್ಚಾಗಿ ಆಟ ಅನ್ನುವಂಥದ್ದು, ಅಂದ್ರೆ ಯಾವಾಗ್ಲೂ ಆಟವಾಡುವ ಆ ವಯಸ್ಸಿನಲ್ಲಿ ದುಡಿಮೆಗೆ ಆ ಮಕ್ಕಳನ್ನ ದೂಡಬಾರದು ಅನ್ನುವಂಥದ್ದು. ಹಾಗೆ ಇಲ್ಲಿ ವಯಸ್ಕರಿಗೂ ಕೂಡ ಒಂದು ಅಂಶ ಇದೆ. ಇದರಲ್ಲಿ ಯಾವುದೇ ರೀತಿ ಶೋಷಣೆಗೆ ಒಳಗು ಮಾಡದ ಹಾಗೆ ಅವ್ರಿಗೆ ಯೋಗ್ಯ ರೀತಿಯಲ್ಲಿ ಅವರ ಸೇವೆಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು ನಾವು ಕಾಣ್ತೇವೆ.
6: ಮೊದಲು ಬರೀ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಅಂತ ಆಚರಿಸ್ತಾ ಇದ್ವಿ, ಇವಾಗ ಕಳೆದ ವರ್ಷದಿಂದ ಕಿಶೋರ ಕಾರ್ಮಿಕ ಪದ್ಧತಿ ಅನ್ನೋದು ಕೂಡ ನಿಷೇಧ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
7: ಹೌದು, ಮೊದಲಿಗೆ ಕೇವಲ 14 ವರ್ಷದ ಒಳಗಿನ ಮಕ್ಕಳನ್ನ ಮಾತ್ರ

0: ಕೆಲಸಕ್ಕೆ ತೊಡಗಿಸೋದನ್ನ ನಿಷೇಧಿಸುವಂತ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಅಂತ ಇತ್ತು. ಆ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಂತೇಳಿ ಅದರ ಟೈಟಲ್ ಅನ್ನ ಚೇಂಜ್ ಮಾಡಲಾಯಿತು. 14 ವರ್ಷದಿಂದ 18 ವರ್ಷದ ವಯೋಮಾನದ ಆ ಮಕ್ಕಳಿಗೆ ನಾವು ಕಿಶೋರರು ಅಂತ ನಾವು ಕರಿತೀವಿ. ಅವರನ್ನು ಕೂಡ ಆ ಕಾಯ್ದೆಯ ವ್ಯಾಪ್ತಿಗೆ ತಂದು ಅವರ ಒಂದು ಮೇಲೆ ಏನು ಶೋಷಣೆ ಆಗ್ತಾ ಇತ್ತೋ ಅದನ್ನ ತಪ್ಪಿಸ್ಬೇಕು ಅಂತೇಳಿ ಆ ಕಾಯ್ದೆಯನ್ನು ಹೊಸದಾಗಿ ತಿದ್ದುಪಡಿ ಮಾಡಲಾಗಿದೆ. ಹಾಗಾಗಿ ಮೊದಲು ಏನು ಕೇವಲ ಬಾಲಕಾರ್ಮಿಕರು ಅಂತಿದ್ರು, ಈಗ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನ ನಾವೀಗ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅನ್ನುವಂಥದ್ದು.
1: ಆದ್ರೆ ಇತ್ತೀಚೆಗೆ ನಾವು ನೋಡೋ ಹಾಗೆ ಎಷ್ಟೇ ಸರ್ಕಾರ ಕಾಯ್ದೆ ಕಾನೂನುಗಳನ್ನ ಮಾಡಿದ್ರು ಒಂದಲ್ಲ ಒಂದು ಕಡೆ ನಾವು ಈ ಬಾಲಕಾರ್ಮಿಕರನ್ನ ಕಿಶೋರ ಕಾರ್ಮಿಕರನ್ನ ನೋಡ್ತಾನೇ ಇದ್ದೀವಿ. ಈಗ ಎಲ್ಲ ಕಡೆ ಕಾಣೋ ಅಂಥದ್ದು ರಿಯಾಲಿಟಿ ಶೋಗಳು, ನಮ್ಮ ಮಕ್ಕಳು ಫೇಮಸ್ ಆಗ್ಬೇಕು ಅನ್ನೋದು ವ್ಯಾಪಕವಾಗಿ ಹರಡ್ತಾ ಇದೆ. ಇದು ಇದ್ರ ಕಾಯ್ದೆ ಅಡಿಯಲ್ಲಿ ಬರುತ್ತಾ?
0: ಖಂಡಿತ. 14 ವರ್ಷದ ಒಳಗಿನ ಮಕ್ಕಳು ಯಾವುದೇ ಕೆಲಸವನ್ನ ಮಾಡೋ ಹಾಗಿಲ್ಲ, ಸಂಪೂರ್ಣ ನಿಷೇಧವಿದೆ. ಆದ್ರೆ 14 ವರ್ಷದಿಂದ 18 ವರ್ಷದ ವಯೋಮಾನದ ಒಳಗಿನ ಕಿಶೋರ ಕಾರ್ಮಿಕರು ಅಪಾಯಕಾರಿ ಅಲ್ಲದ ಉದ್ಯಮಗಳಲ್ಲಿ ಕೆಲಸ ಮಾಡಬಹುದು. ಆದ್ರೆ ಅದಕ್ಕೂ ಕೂಡ ಕೆಲವು ಷರತ್ತುಗಳಿದೆ, ನಿಯಮಗಳಿದೆ. ಏನಂತ ಹೇಳಿದ್ರೆ ಅವರು 5 ಗಂಟೆಗಿಂತ ಹೆಚ್ಚು ಕೆಲಸ ಮಾಡೋ ಹಾಗಿಲ್ಲ ಅನ್ನುವಂಥದ್ದು, ಮತ್ತೆ 3 ಗಂಟೆ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ವಿರಾಮವನ್ನ ಕೊಟ್ಟು ಮತ್ತೆ ಆ ಕೆಲಸವನ್ನ ಮುಂದುವರಿಸಬೇಕು ಅನ್ನುವಂಥದ್ದು, ಕಲಿಕೆಗೆ ತೊಂದರೆ ಆಗದ ರೀತಿನಲ್ಲಿ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದು, ಮತ್ತೆ ಹೆಚ್ಚು ಯಾವುದೇ ರೀತಿಯ ದೈಹಿಕವಾಗಿ ಮಾನಸಿಕವಾಗಿ ಆ ಮಕ್ಕಳಿಗೆ ಹೊರೆ ಆಗದೆ ಇರುವಂತ ರೀತಿನಲ್ಲಿ ಮಕ್ಕಳಿಗೆ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದಿದೆ. ಅದು ಕಿಶೋರ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಇರುವಂತ ರಿಸ್ಟ್ರಿಕ್ಷನ್ಸ್. ಅದು ಆ ಮಕ್ಕಳಲ್ಲಿ ಏನು ಸುಪ್ತವಾಗಿರುವಂತ ಆ ಪ್ರತಿಭೆ ಅರಳೋದಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಆದ್ರೆ ಆ ಪ್ರತಿಭೆಗೆ ನಾವು ಅವಕಾಶ ಮಾಡಿಕೊಡುವಂತ ವೇದಿಕೆ ಅವರ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂಥದ್ದು. ನಾವು ಈ ಕಾಯ್ದೆನಲ್ಲೂ ಕೂಡ ಒಂದು ಅವಕಾಶ ಇದೆ, ಜೊತೆಗೆ ಒಂದು ಆದೇಶವನ್ನು ಕೂಡ ನಾವು ಸರ್ಕಾರದಿಂದ ಹೊರಡಿಸಿದ್ದೇವೆ. ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಮಗುವನ್ನ ಒಂದು ಸಿನಿಮಾ ಇರಬಹುದು ಅಥವಾ ಸೀರಿಯಲ್ಗೆ ಇರಬಹುದು ತೊಡಗಿಸಿಕೊಳ್ಬೇಕಾದ್ರೆ ಮೊದಲು ಅವರು ಆ ಒಂದು ವ್ಯಾಪ್ತಿಯ ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು. ಎರಡನೇದಾಗಿ, ಯಾವುದೇ ಮಗುಗೆ ಆ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂಥದ್ದು. ಮೂರನೇದು, 27 ದಿನಗಳಿಗಿಂತ ಹೆಚ್ಚು ದಿನಗಳು ಆ ಮಗುವನ್ನ ಆ ಒಂದು ಆ ನಟನೆಗೆ ಬಳಸ್ಕೊಳ್ಬಾರದು ಅನ್ನುವಂಥದ್ದು.
1: ತಿಂಗಳಲ್ಲ,
0: ನಿರಂತರವಾಗಿ 27 ದಿನ ಕೆಲಸ ಮಾಡೋದಿಕ್ಕೆ ಮಗುವನ್ನ ಬಳಸ್ಕೊಳ್ಬಾರದು ಅನ್ನುವಂಥದ್ದು. ಮತ್ತೆ ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಆ ಒಂದು ಸಂರಕ್ಷಿತ ಪ್ರದೇಶದಲ್ಲಿ ಆ ಮಗು ಇರೋ ಹಾಗೆ ನೋಡ್ಕೊಳ್ಬೇಕು, ಮತ್ತೆ ಅದಕ್ಕೆ ಪೌಷ್ಟಿಕ ಆಹಾರವನ್ನ ಒದಗಿಸುವಂತದ್ದಾಗಬೇಕು. ಜೊತೆಗೆ ಆ ಮಗುಗೆ 5 ಗಂಟೆ ಮಾತ್ರ ಈ ನಟನೆ ಇದರಲ್ಲಿ ತೊಡಗಿಸ್ಬೇಕು ಅನ್ನುವಂಥದ್ದಿರೋದು. 3 ಗಂಟೆ ತೊಡಗಿದ ನಂತರದಲ್ಲಿ ವಿರಾಮವನ್ನು ಆ ಮಗುಗೆ ಕೊಡಬೇಕು ಅನ್ನುವಂಥದ್ದು. ಇದಲ್ಲದೆ ಆ ಮಗುವಿಗೆ ಏನು ಸಂಭಾವನೆ ಬರುತ್ತೋ ಅದರಲ್ಲಿ 20% ಆ ಮಗುವಿನ ಅಕೌಂಟ್ಗೆ ಅವರು ಡೆಪಾಸಿಟ್ ಮಾಡಬೇಕು ಅನ್ನುವಂಥದ್ದು. ಈ ತರದೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ.
1: ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೆ, ಇಲಾಖೆ ಕೂಡ ಇದ್ರ ಬಗ್ಗೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಅನುಷ್ಠಾನದಲ್ಲಿ ಇದೆ, ಹೇಗೆ ಜನರು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಹೇಗೆ?
0: ಇದಕ್ಕೆ ಹೆಚ್ಚಿನ ಅವೇರ್ನೆಸ್ ಬಹಳ ಮುಖ್ಯ. ಪೋಷಕರಿರಬಹುದು, ಮತ್ತೆ ಕೆಲಸಕ್ಕೆ ನೇಮಿಸಿಕೊಳ್ಳುವಂತ ಮಾಲೀಕರಿರಬಹುದು, ಸಾರ್ವಜನಿಕರಿರಬಹುದು, ಎಲ್ಲರಿಗೂ ಕೂಡ ಒಂದು ಅರಿವನ್ನ ಮೂಡಿಸುವಂತದ್ದು ಬಹಳ ಮುಖ್ಯ ಅಂತ ಭಾವಿಸ್ತೇನೆ. ಇದಕ್ಕೋಸ್ಕರ ನಾವು ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿಗಳನ್ನ ನಾವು ಸ್ಥಾಪನೆ ಮಾಡಿದ್ದೇವೆ. ಇದೊಂದು ಸಾಮಾಜಿಕ ಸಮಸ್ಯೆ ನನ್ನ ಪ್ರಕಾರ. ಈ ಸಾಮಾಜಿಕ ಸಮಸ್ಯೆಯನ್ನ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಇದು ಕೇವಲ ಯಾವುದು ಒಂದು ಇಲಾಖೆಯಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಇತರ ಇಲಾಖೆಗಳ ಒಂದು ಸಹಕಾರ ಬೇಕಾಗುತ್ತೆ. ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆ ಇರಬಹುದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರಬಹುದು, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರಬಹುದು, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಇರಬಹುದು, ನಗರಾಭಿವೃದ್ಧಿ ಇಲಾಖೆ, ಕೈಗಾರಿಕಾ ಇಲಾಖೆ, ಹೀಗೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳ ಸಹಕಾರ ನಮಗೆ ಬೇಕಾಗುತ್ತೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಒಂದು ಮಗು ನಮ್ಗೆ ಎಲ್ಲಾದ್ರೂ ಕೆಲಸ ಮಾಡ್ತಾ ಇರುವಂತದ್ದು ಕಂಡು ಬಂತು ಅಂತ ಹೇಳಿದ್ರೆ ಅದನ್ನ ರಕ್ಷಣೆ ಮಾಡುವಾಗ ನಮ್ಗೆ ಪೊಲೀಸರ ಸಹಕಾರ ಬೇಕಾಗ್ತದೆ. ಆ ಮಗುವಿನ

0: ಶಿಕ್ಷಣದ ಮುಂದುವರಿಕೆಗೆ ನಾವು ಸಹಾಯ ಬೇಕು ಅಂದಾಗ ಶಿಕ್ಷಣ ಇಲಾಖೆಯ ಒಂದು ಸಹಕಾರ ನಮಗೆ ಬೇಕಾಗುತ್ತೆ. ಮತ್ತೆ ಆ ಮಗುವಿಗೆ ತಕ್ಷಣದಲ್ಲಿ ಒಂದು ಆಶ್ರಯ, ಒಂದು ಪೋಷಣೆ ಬೇಕು ಅಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಕಾರ ಬೇಕಾಗ್ತದೆ. ಹೀಗೆ ಆ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಎಲ್ಲ ಇಲಾಖೆಗಳ ಸಹಕಾರವನ್ನು ಪಡೆದುಕೊಳ್ಳೋದಕ್ಕೆ ನಾವು ಅವಕಾಶ ಇದೆ. ಅದಕ್ಕೆ ನಾವು ಕಾಯ್ದೆಯ ಸೆಕ್ಷನ್ 17 ನಾವು ಈ ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನ ನಿರೀಕ್ಷಕರು ಅಂತೇಳಿ ನಾವು ಅವರನ್ನ ನೇಮಕ ಮಾಡಿದ್ದೇವೆ ಅನ್ನುವಂತ.
1: ಇನ್ನು ಈ ಜಾಗೃತಿ ಮೂಡಿಸೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಸಾಕಷ್ಟು ಇಲಾಖೆಗಳ ಸಹಕಾರವನ್ನ ನೀವು ಕೂಡ ಪಡ್ಕೊಳ್ತಾ ಇದ್ದೀರಾ. ಆದ್ರೆ ಈ ರೀತಿಯ ಒಂದು ಘಟನೆಗಳು ಅಥವಾ ಇಂಥ ಬಾಲ ಅಥವಾ ಕಿಶೋರ ಕಾರ್ಮಿಕರನ್ನ ನೇಮಿಸಿಕೊಳ್ಳಲಾಗಿದೆ, ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಯಾರಾದ್ರೂ ದೂರನ್ನ ಕೊಟ್ರೆ ಮುಂದಿನ ಪ್ರೋಸೆಸ್ ಏನಿರುತ್ತೆ, ಯಾವ ರೀತಿ ನಡೆಯುತ್ತೆ?
0: ನಮಗೆ ಮಕ್ಕಳ ಸಹಾಯವಾಣಿ 1098 ಇರ್ಬೋದು, ನಮ್ದು ಕಾರ್ಮಿಕ ಸಹಾಯವಾಣಿ ಇದೆ 155214, ಪೊಲೀಸ್ ಸಹಾಯವಾಣಿ 112 ಇದೆ. ಈ ರೀತಿ ಯಾವುದೇ ರೂಪದಲ್ಲಿ ನಮಗೆ ದೂರುಗಳು ಸ್ವೀಕೃತ ಆದಂತ ನಂತರದಲ್ಲಿ ಪೊಲೀಸ್ ಇಲಾಖೆ ಮತ್ತೆ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ನಮ್ಮ ಇಲಾಖೆ ಹೀಗೆ ಒಂದು ತಂಡವನ್ನ ರಚನೆ ಮಾಡಿಕೊಂಡು ಆ ಒಂದು ಕೆಲಸ ಮಾಡ್ತಾ ಇರುವಂತ ಆ ಸಂಸ್ಥೆಗೆ ನಾವು ವಿಸಿಟ್ ಮಾಡಿ ಅದನ್ನೆಲ್ಲ ಗಮನಿಸ್ಕೊಳ್ತೀವಿ ಮೊದ್ಲೇನೆ. ಆಗ ಮಗು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ವಶಕ್ಕೆ ತೆಗೆದುಕೊಳ್ತೀವಿ. ಆ ಮಗುವನ್ನ ರಕ್ಷಣೆ ಮಾಡುವಂತ ಆ ಸಂದರ್ಭದಲ್ಲಿ ಆ ಒರಟುತನ ಇರಬಾರದು. ಯಾಕೆ ಅಂತ ಹೇಳಿದ್ರೆ
1: ಮನಸ್ಸಿಗೆ
0: ಆಘಾತ ಆಗಬಾರದು, ಅದು ಬಹಳ ಮುಖ್ಯವಾದಂತಹದ್ದು. ಆ ಮಗುವಿನಿಂದ ಮಾಹಿತಿಯನ್ನ ಪಡೆದುಕೊಂಡು ನಾವು ಅದೆಲ್ಲವನ್ನು ಕೂಡ ನೋಟ್ ಮಾಡಿಕೊಳ್ತೀವಿ. ಹಾಗೆ ಮಾಲೀಕರಿಗೂ ಕೂಡ ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ. ಆಮೇಲೆ ಆ ಮಗುವನ್ನ ಅವರಿಂದ ನಾವು ರಕ್ಷಣೆ ಮಾಡಿಬಿಟ್ಟು ಏನಾದರೂ ಆ ಶಿಕ್ಷಣವನ್ನ ಮೊಟಕುಗೊಳಿಸಿದ್ರೆ ನೇರವಾಗಿ ಆ ಶಾಲೆಗೆ ನಾವು ದಾಖಲು ಮಾಡಿ ಆ ಮಗುವನ್ನ ಅವ್ರ ಪೋಷಕರ ವಶಕ್ಕೆ ಕೊಡ್ತೀವಿ, ಇಲ್ಲಾಂದ್ರೆ CWC ಸೇರಿಸ್ತೀವಿ. ಈ ತರದ ಕ್ರಮಗಳಾಗ್ತದೆ.
1: ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ ಒಂದು ಊರಿನಿಂದ ಒಂದು ಊರಿಗೆ ಬಂದ ವಲಸೆ ಬಂದಂತ ಮಕ್ಕಳು ಕೂಡ ಇರ್ತಾರೆ. ಸೊ ಆ ರೀತಿಯಲ್ಲಿ ಇದ್ದಾಗ ಅವರ ಪೋಷಕರನ್ನ ಭೇಟಿ ಮಾಡಿ ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ಅವರಿಗೆ ಸೇರಿಸುವಂತ ಕೆಲಸಗಳ ಕಾರ್ಯಗಳು ಏನಾದ್ರು ನಡೆಯುತ್ತಾ ಅಥವಾ ಇಲ್ಲೇ ಡಿಸಿಷನ್ ತಗೊಳಕಾಗತ್ತ?
0: ಅದು ಆ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಏನಿರುತ್ತೋ ಅವರು ಇದೆಲ್ಲವನ್ನು ಕೂಡ ತಾವೇನು ಹೇಳಿದ್ರೆ ಇದೆಲ್ಲವನ್ನು ಕೂಡ ಕೂಲಂಕಷವಾಗಿ ಆ ಸಮಿತಿ ಅಲ್ಲಿ ಚರ್ಚೆ ಮಾಡಿ ಒಂದು ಡಿಸಿಷನ್ ತಗೊಂಡು ಆಮೇಲೆ ಅವ್ರ ವಶಕ್ಕೆ ಕೊಡುವಂತದ್ದು. ಅದು
1: ಇಲ್ಲಿ ತಂದೆ ತಾಯಿಗಳ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಮನೆಗೆ ಮಗುವಿನ ಒಂದು ಏನು ಆದಾಯ ಆಧಾರವಾಗಿದೆ ಕುಟುಂಬಕ್ಕೆ ಅನ್ನೋದು ಏನಾದ್ರೂ ಕಂಡು ಬಂದ್ರೆ ಆ ರೀತಿ ಒಂದು ಸಿಚುವೇಶನ್ ಅಲ್ಲಿ ಏನು ಮಾಡಬಹುದು?
0: ಈಗ ಯಾವುದೇ ಪೋಷಕರಾದ್ರೂ ಕೂಡ ಅವರೂ ಯಾವ್ದಾದ್ರು ಒಂದು ದುಡಿಮೆನಲ್ಲಿ ತೊಡ್ಕೊಂಡಿರ್ತಾರೆ. ಆದ್ರೆ ಈ ಮಗು ದುಡಿಯೋದ್ರಿಂದ ಇನ್ನು ಸ್ವಲ್ಪ ಹೆಚ್ಚಿನ ಆದಾಯ ಬರುತ್ತೆ, ಒಂದು ಸಂಸಾರದ ನಿರ್ವಹಣೆ ಸುಲಭ ಆಗುತ್ತೆ ಅನ್ನುವಂತ ತಪ್ಪು ಭಾವನೆ ಅವ್ರಿಗೆ ಇರ್ತದೆ ಹೊರತು ಈ ಮಗುವಿನ ದುಡಿಮೆ ಇದ್ರೆ ಮಾತ್ರ ನಮ್ಗೆ ಜೀವನ ನಿರ್ವಹಣೆ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ ಅನ್ನುವಂತಹದ್ದ ಪರಿಸ್ಥಿತಿ ಏನು ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಪೋಷಕರಿಗೆ ನಾವು ಅದ್ರ ಬಗ್ಗೆ ಅರಿವನ್ನ ಮಾಡಿಸ್ಕೊಡ್ಬೇಕಾಗ್ತದೆ, ಆ ಶಿಕ್ಷಣದ ಮಹತ್ವದ ಬಗ್ಗೆ ಹೇಳಬೇಕು. ಇಲ್ಲ ಅಂತಂದ್ರೆ ಅವನು ಒಬ್ಬ ಆ ತಂದೆ ತಾಯಿ ಏನ್ ವೃತ್ತಿ ಮಾಡ್ತಾ ಇದಾರೋ ಆ ವೃತ್ತಿಯನ್ನೇ ಇವನು ಮಾಡ್ತಾನೆ ಹೊರತು ಆ ಮಗುವಿನ ಭವಿಷ್ಯದ ಬದುಕು ಉತ್ತಮವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಪೋಷಕರಿಗೂ ಕೂಡ ನಾವು ತಿಳುವಳಿಕೆಯನ್ನ ಹೇಳಬೇಕಾಗತ್ತೆ ಅನ್ನುವಂಥದ್ದು. ನೋಡಿ, ಅದಕ್ಕೆ 1986 ಕಾಯ್ದೆನಲ್ಲಿ ಪೋಷಕರಿಗೆ ನಾವು ಯಾವುದೇ ಒಂದು ಫೈನ್ ಆಗ್ತಾ ಇರಲಿಲ್ಲ. ಈ ಒಂದು ತಿದ್ದುಪಡಿ ಕಾಯ್ದೆನಲ್ಲಿ ಪೋಷಕರು ಏನಾದರೂ ಮತ್ತೆ ಪುನರಾವರ್ತಿತವಾಗಿ ಆ ಮಗುವನ್ನ ಈ ಕೆಲಸಕ್ಕೆ ತೊಡಗಿಸಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಕೂಡ 10,000 ವರೆಗೆ ಅವ್ರಿಗೆ ದಂಡ ವಿಧಿಸ್ಲಿಕ್ಕೆ ಈ ಕಾಯ್ದೆನಲ್ಲಿ ಅವಕಾಶ ಇದೆ ಅನ್ನುವಂಥದ್ದು.
1: ಈಗ ಪೋಷಕರ ಬಗ್ಗೆ ಹೇಳಿದ್ರಿ, ಇದೇ ರೀತಿ ಮಾಲೀಕರು ಕಾರ್ಖಾನೆಯಲ್ಲಿ ಪುನರಾವರ್ತನೆ ಮಾಡಿದ್ರೆ
0: ಅವ್ರಿಗೂ ಇದೆ ಜೈಲು ಶಿಕ್ಷೆ ಮತ್ತೆ ಫೈನ್ ಕೂಡ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಯಾರಾದ್ರೂ ಈ ಒಂದು ಅಪರಾಧ ಮಾಡಿದ್ರೆ, ಬಾಲ ಕಾರ್ಮಿಕ ಅಥವಾ ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ತೊಡಗಿಸುವಂತ ಇಂಥ ಅಪರಾಧದ ಕೃತ್ಯವನ್ನ ಮಾಡಿದ್ರೆ ಅವ್ರಿಗೆ 6 ತಿಂಗಳಿಂದ 2 ವರ್ಷದವರೆಗೆ ಜೈಲು ಶಿಕ್ಷೆ ಇದೆ, ಮತ್ತೆ 20,000 ರಿಂದ 50,000 ವರೆಗೆ ದಂಡ ಇದೆ. ಇದೇನಾರ ಪುನರಾವರ್ತನೆ ಮಾಡಿದ್ರೆ, ಪುನರಾವರ್ತಿತ ಅಪರಾಧಕ್ಕೆ ಮೊದಲು 6 ತಿಂಗಳಿಂದ 2 ವರ್ಷ ಇತ್ತು, ಈಗ 1 ವರ್ಷದಿಂದ 3 ವರ್ಷದವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸುವಂತ ಪ್ರಾವಧಾನಗಳು ಈ ಕಾಯ್ದೆನಲ್ಲಿ ಇದೆ ಅನ್ನುವಂತದ್ದು.
1: ಇಂತಹ ಘಟನೆಗಳು ಏನಾದ್ರೂ ಕಂಡು ಬಂದಿದೆಯಾ?
0: ಖಂಡಿತ ಬಂದಿದೆ. ಸಾಕಷ್ಟು ನಮ್ಮ ಇಲಾಖೆಯ ನಿರೀಕ್ಷಕರಿರಬಹುದು, ಅಧಿಕಾರಿಗಳಿರಬಹುದು, 1,000 ಮೊಕದ್ದಮೆಗಳನ್ನ ದಾಖಲಿಸಿದರೆ. ತುಂಬಾ ಎಲ್ಲಾ ಪ್ರಕರಣದಲ್ಲೂ ಕೂಡ ಒಂದು ದಂಡವನ್ನು ಕೂಡ ವಿಧಿಸಲಾಗಿದೆ, ಕೆಲವು ಪ್ರಕರಣಗಳಲ್ಲಿ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿರುವಂತ ಒಂದು ಉದಾಹರಣೆಗಳು ಕೂಡ ಇದೆ.

0: ಅಂತದ್ದು.
1: ಕೇಳಿದ್ರಲ್ಲ ಕೇಳುಗರೆ, ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಲಿಕ್ಕೆ, ತೊಡೆದು ಹಾಕ್ಲಿಕ್ಕೆ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಕಾಯ್ದೆಗಳನ್ನ ಮಾಡಿದೆ. ಹಾಗೇನೆ ಮಕ್ಕಳ ಪ್ರತಿಭೆಯನ್ನ ಹೊರತರಲಿಕ್ಕೆ ಕೂಡ ಸಾಕಷ್ಟು ಸರಳವಾದ ನಿಯಮಗಳನ್ನ ಮಾಡಿದೆ. ಈ ಎಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು ನಮ್ಮ ಪೋಷಕರು, ನಾವುಗಳು ಅರ್ಥ ಮಾಡಿಕೊಳ್ಬೇಕು. ಸಮಾಜದಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯೋದಿಕ್ಕೆ ನಾವು ಕೂಡ ಸಹಕಾರ ನೀಡಬೇಕು, ಇಲಾಖೆಗಳ ಜೊತೆಗೆ ಕೈ ಜೋಡಿಸ್ಬೇಕು. ಇನ್ನು ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡುಬಂದ್ರೆ ನೀವು ಖಂಡಿತವಾಗಿ ಮೌನವಾಗಿರಬಾರ್ದು, ಎಚ್ಚೆತ್ಕೊಳ್ಬೇಕು. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098ಕ್ಕೆ ಕಾಲ್ ಮಾಡಿ ದೂರನ್ನ ನೀಡಬಹುದು, ಅಥವಾ ಕಾರ್ಮಿಕ ಸಹಾಯವಾಣಿ 1552214ಕ್ಕೆ ಕರೆ ಮಾಡಬಹುದು, ಇಲ್ಲವೇ ಹತ್ತಿರದ ಪೊಲೀಸ್ ಠಾಣೆ ಕರೆ ಮಾಡಿ ಮಾಹಿತಿಯನ್ನ ನೀಡಬಹುದು. ನಿಮ್ಮ ಒಂದು ಕರೆ, ಒಂದು ಮಾಹಿತಿ ಮಗುವಿನ ಭವಿಷ್ಯವನ್ನ ನೀವು ಹಸನ ಮಾಡಬಹುದು. ಸೊ ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದ ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರಿಗೆ ಧನ್ಯವಾದಗಳು, ನಮಸ್ಕಾರ.
0: ಈ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಸಾರ್ವಜನಿಕರಿಗೆ, ಇತರ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಆಕಾಶವಾಣಿ ಮೂಲಕ ಸಾಕಷ್ಟು ವಿಚಾರಗಳನ್ನ ಬಿತ್ತರ ಮಾಡೋದ್ರ ಮೂಲಕ ಒಂದು ಒಳ್ಳೆ ಅರಿವನ್ನ ತಾವು ಮೂಡಿಸೋದ್ರಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ, ತಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ.
1: ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಜಿತ ಸಂದರ್ಶನ ಇದುವರೆಗೂ ಮೂಡಿ ಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ, ಇವರೊಂದಿಗೆ ನಿರ್ಮಲಾ ಎಸ್.
2: 14-18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
1: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
2: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
1: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
2: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
3: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
4: ಆಕಾಶವಾಣಿ ವಿಜಯಪುರ, ಸಮಯ ಸರಿಯಾಗಿ 7:30.

0: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಪ್ರಗತಿ ಸ್ಪಷ್ಟವಾಗಿದೆ, ಸಾಧಿಸುವುದು ಬಾಕಿ ಇದೆ, ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡೋಣ. ಇದು ಈ ವರ್ಷದ ಘೋಷವಾಕ್ಯ.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 083352.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
7: ಚಂಪಾ, ಚಂಪಾ, ಏ ಚಂಪಿ, ಈ ಚಂಪಿ ಎಲ್ಲೂ ಹೋದ್ಲಿಕ್ಕೆ ದನಾ ಕಾಯಕಿ? ಏ ಚಂಪಿ,
8: ಅಯ್ಯ ಕರೆದ್ರೇನ್ರಿ ಅತ್ತಿಯವ್ರ? ಟಿವ್ಯಾಗ ನೋಡಿದ್ರ ಅದೆಷ್ಟ ಚಂದ, ಅತ್ತಿ ಸೊಸಿ ಇಬ್ರು ಕೂಡಿ ಹಲ್ವಾ ಮಾಡು ತೋರ್ಸಕತ್ತಾರಿ ಅತ್ತಿಯವ್ರ.
7: ಅಯ್ಯಯ್ಯ, ನೀನು ಹಲ್ವಾ ಹಲ್ಲಿಗೆ ಬರದಂಗಾಗ್ಲಿ.
8: ಏನಾಗಿದೆ?
7: ಮೊದ್ಲ ಅಡಿಗೆ ಮನ್ಯಾಗ ಒಲಿ ಮ್ಯಾಗಿನ ಬ್ಯಾಳಿ ಹೊತ್ತಿ ಹುರ್ಕಡ್ಲ್ಯಾಗ ನೋಡ್ ನಡಿ ಆ ಕಡೆ.
8: ಒಲಿ ಮ್ಯಾಗ ಇದ? ಹಾ, ಇದ ಈಗ ಇಟ್ಟೇನ್ರಿ ಅತ್ತಿಯವ್ರ.
7: ಟಿವಿ ಮುಂದ್ ಕೂಡೋದ್ ಬಿಡ ನಿನ್ನ.
8: ಇಲ್ಲಿ ಇಡ್ರಿ ಅತ್ತಿಯವ್ರ, ಈಗ ಒಂದಿಟ್ಟ ಹಂಗ ಕುಂತಿದ್ದೀರಿ.
7: ಲೇ, ಪಾಳಿ ಹಚ್ಚಿ ರೊಕ್ಕ ಕೈಯಾಗಿ ಹಿಡ್ಕೊಂಡು ಕುಂತ್ರು ಸಿಲಿಂಡರ್ ಬರುದಿಲ್ಲ, ಖಬರ್ ಐತೇನ ನಿನಗ ಮೈ ಮ್ಯಾಗ?
8: ಟಿವಿ ಬೇಡ್ರಿ ಅತ್ತಿಯವ್ರ, ಟಿವಿ ಬೇಡ್ರಿ.
7: ಏ ಬಾಯ್ ತೆಗಿಬೇಡ ಇನ್ನ.
8: ಅಯ್ಯೋ ನನ್ಗಲ್ಲ.
9: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
10: ಸಿಗ್ಲಿ ತಡಿಯ ನನ್ನ ಮಗ, ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
11: ಅಪ್ಪ ಹೋಗ್ಲಿ ಬಿಡು, ಮರೆತ್ ಬೇಡ ಅದನ್ನ.
10: ಏ

0: ಏನ್ ಹಂಗಂದ್ರೆ
1: ಸುಮ್ನಿರಿ, ಸಾಕಿನ
2: ಅಲ್ಲ, ನೀ ಕಿಡ್ಕೆ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಲ ಪಾಪ
3: ಬಿಳಿ ಅಂಗಿ ಅಲ್ಲ ಹಾಳಾಗುತ್ತೋ.
1: ಸಿಟ್ಟು ಬರಾಕಿಲ್ಲ ಮತ್ತವ್ರಿಗೆ
4: ಮನುಷ್ಯ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
1: ಅಂತಂದದಕ್ಕ ಸುಮ್ನಾದವ ಪಾಪ ಲಗ್ನಕ್ ಹೊಂಟಿದ್ರಂತ.
0: ಹೋಕ್ಕಾರ ಹೋಕ್ಕಾರ ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೆ ಇಲ್ಲ ಅಂತ ನಮಗ
2: ಅಪ್ಪ ತಪ್ಪು ನಿಂದ ಹೌದಿಲ್ಲೋ ಒಪ್ಕೋ.
5: ನೀವೇನಂತೀರಿ ಡ್ರೈವರ್?
6: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
5: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
0: ರೈಟ್ ರೈಟ್.
7: ಇದು ಆಕಾಶವಾಣಿ ವಿಜಯಪುರ, ಸಮಯ 7:34. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಗೌರವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
1: ಜಲ ಜಲ ಜಲಧಾರೆಯಾಗಿ ಭುವಿಯಾಂತರಾಳದಿಂದ ಸುರಿದ ಜೀವದ
0: ಆಕಾಶವಾಣಿ. ಈಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
2: ಏನಾಗಲಿ ಮುಂದೆ ಸಾಗುನಿ,
3: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
4: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
3: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
4: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಪ್ರಗತಿ ವಿಶ್ವಕ್ಕೆ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಗಲ್ಫ್ ಜಲಪ್ರದೇಶದ ಬಿಕ್ಕಟ್ಟು, ಭಾರತೀಯ ನಾವಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್. ಇಂದಿನಿಂದ 2 ದಿನಗಳ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಆರ್ಚರಿ ವಿಶ್ವಕಪ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಧೀರಜ್ ಕುಂಕುಮ್ ಜೋಡಿ, ದೇಶಕ್ಕೆ ಪದಕ ಖಚಿತ. ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ವಿಶ್ವ ಫಿಫಾ 2026ಕ್ಕೆ ಚಾಲನೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮೆಕ್ಸಿಕೋಗೆ ಗೆಲುವು. ವಾರ್ತೆಗಳ ವಿವರ. ಹಲವು ಪ್ರಮುಖ ಆರ್ಥಿಕತೆಗಳು ಅಸ್ಥಿರತೆ ಎದುರಿಸುತ್ತಿರುವಂತಹ ಈ ಸಮಯದಲ್ಲಿ ಭಾರತದ ಅಭಿವೃದ್ಧಿ ಪಥ ಜಾಗತಿಕವಾಗಿ ಪ್ರೇರಣೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇಶದ ಎಲ್ಲ 28 ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಶ್ರಮಿಸಬೇಕು ಮತ್ತು ಇಂಧನ ವಲಯದಲ್ಲಿ ಜಾಗತಿಕ ಉತ್ತಮ ಪದ್ದತಿಗಳನ್ನು ಅಳವಡಿಸಿಕೊಂಡು ದೇಶವನ್ನು ಸ್ವಾವಲಂಬನೆಯತ್ತ ಮುನ್ನಡೆಸಬೇಕು ಎಂದು ಕರೆ ನೀಡಿದ್ದಾರೆ. ಯುವಜನತೆ ಮತ್ತು ಎಂಎಸ್ಎಂಇ ವಲಯಕ್ಕೆ ಜಾಗತಿಕ ವ್ಯಾಪಾರ ಒಪ್ಪಂದಗಳ ಪ್ರಯೋಜನಗಳನ್ನು ತಲುಪಿಸಲು ಹಾಗೂ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಲು ರಾಜ್ಯಗಳು ಶ್ರಮಿಸಬೇಕು ಎಂದು ಹೇಳಿದ್ದಾರೆ. ಎಲ್ ನೀನೋ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಜಲ ಸಂರಕ್ಷಣೆ ಮತ್ತು ಸಾವಯವ ಕೃಷಿಗೆ ಆದ್ಯತೆ ನೀಡುವಂತೆ ಕೋರಿದ ಅವರು, ಕೃಷಿ ಪ್ರಗತಿಗಾಗಿ ಆಕಾಂಕ್ಷಿ ಜಿಲ್ಲೆಗಳ ಮಾದರಿಯಲ್ಲಿ 100 ಜಿಲ್ಲೆಗಳನ್ನು ಗುರುತಿಸಲು ಸಲಹೆ ನೀಡಿದ್ದಾರೆ. ಇದೇ ವೇಳೆ ಸೈಬರ್ ವಂಚನೆ ಮತ್ತು ಮಾದಕ ವಸ್ತು ಮುಂತಾದ ಸಾಮಾಜಿಕ ಸವಾಲುಗಳ ವಿರುದ್ಧ ಜಂಟಿ ಹೋರಾಟಕ್ಕೆ ಕರೆ ನೀಡಿದ ಪ್ರಧಾನಿ, ಕೃತಕ ಬುದ್ದಿಮತ್ತೆ ಮತ್ತು ದತ್ತಾಂಶಗಳ ಕೇಂದ್ರಗಳ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕೋರಿದ್ದಾರೆ. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗಿಯಾಗಲು ಪ್ರಧಾನಿ ನರೇಂದ್ರ ಮೋದಿಯವರು ಇದೇ 14ರಿಂದ 18ರವರೆಗೆ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರ ಆಹ್ವಾನದ ಮೇರೆಗೆ ಭಾರತವು ಪಾಲುದಾರ ದೇಶವಾಗಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಜಾಗತಿಕ ನಾಯಕರ ಜೊತೆಗೆ ಭಾರತ ಮತ್ತು ಜಾಗತಿಕ ದಕ್ಷಿಣ ವಲಯದ ಪ್ರಮುಖ ವಿಷಯಗಳ ಕುರಿತು ಪ್ರಧಾನಿ ಚರ್ಚೆ ನಡೆಸಲಿದ್ದಾರೆ. ಇದು G7 ಶೃಂಗಸಭೆಯಲ್ಲಿ ಪ್ರಧಾನಿಯವರ ಸತತ 7ನೆಯ ಭಾಗವಹಿಸುವಿಕೆಯಾಗಿದೆ. ಇದೇ 16 ಮತ್ತು 17 ಶೃಂಗಸಭೆಯ ಜನಸಂಪರ್ಕ ಕಾರ್ಯಕ್ರಮಗಳಿಗೆ ಮೀಸಲಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರು

0: ಕೂಡ ಇತರ ಆಮಂತ್ರಿತ ರಾಷ್ಟ್ರಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಸಮತೋಲಿತ ಬೆಳವಣಿಗೆ ಹಾಗೂ ಕೃತಕ ಬುದ್ಧಿಮತ್ತೆಯ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಚರ್ಚೆಗಳು ಜರುಗಲಿವೆ. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿ ಜಂಟಿಯಾಗಿ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಪ್ಯಾರಿಸ್ನಲ್ಲಿ ನಡೆಯಲಿರುವ ಯುರೋಪಿನ ಪ್ರಮುಖ ತಂತ್ರಜ್ಞಾನ ಸಮಾವೇಶ ವಿವಾಟೆಕ್ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮತ್ತೊಂದೆಡೆ ಇದೇ 14-16 ಪ್ರಧಾನಿ ನರೇಂದ್ರ ಮೋದಿಯವರು ಸ್ಲೊವಾಕಿಯಾಕ್ಕೆ ಭೇಟಿಯನ್ನು ನೀಡಲಿದ್ದು 1993 ಆ ದೇಶ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಅಲ್ಲಿಗೆ ನೀಡುತ್ತಿರುವಂತಹ ಮೊದಲ ಐತಿಹಾಸಿಕ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಮತ್ತು ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಅವರೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಹಾಗೂ ಆರ್ಥಿಕ ಸಂಬಂಧಗಳನ್ನು ವೃದ್ಧಿಸುವ ಕುರಿತು ಪ್ರಧಾನಿ ಉನ್ನತ ಮಟ್ಟದ ಮಾತುಕತೆಯನ್ನು ನಡೆಸಲಿದ್ದಾರೆ. ಗಲ್ಫ್ ಪ್ರದೇಶದ ಕಡಲ ಭದ್ರತಾ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಭಾರತೀಯ ನಾವಿಕರ ರಕ್ಷಣೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಸಂಘರ್ಷ ಪೀಡಿತ ಜಲಪ್ರದೇಶಗಳಲ್ಲಿ ಸಂಚರಿಸುವ ಹಡಗುಗಳಲ್ಲಿ ಇರುವಂತಹ ಭಾರತೀಯ ನಾವಿಕರು ತೀವ್ರ ಎಚ್ಚರಿಕೆ ವಹಿಸುವಂತೆ ಹಾಗೂ ಹಡಗು ಕಂಪನಿಗಳು ಭದ್ರತಾ ನಿಯಮಗಳ ಅನುಸಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಹಡಗು ಸಾರಿಗೆ ಮಹಾನಿರ್ದೇಶನಾಲಯ ಸೂಚನೆ ನೀಡಿದೆ. ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ಮಾತನಾಡಿ, ಗಲ್ಫ್ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ನಾವಿಕರ ಸುರಕ್ಷತೆಗೆ ಬದ್ಧವಾಗಿದೆ ಎಂದು ಹೇಳಿದ್ದಾರೆ. ತುರ್ತು ನೆರವಿಗಾಗಿ ವಿವಿಧ ಸಚಿವಾಲಯಗಳು ಹಾಗೂ ರಾಯಭಾರ ಕಚೇರಿಗಳು ನಿಕಟ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸುತ್ತಿವೆ. ಇತ್ತೀಚಿನ ಘಟನೆಗಳಲ್ಲಿ ಮೃತಪಟ್ಟ ನಾವಿಕರ ಕುಟುಂಬಗಳಿಗೆ ತಲಾ 10,00,000 ಪರಿಹಾರ ನೀಡಲು ಆದೇಶಿಸಲಾಗಿದ್ದು, ಸಂತ್ರಸ್ತರಿಗೆ ಸಹಾಯ ಮಾಡಲು ದಿನದ 24 ಕಾರ್ಯನಿರ್ವಹಿಸುವ ತುರ್ತು ಸಹಾಯವಾಣಿಗಳನ್ನು ಆರಂಭ ಮಾಡಲಾಗಿದೆ ಎಂದು ಬಂದರು ಮತ್ತು ಹಡಗು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿಶ್ವದ ವಿವಿಧೆಡೆ ನಡೆಯುತ್ತಿರುವಂತಹ ಸಂಘರ್ಷಗಳು ಜಾಗತಿಕವಾಗಿ ಭಾರೀ ಆರ್ಥಿಕ ಹೊರೆಯನ್ನು ಹೇರುತ್ತಿದ್ದು, ಅಂತಾರಾಷ್ಟ್ರೀಯ ಸಮುದಾಯವು ರಾಜತಾಂತ್ರಿಕತೆಯ ಮೂಲಕ ಇವುಗಳ ದುಷ್ಪರಿಣಾಮಗಳನ್ನು ತಗ್ಗಿಸಲು ಶ್ರಮಿಸಬೇಕು ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಫಿನ್ಲ್ಯಾಂಡ್ನಲ್ಲಿ ನಡೆದಂತಹ ಕುಲ್ತಾರಂತ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತದ ಇಂಧನ ಖರೀದಿಯ ನಿರ್ಧಾರಗಳು ರಾಷ್ಟೀಯ ಹಿತಾಸಕ್ತಿ ಮತ್ತು ಕೈಗೆಟುಕುವ ದರ ಆಧರಿಸಿ ಮುಂದುವರಿಯಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಗಲ್ಫ್ ವಲಯದ ಜೊತೆಗಿನ ಬಾಂಧವ್ಯವನ್ನು ಶ್ಲಾಘಿಸಿದ ಅವರು, ಬದಲಾಗುತ್ತಿರುವಂತಹ ಯುದ್ಧ ತಂತ್ರಜ್ಞಾನಗಳು ಭಾರತ ಐರೋಪ್ಯ ಒಕ್ಕೂಟ ನಡುವಿನ ರಕ್ಷಣಾ ಸಹಕಾರಕ್ಕೆ ನೂತನ ಅವಕಾಶಗಳನ್ನು ತೆರೆದಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಪ್ ಅವರನ್ನು ಭೇಟಿ ಮಾಡಿದ ಸಚಿವರು, ಅಸ್ಥಿರ ಜಾಗತಿಕ ವಾತಾವರಣದಲ್ಲಿ ರಾಜತಾಂತ್ರಿಕತೆಯ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ಡಿಜಿಟಲೀಕರಣ ಮತ್ತು ಸುಸ್ಥಿರತೆ ವಲಯದಲ್ಲಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮುನ್ನಡೆಸಲು ಸಚಿವರು ಬದ್ಧತೆ ವ್ಯಕ್ತಪಡಿಸಿದ್ದಾರೆ. ಪ್ರವಾಸದ ಅಂಗವಾಗಿ ಯುಎಇ ಸಹಾಯಕ ವಿದೇಶಾಂಗ ಸಚಿವೆ ಲಾನಾ ನುಸೈಬೆ ಅವರನ್ನು ಭೇಟಿಯಾದ ಸಚಿವರು, ಭಾರತ ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ಪ್ರಗತಿಯನ್ನು ಪರಾಮರ್ಶಿಸಿ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 2 ಕಾಲ ಸ್ವಿಟ್ಜರ್ಲೆಂಡ್ಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಅವಧಿಯಲ್ಲಿ ಅವರು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್, ಆರ್ಥಿಕ ವ್ಯವಹಾರಗಳ ರಾಜ್ಯ ಕಾರ್ಯದರ್ಶಿ ಹೆಲೆನ್ ಬುಡ್ಲಿಗರ್, ಆರ್ಟಿಡ ಮತ್ತು ಅಲ್ಲಿನ ಪ್ರಮುಖ ಔಷಧೋದ್ಯಮದ ನಾಯಕರನ್ನು ಭೇಟಿಯಾಗಲಿದ್ದಾರೆ. ಈ ಭೇಟಿಯು ಭಾರತ ಸ್ವಿಟ್ಜರ್ಲೆಂಡ್ ಆರ್ಥಿಕ ಬಾಂಧವ್ಯವನ್ನು ಬಲಪಡಿಸಲಿದ್ದು, ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಅನುಷ್ಠಾನ, ಕಾರ್ಯಾಚರಣೆಯ ಸಮಸ್ಯೆಗಳ ಪರಿಹಾರ ಹಾಗೂ ದ್ವಿಪಕ್ಷೀಯ ಹೂಡಿಕೆ ಹೆಚ್ಚಳದ ಕುರಿತು ಚರ್ಚಿಸಲು ನೆರವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಜ್ಯೂರಿಚ್ನಲ್ಲಿ ಸ್ವಿಸ್ ಕಂಪನಿಗಳು ಹಾಗೂ ಹೂಡಿಕೆದಾರರನ್ನು ಭೇಟಿ ಮಾಡಲಿರುವ ಸಚಿವರು, ಉಭಯ ದೇಶಗಳ ನಡುವಿನ ಆರ್ಥಿಕ ಸಹಯೋಗವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಕಳೆದ 12 ಭಾರತವು ಮಹತ್ವಾಕಾಂಕ್ಷಿ ಹಾಗೂ ಬದ್ಧತೆಯುಳ್ಳ ದೃಢವಾದ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜವಾಬ್ದಾರಿಯುತ ಹಾಗೂ ಅಂತರ್ಗತ ನಾಯಕತ್ವ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ಭಾರತದ ಧ್ವನಿ ಪ್ರಬಲವಾಗಿ ಮೊಳಗುವಂತೆ

0: ಸಲ್ಲಿಸಲಾಗಿದೆ. ಕೋವಿಡ್ 10 ಮತ್ತು ಬಿಕ್ಕಟ್ಟಿನ ಸಮಯದಲ್ಲಿ ಭಾರತ ಆರಂಭಿಸಿದ ಲಸಿಕಾ ಮೈತ್ರಿ ಯೋಜನೆಯಡಿ 99 ದೇಶಗಳಿಗೆ 30.12 ಕೋಟಿಗೂ ಹೆಚ್ಚು ಡೋಸ್ ಲಸಿಕೆಗಳನ್ನು ಪೂರೈಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಮಾನವೀಯ ರಾಜತಾಂತ್ರಿಕತೆಯನ್ನು ಪ್ರದರ್ಶಿಸಿತು. ಈ ಯೋಜನೆಯಡಿ ತನ್ನ ನೆರೆಹೊರೆ ಮೊದಲು ನೀತಿಯ ಅನ್ವಯ ಬಾಂಗ್ಲಾದೇಶ ಸೇರಿದಂತೆ ನೆರೆಯ ರಾಷ್ಟಗಳಿಗೆ ಭಾರತ ಸಕಾಲದಲ್ಲಿ ನೆರವನ್ನು ನೀಡಿದೆ. ಇದರ ಜೊತೆಗೆ ನವೆಂಬರ್ 2025 ಶ್ರೀಲಂಕಾಕ್ಕೆ ಅಪ್ಪಳಿಸಿದ ದಿತ್ವಾ ಚಂಡಮಾರುತದ ಸಂಕಷ್ಟಕ್ಕೆ ತಕ್ಷಣವೇ ಸ್ಪಂದಿಸಿದ ಭಾರತ ಆಪರೇಷನ್ ಸಾಗರ್ ಬಂಧು ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಂಡಿತು. ಭಾರತೀಯ ಸಶಸ್ತ್ರ ಪಡೆಗಳು ಮತ್ತು ವಿಪತ್ತು ನಿರ್ವಹಣಾ ತಂಡಗಳು ಜಂಟಿಯಾಗಿ ಕಾರ್ಯವನ್ನು ನಿರ್ವಹಿಸಿ 1,000 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿ, 4.5 ಟನ್ ಔಷಧಿಗಳು ಹಾಗೂ ತುರ್ತು ಮೂಲಸೌಕರ್ಯ ಪುನರ್ ನಿರ್ಮಾಣಕ್ಕಾಗಿ 14 ಬೈಲಿ ಸೇತುವೆಗಳನ್ನು ಶ್ರೀಲಂಕಾಕ್ಕೆ ತಲುಪಿಸಿದವು. ಈ ಮೂಲಕ ಅಲ್ಲಿ ಸಿಲುಕಿದ್ದಂತಹ 2,500 ಹೆಚ್ಚು ಭಾರತೀಯರನ್ನು ರಕ್ಷಿಸುವ ಜೊತೆಗೆ ನೆರೆಯ ರಾಷ್ಟದ ಪುನಶ್ಚೇತನಕ್ಕೆ ಭಾರತ ಮಹತ್ತರ ಕೊಡುಗೆಯನ್ನು ನೀಡಿದೆ. ಟರ್ಕಿಯ ಅಂಟಾಲಿಯಾದಲ್ಲಿ ನಡೆದಿರುವಂತಹ ಆರ್ಚರಿ ವಿಶ್ವಕಪ್ನಲ್ಲಿ ಭಾರತದ ಬಿ ಧೀರಜ್ ಮತ್ತು ಕುಂಕುಮ್ ಮೊಹೋದ್ ಅವರ ರಿಕರ್ ಮಿಶ್ರ ತಂಡ ಜೋಡಿಯು ಉತ್ತಮ ಪ್ರದರ್ಶನದೊಂದಿಗೆ ಫೈನಲ್ ತಲುಪಿದ್ದು ದೇಶಕ್ಕೆ ಪದಕವೊಂದನ್ನು ಖಚಿತಪಡಿಸಿವೆ. ಮೆಕ್ಸಿಕೋ ನಗರದ ಅಜೆಕ್ಟಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026 ಅಧಿಕೃತ ಚಾಲನೆ ದೊರೆತಿದೆ. ಆತಿಥೇಯ ಮೆಕ್ಸಿಕೋ ತಂಡವು ಉದ್ಘಾಟನಾ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 2-0 ಗೋಲುಗಳ ಅಂತರದಿಂದ ಜಯವನ್ನು ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಪ್ರಗತಿ ವಿಶ್ವಕ್ಕೆ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಗಲ್ಫ್ ಜಲ ಪ್ರದೇಶದ ಬಿಕ್ಕಟ್ಟು, ಭಾರತೀಯ ನಾವಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್. ಇಂದಿನಿಂದ 2 ದಿನಗಳ ಸ್ವಿಜರ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಆರ್ಚರಿ ವಿಶ್ವಕಪ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಧೀರಜ್ ಕುಂಕುಮ್ ಜೋಡಿ, ದೇಶಕ್ಕೆ ಪದಕ ಖಚಿತ. ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026 ಚಾಲನೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮೆಕ್ಸಿಕೋಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 7:45:22. ಚಿತ್ರಗೀತೆಗಳು. ಮೊದಲಿಗೆ ಪ್ರಕಟಣೆ.
2: ಆಕಾಶವಾಣಿ ವಿಜಯಪುರ, ಸಮಯ 7:45:45. ಈಗ ಕೆಲವು ಪ್ರಕಟಣೆಗಳು, ನಂತರ ಚಿತ್ರಗೀತೆಗಳು.
3: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
4: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
3: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 083352.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಬೇಬಿ ರೇಖಾ ಮತ್ತು ಸಂಗಡಿಗರು ಹಾಡಿರುವ ಚಿನ್ನಾರಿ ಮುತ್ತ ಚಿತ್ರದ ಗೀತೆ. ಸಾಹಿತ್ಯ HS ವೆಂಕಟೇಶ ಮೂರ್ತಿ, ಸಂಗೀತ CS ವಿಶ್ವನಾಥ್.

ಸಾವು ಅನ್ನುವುದು ಅನಿವಾರ್ಯ. ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಹದಿನಾಲ್ಕರಿಂದ ಹದಿನೆಂಟು ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
1: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
0: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
1: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
0: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
1: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಬೆಟ್ಟದ ಹೂ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಪುನೀತ್ ರಾಜ್ಕುಮಾರ್ ಮತ್ತು ಸಂಗಡಿಗರು, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ಮತ್ತು ನಾಗೇಂದ್ರ. ಕೇಳಿ ಬೆಟ್ಟದ ಹೂ ಚಿತ್ರದ ಗೀತೆ.
3: ಕಾಡು,
4: ಫಾರೆಸ್ಟ್,
3: ಬೆಟ್ಟ,
4: ಮೌಂಟೇನ್,
3: ಹೂ,
5: ಫ್ಲವರ್,
3: ಬೆಟ್ಟದ ಹೂ,
4: ಮೌಂಟೇನ್ ಫ್ಲವರ್.
3: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
4: ಎಲ್ಲೇ ಇನ್ನೊಂದ್ಸಲ ಹೇಳು.
3: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
4: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್.
3: ಶಲ್ಲಿ

0: boom, boom.
1: ದಿನವು ಹೂವ ಕೊಡುವೆ ಜನ ಜನ ರೂಪಾಯಿ ಪಡೆವೆ, ದಿನವು ಹೂವ ಕೊಡುವೆ ಜನ ಜನ ರೂಪಾಯಿ ಪಡೆವೆ, ಅಮ್ಮನ ಕೈಲಿ ಎಲ್ಲ ಕೊಟ್ಟು ಹತ್ತೆ ಪೈಸಾ ತೆಗೆದುಕೊಳ್ಳುವೆ.
2: ವೇಟ್ ಒನ್ ಮಿನಿಟ್, ಐ ಟೆಲ್ ಕರೆಕ್ಟ್. ಡೈಲಿ ಫ್ಲವರ್ ಗಿವಿಂಗ್ ಟನ್ ಟನ್ ರೂಪಿ ಟೇಕಿಂಗ್, ಕರೆಕ್ಟ್. ಡೈಲಿ ಫ್ಲವರ್ ಗಿವಿಂಗ್ ಟನ್ ಟನ್ ರೂಪಿ ಟೇಕಿಂಗ್, ಆಲ್ ದಿ ಮನಿ ಮದರ್ ಕೀಪಿಂಗ್, ಟೆನ್ ಫೈವ್ ಓನ್ಲಿ ಐ ರಿಸೀವಿಂಗ್.
1: ಇರಲಿ
2: ಸನ್.

0: ಹಣವನ್ನು ಸೇರಿಸಿ ಇಡುವೆ, ದಿನವೂ ಎಣಿಸುತ್ತಲಿರುವೆ. ಹಣವನ್ನು ಸೇರಿಸಿ ಇಡುವೆ, ದಿನವೂ ಎಣಿಸುತ್ತಲಿರುವೆ. 10 ರೂಪಾಯಿ ಕೂಡಿದ ಮೇಲೆ ರಾಮಾಯಣದ ಪುಸ್ತಕ ಕೊಡುವೆ.
1: ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್, ಟೂ ಮೆನಿ ವರ್ಡ್ಸ್, ವೇಟ್ 1 ಮಿನಿಟ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. 10 ರೂಪೀಸ್ ಆಫ್ಟರ್ ಜಾಯ್ನಿಂಗ್ ರಾಮಾಯಣ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ಮಕ್ಕಳ ಭಾಗ್ಯ ಚಿತ್ರದ ಗೀತೆ ಹಾಡಿದವರು ಎಲ್ ಆರ್ ಅಂಜಲಿ, ಸಾಹಿತ್ಯ ಗೀತಪ್ರಿಯ, ಸಂಗೀತ ವಿಜಯ್ ಭಾಸ್ಕರ್. ಕೇಳಿ ಮಕ್ಕಳ ಭಾಗ್ಯ ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಚಿನ್ನಾರಿಮುತ್ತ, ಬೆಟ್ಟದ ಹೂ ಹಾಗೂ ಮಕ್ಕಳ ಭಾಗ್ಯ ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಈಗ ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನೀಗ ದೆಹಲಿ ಕೇಂದ್ರದಿಂದ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

0: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
1: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು.
2: ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಪ್ರೇಮಲೋಕ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಲತಾ ಹಂಸಲೇಖ ಹಾಗೂ ಸಂಗಡಿಗರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಈಗ ಗಾಳಿಪಟ ಚಿತ್ರದ ಗೀತೆ ಕೇಳಿಬರಲಿರುವ ಧ್ವನಿಗಳು ಉದಿತ್ ನಾರಾಯಣ್, ಅನುರಾಧ ಶ್ರೀರಾಮ್, ಜಯಂತ್ ಕೈಕಿಣಿಯವರ ಪದಪುಂಜಗಳಿಗೆ ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ.

ಈಗ ಗಾಳಿಪಟ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಕೇಳಿ ಪಂಚರಂಗಿ ಚಿತ್ರದ ಗೀತೆ. ಸಂಗೀತ ಮನೋಮೂರ್ತಿ, ಬರೆದು ಹಾಡಿದ್ದಾರೆ ಯೋಗರಾಜ್ ಭಟ್, ಇವರೊಂದಿಗೆ ಚೇತನ್ ಸಾಹಸ್ ಅಕ್ಷತ ಹಾಗೂ ಇತರರು.

ಈಗ ಗಾಳಿಪಟ ಚಿತ್ರ ಪಂಚರಂಗಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನೀಗ ನಿನ್ನಿಂದಲೇ ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯ್ ಪ್ರಕಾಶ್, ಚಿನ್ಮಯಿ ಹಾಗೂ ಸುಧಾಮಯಿ. ಕವಿರಾಜ್ ಅವರ ಸಾಹಿತ್ಯ, ಮಣಿಶರ್ಮ ಅವರ ಸಂಗೀತ.

0: ಇದುವರೆಗೆ ಈ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರಪಂಚ, ಚೌಕ, ಪ್ರೇಮಲೋಕ, ಗಾಳಿಪಟ, ಪಂಚರಂಗಿ ಹಾಗೂ ನಿನ್ನಿಂದಲೇ ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 9:18. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಪ್ರಗತಿ ಸ್ಪಷ್ಟವಾಗಿದೆ, ಸಾಧಿಸುವುದು ಬಾಕಿ ಇದೆ, ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡೋಣ. ಇದು ಈ ವರ್ಷದ ಘೋಷವಾಕ್ಯ.
2: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
3: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
2: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 083352.
4: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.

0: ನಮಸ್ಕಾರ ಸರ್.
1: ನಮಸ್ಕಾರ, ಬರ್ರಿ ಬರ್ರಿ.
0: ನಮಸ್ಕಾರ ಕಾಕಣ್ಕಿ ಮಾಸ್ತರ್ಗೆ.
2: ನಮಸ್ಕಾರ, ಏನಂತೀರಿ? ಅವ ಮಗಳು ಇಬ್ಬರು ಬಂದ್ಬಿಟ್ಟಿದ್ರಿ.
0: ಹಾಂ ಸರ್, ಅದೇ ನೋಡ್ರಿ ಸರ್, ಭಾಳ ದಿನ ಆಯ್ತು, ಭಾಳ ತಿಂಗಳದಿಂದ ನನ್ನ ಮಗಳು ಬೆನ್ನ ಹತ್ತಾಳೆ. ಅವ ನಾನು ಕ್ಲಾಸಿಗೆ ಹೋಗ್ಬೇಕು ಅಂತ ಅನ್ನಾಗ್ತಾಳೆ. ಮತ್ತಿಲ್ಲಿ ನಮಗೆ ಯಾರು ಗೊತ್ತಿಲ್ಲ, ನಮ್ಮ ಅಪ್ಪಾರ ಕಾಲದಿಂದನೂ ನೀವು ಭಾಳ ಪರಿಚಯ ಇದ್ದೀರಿ, ನೀವೇ ಹೆಸರಾಂತ ಕಾಕಣ್ಕಿ ಗುರುಗಳು, ಚಂದ ಸಂಗೀತ ಹೇಳ್ಕೊಡ್ತೀರಿ, ನಮಗೂ ಎಲ್ಲ ಕಲಿಸಿದ್ರಿ, ಅದಕ್ಕೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಅದ ಅಂತ ಹೇಳಿ. ಆಕೆಗೂ ಸ್ವಲ್ಪ ಭಯಂಕರ ಮೊನ್ನೆಯಿಂದ ಬೆನ್ನು ಹತ್ತಾಳೆ, ಅದಕ್ಕೆ ಆಕೆ ಒಂದು ಸ್ವಲ್ಪ ನಿಮ್ಮ ಕ್ಲಾಸಿಗೆ ಸೇರಿಸೋಣ ಅಂಥೇಳಿ ಕರ್ಕೊಂಡು ಬಂದೇರಿ. ಮತ್ತೇನ್ರಿ, ಎಲ್ಲ ಬಾಕಿ ಆರಾಮದ ಗುರುಗಳ?
2: ಎಲ್ಲ ಆರಾಮದ ನೋಡ್ರಿ.
0: ಅದೇ ನಮಗೂ ಭಾಳ ದಿನ ಆಗಿತ್ತು, ಈ ಕಡೆ ಬಂದಾಗ ಒಂದ್ಸಲ ಬರೋಣ ಅಂತೀವಿ. ಈಕಿನೂ ಬೆನ್ನು ಹತ್ತಿರ್ತಾಳೆ, ಸಾಲಿಗೆ ಹೋಗ್ತಾಳೆ ಬರ್ತಾಳೆ, ಕರ್ಕೊಂಡು ಬರಲಿಕ್ಕೆ ಆಗ್ವಲ್ತ್ರಿ, ಮನೆಯಾಗಿ 108 ಕೆಲಸ.
2: ಹೌದು, 108 ಇರ್ತಾವ. ಮತ್ತೆ ನೀವು ಲಗ್ನ ಆಗಿ ಹೋದ್ಮೇಲೆ ಈ ಕಡೆ ಬರಲೇ ಇಲ್ಲ ಸಂಗೀತ? ಅಲ್ಲಿಗೆ ಮುಗಿತ ಏನ ಕಂಟಿನ್ಯೂ ಮಾಡ್ಲಿಕ್ಕತ್ತೀರ?
0: ಓದಾಕತ್ತೀನಿ, ಇನ್ನು ಮಾಡ್ಲಿಕ್ಕತ್ತೀನಿ, ನಾನು ಮಕ್ಳಿಗೆ ಪಾಠ ಮಾಡ್ತೀನಿ. ಬಟ್ ನನ್ನ ಮಗಳಿಗೆ ಮಾತ್ರ ನಿಮ್ಮ ಹತ್ರ ಕಲಿಸ್ಬೇಕು ಅನ್ನೋದು ಬಹಳ ಆಸಕ್ತಿ ಅದ. ನನ್ನ ಮಾತು ಕೇಳಲ್ಲಕ್ಕಿ ಮನ್ಯಾಗ, ಯಾವಾಗ್ಲೂ ಅದೇ ಇಲ್ಲ, ಹಿತ್ತಲ್ ಗಿಡ ಮದ್ದಲ್ಲ ಅಂತಾರೆ ನೋಡು. ಮಾಸ್ತರ್ ಮಕ್ಕಳು ಮಾಸ್ತರ್ ಮನ್ಯಾಗಿನ ಮಾತು ಕೇಳಂಗಿಲ್ಲ. ಸೊ ನನ್ನ ಕೈಯಾಗ ಕಲಿಯಾಕಿ ಎಷ್ಟು ಹೇಳಿ ಹೇಳಿ ಹೇಳಿ ಸಾಕಾಯ್ತು, ನಾನು 6 ತಿಂಗಳದಿಂದ ಗುದ್ದಾಡ್ದೆ, ಹ್ಞೂ ಅಂತಾಳ ಮಾಡ್ಲಿಕ್ಕೆ ಒಲ್ಲಂತಾಳ. ಅದಕ್ಕೆ ನೋಡ್ರಿ, ತಲೆ ಕೆಟ್ಟು ನಿಮ್ಮ ಹತ್ರ ಆಕಿನ ಸೇರಿಸೋಣ, ಒಂಚೂರು ಸಂಗೀತಕ್ಕಿಗೆ ನೀವು ಹೇಳ್ಕೊಟ್ರಿ ಅಂತಂದ್ರೆ ಬಹಳ ಒಳ್ಳೆ ಪುಣ್ಯ ಕಟ್ಕೋರಪ್ಪ.
2: ಏನ್ ಹೆಸರಮ್ಮ?
0: ಪರಾಂಜಲಿ ಅಂತ ಹೆಸರಿಟ್ಟಿವಿ. ಗುರುಗಳಿಗೆ ನಮಸ್ಕಾರ ಮೇಡಮ್.
3: ನಮಸ್ಕಾರ ಗುರುಗಳೇ.
2: ನಮಸ್ಕಾರ. ಏನ್ ಪುಟ್ಟ, ಏನ್ ಕಲಿಬೇಕಂತೀ?
3: ನನಗೂ ಸಂಗೀತ ಕಲಿಬೇಕಂತ ಹೇಳಿ ಬಹಳ ಆಸೆ ಇದೆ ರೀ.
0: ನಮ್ಮ ತಂದಿನೂ ನಮಗೆಲ್ಲ ಸಂಗೀತಕ್ಕೆ ಸಂಬಂಧಪಟ್ಟಂಗೆ ಹೆಸರಿಟ್ಟಾರ. ನನ್ನ ಮಗಳಿಗೆ ನಾನು ಸ್ವರಾಂಜಲಿ ಅಂತಿಟ್ಟಿನಿ. ಈಕಿನ ನಿಮ್ಮ ಕೈಯಾಗ ಒಪ್ಪಿಸ್ಬಿಡ್ತೀನಿ. ಆಕಿ ಏನು ಆಕಿಗೆ ಹೆಂಗ್ ಮುಂತರ್ತೀರಿ ಮಾಡ್ತೀರಿ ಎಲ್ಲ ನಿಮ್ ಕೈಯಾಗ ಬಿಟ್ಟಿದ್ ನೋಡ್ರಪ್ಪ ಗುರುಗಳ.
2: ಮಾಡೋಣ. ಎಷ್ಟನೇ ಕ್ಲಾಸ್ ಓದ್ಲಿಕ್ಕತ್ತಿ?
3: ನಾನು ಈಗ 10th ಇದ್ದೀನಿ.
2: ಏನಾರೇ ಹಾಡ ಸ್ವಲ್ಪ ಅನ್ಲಿಕ್ಕೆ ಬರ್ತದ?
3: ಸುಮ್ ಹಂಗ ಮನಿಯೊಳಗ ಆಡ್ತೀನ್ರಿ ಗುರುಗಳ, ಹಿಂಗೆಲ್ಲ ಹಿಂಗ ಲಯ ಸ್ವರ ಇನ್ನ ಬರಂಗಿಲ್ರಿ.
2: ಅಮ್ಮನಗತೆ ರೆಡಿ ಆಗ್ಬೇಕು.
3: ಹ್ಞೂನ್ರಿ.
0: ಎಷ್ಟು ಬಡ್ಕೋತೀನ್ರಿ, ಒಂಚೂರು ನನ್ನ ಜೊತೆ ಕ್ಲಾಸಿಗೆ ಕೂಡವಾ? ಹಾ, ಮಕ್ಕಳೆಲ್ಲ ಬರ್ತಾವ ಅವ್ರ ಜೋಡಿ, ನೀನು ಒಂಚೂರು ಅನ್ನ ರೂಢಿ ಆಗ್ತದಂದ್ರೆ ಹೇಳ್ಕೊತೇ 4 ವರ್ಷ ಆಯ್ತು ರೀ ಗುರುಗಳ, ಮನೆಗೆ ಮಾತೇ ಕೇಳಲ್ಲ ಅಂತಾಳ. ಎಷ್ಟು ಬಡ್ಕೋತೀನಿ, ಹುಡುಗರು ಕ್ಲಾಸಿಗೆ ಕೂಡ್ತಾವು, ಅವ್ರ ಜೋಡಿ ಒಂಚೂರು ಅನ್ನವ ತಾನೇ ತಯಾರಾಗ್ತಿ, ಬೆಳಗ್ಗೆ ಒಂಚೂರು ಜಲ್ದಿ ಹೇಳು, ನಶಿಕ್ಲೆ ಎಬ್ಬಿಸ್ತೀನಿ ನಾನು, ಹೇಳಾಕೆ ರೆಡಿ ಇಲ್ರಿ. ಅದಕ್ಕೆ ಕಾಯ್ದು ಕಾಯ್ದು ಕಾಯ್ದು ನಿಮ್ಮ ಹತ್ರ ತಗೊಂಬಂದಿನಿ ನೋಡ್ರಪ್ಪ.
2: ಈಗ ನಮ್ದು ಅಷ್ಟೇ, ಈಗ ಸಂಗೀತ ಶುರು ಮಾಡಿದ್ರೆ ಮುಂಜಾನೆದ್ದು ಪ್ರಾಕ್ಟೀಸ್ ಮಾಡಲೇಬೇಕು. 5 ಗಂಟೆ ಕೇಳಬೇಕು, ರಿಯಾಜ್ ಮಾಡಬೇಕು, ಆಮೇಲೆ

0: ಮೂರು ತಿಂಗಳು ಆರು ತಿಂಗಳು ಹೇಳೋದಿಲ್ಲ ನಾನು
1: ನೋಡ್ರಿ. ಬರೋಬ್ಬರಿ ಹೇಳಿದ್ರೆ ನೋಡ್ರಿ ಮಾಸ್ತರ್,
0: ಯಾಕಂದ್ರೆ ಸಂಗೀತ ತಪಸ್ಸು ಮಾಡ್ಬೇಕಾಗ್ತದೆ. ಸುಮ್ಮನೆ ಮೂರು ತಿಂಗಳು ಆರು ತಿಂಗಳು ಕಾಟಾಚಾರ ಕಲಿತರೆ ಸಂಗೀತ ಬರುವುದಿಲ್ಲ.
1: ಗುರುಗಳ ಕರೆಕ್ಟ್ ಹೇಳಿದ್ರೆ ನೋಡ್ರಿ, ನಮ್ಮ ತಂದಿನೂ ನನಗೆ ಇದನ್ನೇ ಹೇಳ್ತಿದ್ರು. ನೀವು ನಮ್ಮ ಕ್ಲಾಸಿಗೆ ಬಂದಾಗೆಲ್ಲ ಇದನ್ನೇ ಹೇಳಿ ಹೇಳಿ ಹೇಳಿ ನಮ್ಮ ತಲೆ ಕೂಡಿಸ್ಬಿಟ್ಟಿದ್ರು. ನೀವು ಎಷ್ಟು ಹೇಳಿದ್ರು ಈಕೆ ನಮ್ಮ ಮಾತು ಕೇಳ್ತಾಳ, ಅದು ಎಲ್ಲಿಂದ ಹೇಳಿಸ್ಬೇಕು ಏನು ಮಾಡಬೇಕು ಅವಾಗಲೇ ಕಲಿತಾವೆ ಮಕ್ಕಳು. ಆಕಿಗೂ ಒಂಚೂರು ಹೇಳ್ರಿ, ನಿಮ್ಮ ಕೈಯಾಗೆ ಬಿಡ್ತೀನಿ, ಆಕಿಗೆ ಏನು ಮಾಡ್ತೀರಿ ಏನು ತಯಾರು ಮಾಡ್ತೀರಿ, ನಾವು ಯಾವುದಕ್ಕೂ ಏನು ಗಡಿಬಿಡಿ ಮಾಡೋಂಗಿಲ್ಲ, ಆಕಿಗೆ ಎಷ್ಟು ಸಾಧ್ಯ ಆಗ್ತದೆ ನೀವು ಒಂದು ಸ್ವಲ್ಪ ಅಗದಿ ಕಾಳಜಿ ತೊಗೊಂಡು ಹೇಳ್ರಿ. ನಿಮ್ಮ ಕೈಯಾಗೆ ಬಿಟ್ಟು ಹೊಂಟಿನ ನೋಡ್ರಪ್ಪ ಗುರುಗಳ. ಅದಕ್ಕೆ ಹಿಂದೆ ಗುರು ಮುಂದೆ ಗುರಿ ಇವೆರಡು ನಮ್ಮ ತಂದೆ ನನಗೆ ಹೇಳ್ಕೊಟ್ಟಿದ್ರು. ಅದೇ ಪ್ರಕಾರ ನಾನು ನನ್ನ ಮಗಳನ್ನ ಸ್ವರಾಂಜಲಿ ನಿಮ್ಮ ಕಡೆ ಬಿಟ್ಟು ಹೊಂಟೀನಿ. ಆಕಿನ ಹೆಂಗೆ ಮುಂತರೋ ಜವಾಬ್ದಾರಿ ನಿಮಗೆ ಒಪ್ಸಿನಿ.
0: ಆಗ್ಲಿ ಮಾಡೋಣ, ಸ್ವರಾಂಜಲಿ ಕೇಳ್ಕೊಂಡಿಲ್ಲ ಎಲ್ಲ ಮಾತು ಅಮ್ಮ ಹೇಳಿದ್ದು.
2: ಹ್ಞೂನ್ರಿ ಗುರುಗಳ, ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀನಿ.
1: ನೋಡ್ಬಿಟ್ಟ ನಾ ಹೇಳ್ತಿದ್ದೆ ನೀನು ಮನೆಗೆ ಮಾತು ಕೇಳ್ತಿರ್ಲಿಲ್ಲ, ಈಗ ಒಳ್ಳೆ ಗುರುಗಳ ಹತ್ರ ಕರ್ಕೊಂಡು ಬಂದೀನಿ.
2: ಆಯ್ತಮ್ಮ.
1: ನಿಂದು ಅಭ್ಯಾಸ ಏನದಲ್ಲ, ಅಭ್ಯಾಸ ಮಾಡೋದ್ರ ಜೊತೆಗೆ ಒಂದು ತಾಸ ಎರಡು ತಾಸ ಗುರುಗಳು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಒಂಜರ ಮಾಡಿಕೊಂಡು ತಯಾರಿ ಆಗವ.
2: ಹ್ಞೂ ಅಮ್ಮ ಆಯ್ತಮ್ಮ.
0: ಎರಡು ತಿಂಗಳು ಮೂರು ತಿಂಗಳು ಅವೆಲ್ಲ ನಮಗೆ ಸಂಗೀತ ವಿದ್ಯೆ ಕೊಡ್ತೀವಿ ನಾವು, ಫೀಸಿಗೆ ಮಹತ್ವ ಇಲ್ಲ, ಕಲಿಬೇಕು ಚಂದ ಕಲಿಬೇಕು. ಅದೇ ಥರ ರಿಯಾಜ್ ಮಾಡಬೇಕು, ನೀವು ಸ್ವಲ್ಪ ಇದು ಮಾಡಿರಿ, ಪ್ರಾಕ್ಟೀಸ್ ಕೊಡಿಸ್ಬೇಕು ಅಂದರೆ ಹೇಳ್ತೀನಿ ನಾವೊಂದು. ಈಗ ಹೇಳ್ತೀನಿ, ಈಗ ಸ್ಟಾರ್ಟ್ ಮಾಡೋಣ ಸಂಗೀತ. ಮತ್ತು ಒಂದು ತಿಂಗಳು ಎರಡು ತಿಂಗಳು ಬಂದು ಮತ್ತೆ ಬಿಡೋದು ಆಗಬಾರ್ದು. ಅದಕ್ಕೆ ನೀವು ನಿಮ್ಮ ಜವಾಬ್ದಾರಿ, ರಿಯಾಜ್ ಮಾಡಿಸೋದು ನಿಮ್ಮ ಕಡೆ ಬಿಟ್ಟಿದ್ದು, ಸ್ವರಾಂಜಲಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು.
2: ಹ್ಞೂನ್ರಿ ಗುರುಗಳೇ.
0: ಅಂದರೆ ನಾನು ಸಂಗೀತ ಮುಂದುವರಿಸ್ತೀನಿ.
2: ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀನಿ ರೀ.
0: ಆಗಿಲ್ರಿ,
1: ಅಂತೂ ಇಂತೂ ನನ್ನ ಮಗಳಿಗೆ ಸ್ವರಾಂಜಲಿಗೆ ಮಾತು ಕೊಟ್ಟಂಗೆ ಆಕಿ ನಿಮ್ಮ ಮಾತು ಕೇಳಲಿಕ್ಕೆ ರೆಡಿ ಮಾಡಿಸಿದ್ರಲ್ಲಪ್ಪ, ಅದು ಭಾಳ ಸಂತೋಷ ಆಯಿತು.
0: ಎಲ್ಲ ಕೇಳ್ತಾವೆ ಈಗಿನ ಹುಡುಗರು ಕೇಳ್ತಾವೆ ಗುರುಗಳ ಮಾತು ಮೀರೋದು. ನೀವು ಸ್ವಲ್ಪ ಮನೆಗೆ ನೋಡ್ಕೋತಾ ಇರಿ, ಪ್ರಾಕ್ಟೀಸ್ ಮಾಡ್ತಾಳೆ ಇಲ್ಲೋ. ನೀವು ಮತ್ತೆ ಸಂಗೀತ ಕಲ್ತೀರಿ, ಇಷ್ಟು ವರ್ಷ ಹತ್ತು ಹದಿನೈದು ವರ್ಷ ಕಲ್ತೀರಿ.
1: ಬರೋಬರದ ಗುರುಗಳು,
0: ಹಂಗೆ ಒಂಚೂರು ನಾವು ಹೇಳಿದ ಪಾಠ ನೀವು ಒತ್ತಿದ್ದುರಿ ಮನೆಗೆ.
2: ಅಮ್ಮ ಅಮ್ಮ ಅಮ್ಮ ಎಂದು ಬರಬೇಕು ಕೇಳಲ್ಲ ಅಮ್ಮ.
1: ಹ್ಞೂ ಮಾಡಿಸೋಣ ತಡಿ, ಯಾವ ದಿನ ಚಲೋ ಅದ ನೋಡೋಣ. ಒಂದು ಗುರುವಾರ ಅವ್ರಿಗೆ ಕೇಳ್ಕೊಂಡು ಯಾವತ್ತರ ಅಡ್ಮಿಷನ್ ಮಾಡಿಸೋಣ ಬರಾಕತ್ತಿ ಅಂತ. ಖುಷಿ ಆಯ್ತಲ್ಲ ನಿನಗೂ?
2: ಭಾಳ ಖುಷಿ ಆಯ್ತಮ್ಮ.
0: ಅಕ್ಕೋರೆ ಇನ್ನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ.
1: ಹೇಳ್ರಿ ಸರ್ ಹೇಳ್ರಿ.
0: ಈಗ ಎರಡು ತಿಂಗಳು ಹಂಗೆಯೇ ಬಂದು ಆಮೇಲೆ ನನಗೆ ನೀವು ಏನು ನಾಳೆ ನಾ ಸರಿಗಂಪಕ್ಕೆ ಹೋಗ್ಬೇಕು, ನನಗೆ ಬೇಗ ಕಲಿಸ್ರಿ, ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತಂದ್ರೆ ನನ್ನ ಕೈಲೇ ಹೇಳಲಿಕ್ಕೆ ಆಗೋದಿಲ್ಲ. ಅಕ್ಕಮಲ್ಲಿ ನೋಡ್ರಿ, ಈಗ ಒಟ್ಟು 50 ಹುಡುಗರು ಇದಾರೆ ಸಂಗೀತಕ್ಕೆ ಬರೋರು.
1: ಹೌದೇನು ಸರ್?
0: ಅದರಲ್ಲಿ 25 ಹುಡುಗರು ಎರಡು ತಿಂಗಳು ಬಂದು ತಂದೆ ತಾಯಿ ಅವರು ಏನು ಜವಾಬ್ದಾರಿ ತಗೊಳ್ಳಿಲ್ಲ, ಬಂದರು ಆಮೇಲೆ ಮತ್ತೆ ಎರಡು ತಿಂಗಳು ಬಿಟ್ಟು ಬಂದರು. ನಾನು ಅವಾಗ ಪಾಠ ಮಾಡಲಿಲ್ಲ, ನನಗೆ ಆ ಸ್ಟೇಜ್ ಹತ್ತಿಸು ಈ ಸ್ಟೇಜ್ ಮಾಡು, ಅದಕ್ಕೆ ಅದು ಸಂಗೀತ ಅಷ್ಟು ಈಸಿ ಬರೋದಿಲ್ಲ.
1: ಬರೋಬ್ಬರ ಹೇಳಿದ್ರೆ ನೋಡ್ರಿ ಸರ್ ತಾವು ಮಾತು, ನನ್ನ ಕಡೆನೂ ಹುಡುಗರು ಬರ್ತಾವಲ್ರಿ, ನಾವು ಕಲ್ತಿದ್ದು ಆಗಿನ ಕಾಲಕ್ಕೆ ಸಂಗೀತ ಬೇರೆ, ಈಗಿನ ಸಂಗೀತ ಹೆಂಗಾಗ್ಯದ ಅಂತಂದ್ರೆ ಹಿಂಗೆ ಬಂದು ಎರಡು ತಿಂಗಳು ಬಂದಿರ್ತಾವ, ನನಗೆ ಆ ವೇದಿಕೆ ಬೇಕು, ನನಗೆ ಈ ವೇದಿಕೆ ಬೇಕು, ನನಗೆ ಸರಿಗಮಪ್ಪ ಸ್ಟೇಜ್ ಬೇಕು ಅಂತ ಅನ್ಕೋತ ಕೂತ್ರ ಆಗಲ್ಲ. ಇದು ಸಂಗೀತ ಅನ್ನೋದೊಂದು ದೊಡ್ಡ ಮಹಾ ತಪಸ್ಸು.
0: ಕರೆಕ್ಟ್ ಕರೆಕ್ಟ್.
1: ಆಮೇಲೆ ನಾವು ಅದಕ್ಕೆ ತಕ್ಕಂಗೆ ಅಭ್ಯಾಸ ಮಾಡ್ಬೇಕಾಗ್ತದೆ, ಮಕ್ಕಳ ಮೇಲೆ ಹೋಗ್ತದೆ. ನಾವು ಯಾವ ಥರ ಗುರುಗಳು ಹೇಳ್ತಾರೆ ಅದಕ್ಕೆ ತಕ್ಕಂಗೆ ನಾವು ಮನೆಗೆ ಬಂದು ಪಾಠ ಮಾಡಬೇಕಾಗ್ತದೆ. ಅದ್ರ ಮೇಲೆ ನಮ್ಮ ಗುರುಗಳು ಏನದಲ್ಲ, ನಮ್ಗೆ ಎಲ್ಲಿ ಕಳಿಸ್ಬೇಕು ಅವ್ರು ಕಳಿಸ್ತಾರೆ, ನಾವು ಕೇಳೋದಿರಲ್ಲ, ಗುರುಗಳಾಗಿ ಅವರೇ ನಮ್ಮನ್ನು ಕಳಿಸ್ತಿರ್ತಾರೆ. ಬರೋಬ್ಬರ ಹೇಳಿದ್ರೆ ಸರ್ ಮಾತು ಖರೇ ಹೇಳಿದ್ರಿ ಗುರುಗಳ. ಎಲ್ಲ ಪಾಲಕರೂ ನೀವು ಹೇಳಿದ್ದ ಮಾತನ್ನು ತಪ್ಪಲಾರದೆ ಈ ಥರ ಚಾಚು ತಪ್ಪದೆ ಮಾಡ್ಕೊಂಡು ಹೋದ್ವಿ ಅಂತಂದ್ರೆ ಎಲ್ಲ ಮಕ್ಕಳು ಉದ್ಧಾರ ಆಗ್ತಾರೆ ನೋಡ್ರಿ. ಆಮೇಲೆ ಈ ನಮ್ಮ ಸಂಗೀತ ಅನ್ನೋದು ಪೀಳಿಗೆ ಪೀಳಿಗೆ ಮುಖಾಂತರನೂ ಇದು ಉಳ್ಕೊಂಡು ಹೋಗ್ತದೆ. ಈ ಒಂದು ಕಲೆ ಅನ್ನೋದೇನದಲ್ಲ, ಜನಪದ ಸಂಗೀತ ಆಗಿರಬಹುದು, ಶಾಸ್ತ್ರೀಯ ಸಂಗೀತ ಆಗಿರಬಹುದು, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಗಿರಬಹುದು, ಇದು ನಶಿಸಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ನೋಡ್ರಪ್ಪ.
0: ಸಾಧ್ಯನೇ ಇಲ್ಲ, ಇದೆಲ್ಲ ಬೇಕು ಸಂಸ್ಕೃತಿ. ಮಕ್ಕಳಿಗೆ ಹೇಳ್ಕೊಡ್ಬೇಕಾಗ್ತದೆ ಸಂಗೀತ ಅಂದ್ರೆ ಅಷ್ಟು ಪ್ರಿಯ ಅದು.
1: ಎಂಥ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೆ ನೋಡಿದ್ರೆ ಎಂಥ ಖುಷಿ ಆಗ್ಲಿಕ್ಕತ್ತದ್ರಪ್ಪ ಗುರುಗಳ. ಖರೇನೇ ಖುಷಿ ಆಯ್ತು. ಹಂಗಂದ್ರೆ ಗುರುಗಳ, ನಮ್ಮ ಸ್ವರಾನ ಯಾವಾಗ ಕರ್ಕೊಂಡು ಬರೋಣ, ಯಾವಾಗಕ್ಕೆ ನಿಮ್ಮ ಕಡೆ ಸೇರಿಸ್ಕೋತೀರಪ್ಪ?
0: ಗುರುವಾರ ಕರ್ಕೊಂಡು ಬರಲ್ಲ,
1: ಈಗ ನಾಳೆ ಬರು, ಗುರುವಾರ ಬರಲಿ ರೀ.
0: ಬರಲಿ, ರಾಯರ ವಾರ ಅದು, ಶುರು ಮಾಡಲಿ.
1: ಆಯ್ತು, ನಿಮ್ಮ ಆಶೀರ್ವಾದದಿಂದ ಒಂದು ಒಳ್ಳೆ ದಿನ ನೋಡಿ ಆಕಿನ ಅಡ್ಮಿಷನ್ ಮಾಡ್ಕೋರಪ್ಪ, ಆಕಿನ ಸೇರಿಸ್ಕೋರಿ.
0: ಆಗಿಲ್ರಿ
1: ಪುಟ್ಟ, ನೋಡೋ ಗುರುಗಳು ಏನು ಹೇಳ್ಯಾರೆಲ್ಲ ಬರೋಬ್ಬರ ತಲೆಗೆ ಇಟ್ಕೋ.
2: ಆಯ್ತಮ್ಮ.
1: ಹಾಂ, ಅವ್ರು ಹೇಳ್ದಂಗೆ ತಪ್ಪಲಾರದೆ ಮಾಡ್ಕೊತ ಹೋಗಬೇಕು. ನಾನು ಹಂಗೆ ನೋಡು ನೋಡು ಬಂದು ಬಂದು ಗುರುಗಳ ನಿಮ್ಮನ್ನು ಕಾಣ್ತೀನಿ. ಆಕೆ ಏನಾರು ಮಾಡಲಿಲ್ಲ ಮಾಡಲಿಲ್ಲ ಅಂತಂದ್ರೆ ಒಂಚೂರು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ ನನಗೂ ಸ್ವಲ್ಪ ತಿಳಿಸುತ್ತೆ ಬರ್ರಿ.
0: ತಿಳಿಸ್ತೇನೆ ತಿಳಿಸ್ತೇನೆ.
1: ಅದಕ್ಕೆ ನನ್ನ ಮಗಳನ್ನ ಕರ್ಕೊಂಡಂಗಂದ್ರೆ ಮುಂದಿನ ಗುರುವಾರ ಬರ್ತೀನಿ.
0: ಬರ್ರಿ ಬರ್ರಿ ಬರ್ರಿ.
1: ನಮಸ್ಕಾರ ಗುರು.
0: ನಮಸ್ಕಾರ.
2: ನಮಸ್ಕಾರ ಗುರುಗಳು.
0: ನಮಸ್ಕಾರ ಅಮ್ಮ.
3: ಇದುವರೆಗೆ ವಿಶೇಷ

0: ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಪ್ರಸ್ತುತಿ ಶ್ರೀದೇವಿ ಭಂಡಾರ್ಕರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಭಾರತಿ ಸುಣಗಾರ್, ರಾಘವೇಂದ್ರ ಜೋಶಿ.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
0: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಈಗ ಮಿಶ್ರ ಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್. ಮೊದಲಿಗೆ ಕೇಳಿ ಬಿ ಕೆ ಸುಮಿತ್ರಾ ಅವರು ಹಾಡಿರುವ ಒಂದು ಜನಪದ ಗೀತೆ, ಬಿಸುಕಲ್ಲಪದ.

ಈಗ ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಂದು ಭಾವಗೀತೆ ರಚನೆ ಆನಂದ ಕಂದ, ಹಾಡಿದ್ದಾರೆ ಬಾಳಪ್ಪ ಹುಕ್ಕೇರಿ.

0: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
1: ಈಗ ಸಂತ ಶಿಶುನಾಳ ಶರೀಫ್ ಅವರ ರಚನೆ ಕೇಳಿ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ.

0: ಇದುವರೆಗೆ ಮಿಶ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಕೆಲವು ವಾಣಿಜ್ಯ ಪ್ರಕಟಣೆಗಳು, ಈಗ ಚಿತ್ರಗೀತೆಗಳು.
1: ಜೂನ್ 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ.
2: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ.
1: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು.
2: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
1: ಮಕ್ಕಳ ಕನಸುಗಳು ಅರಳಿದಾಗ
2: ದೇಶದ ಭವಿಷ್ಯ ಬೆಳಗುತ್ತದೆ.
3: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಮೊದಲಿಗೆ ಕೇಳಿ ಒಂದಾಗಿ ಬಾಳು ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆಗೆ ವಿಜಯಾನಂದ ಅವರ ಸಂಗೀತ, ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯವಿದೆ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಈಗ ಕೇರಳೀಯದ ಸಿಂಹ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ಕೇಳಿ ಉಡಿಸಿದ್ದಾರೆ ಸತ್ಯಂ. ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಇವರ ಇವುಗಳ ಧ್ವನಿಗಳಲ್ಲಿ ಕೇಳಿಬರಲಿರುವ ಈ ಗೀತೆ ಕೇರಳೀಯದ ಸಿಂಹ ಚಿತ್ರದಿಂದ ಆಯ್ದಿದ್ದವು.

ಕೇರಳದ ಸಿಂಹ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಯುಗಳ ಧ್ವನಿಗಳಲ್ಲಿ ಮೂಡಿಬಂದ ಈ ಗೀತೆಗೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದೆ.

ಈಗ ಮುಗಿಯದ ಕಥೆ ಚಿತ್ರದ ಗೀತೆ ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಕೇಳಿ ಮುಗಿಯದ ಕಥೆ ಚಿತ್ರದ ಗೀತೆ.

ನಾನಿನ ಬಿಡಲಾರೆ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಹಾಡಿರುವ ಈ ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ.

ನಾನಿನ ಬಿಡಲಾರೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ರಾಜ್ಕುಮಾರ್ ಅವರ ಕಂಠ ಸಿರಿಯಲ್ಲಿ ಕೇಳಿ ರವಿಚಂದ್ರ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಗೀತೆಗೆ.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಂದಾಗಿ ಬಾಳು, ಕೆರಳಿದ ಸಿಂಹ, ಗುಣ ನೋಡಿ ಹೆಣ್ಣು ಕೊಡು, ಮುಗಿಯದ ಕತ್ತೆ, ನಾನಿನ್ನ ಬಿಡಲಾರೆ ಹಾಗೂ ರವಿಚಂದ್ರ ಚಿತ್ರದ ಗೀತೆಗಳನ್ನು ಕೇಳಿದೆ.

ಆಕಾಶವಾಣಿ ವಿಜಯಪುರ. ಸಮಯ 10 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮುಂದುವರಿಯುತ್ತವೆ.

0: ಈ ಗೀತೆಯನ್ನು ಹಾಡಿದ್ದಾರೆ. ಅದಕ್ಕೂ ಮುನ್ನ ಒಂದೆರಡು ಪ್ರಕಟಣೆಗಳನ್ನು ಕೇಳೋಣ.
1: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
2: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
1: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
2: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
1: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
2: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.

0: ಈ ಗೀತೆಯನ್ನು ಹಾಡಿದ್ದಾರೆ. ಅದಕ್ಕೂ ಮುನ್ನ ಒಂದೆರಡು ಪ್ರಕಟಣೆಗಳನ್ನು ಕೇಳೋಣ.
1: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆ ಅಲ್ಲ.
2: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
1: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
2: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
1: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
2: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
3: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ, ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯೋ.
5: ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು.
4: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ, ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು. ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ.
6: ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ, ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ.
4: ಸೈಕಲ್ ಇತ್ಯಾದಿ ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು. ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕೇ ಬೇಕು.
7: ಅಪ್ಪ ನಾನೊಂದು ಹಾಡು ಹಾಡ್ಲಪ್ಪ.
4: ನಿನ್ ಹೋಮ್ ವರ್ಕ್ ಮೊದಲು ಮುಗಿಸು.
7: ಬೇಡ, ನಂಗೆ ಒಂದ್ ಕತೆ ಹೇಳು.
4: ಅಯ್ಯೋ, ಮೊದಲು ಹೋಮ್ ವರ್ಕ್ ಮುಗಿಸಮ್ಮ.
7: ಹಾ, ಎಲ್ಲಾದ್ರೂ ಸುತ್ತಾಡಕ್ ಹೋಗೋಣ.
4: ಮಗಳೇ, ಸ್ಕೂಲ್ ಅಲ್ಲಿ ಅಷ್ಟೊಂದು ಕೆಲಸ ಕೊಟ್ಟಿದಾರಲ್ಲ, ಮೊದಲು ಅದು ಮುಗಿಸು.
8: ಸುಮ್ನಿರೆ, ಅಪ್ಪ ಹೇಳಿದ ಅರ್ಥ ಆಗ್ಲಿಲ್ವಾ? ಮೊದಲು ಹೋಮ್ ವರ್ಕ್ ಮುಗಿಸು, ಮತ್ತೆ ಉಳಿದಿದ್ದೆಲ್ಲ.
4: ಮಕ್ಕಳ ಆಸಕ್ತಿಯನ್ನು ಬಲಿಗೊಡದಿರಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿರುವ ಮಾತೊಂದು ಹೀಗಿದೆ, ಮಕ್ಕಳು ನಮ್ಮ ಅಮೂಲ್ಯ ಸಂಪತ್ತು, ಅವರನ್ನು ಕನಸು ಕಾಣಲು ಬಿಡಿ. ಮಕ್ಕಳು ತಮ್ಮದೇ ಆದ ಗುರಿಯನ್ನು ಹೊಂದುವಂತೆ ಮಾಡಬೇಕು. ಆ ಗುರಿಯನ್ನು ಸಾಕಾರಗೊಳಿಸಲು ತಂದೆ ತಾಯಿ ಬೆಂಬಲವಾಗಿ ನಿಲ್ಲಬೇಕು.

0: ಕೆ ಜಿ ಸುದಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಗೀತೆ ಬಲಕಾಲಿಟ್ಟು ಒಳಗೆ ಬಾ ಚಿತ್ರದಿಂದ ಆಯ್ದುಕೊಳ್ಳಲಾಗಿತ್ತು.
1: ಅಮ್ಮ ಒಂದು ಕತೆ ಹೇಳಮ್ಮ.
2: ಹ್ಞೂ, ಯಾವ ಚಾನಲ್ ಹಾಕ್ಲಿ?
3: ಟಿವಿಲಿ ಬೇಡ, ನೀನು ಹೇಳು.

0: ಜನಪದ ಕಥೆಗಳು ಮೌಲ್ಯಗಳ ಅಕ್ಷಯ ನಿಧಿ, ಸಂಸ್ಕೃತಿ ಸಂಪ್ರದಾಯದ ಕಾಲಾತೀತ ರಾಯಭಾರಿಗಳು. ಪುಟ್ಟ ಮಕ್ಕಳಿಗೆ ಕತೆ ಹೇಳಿ ಅವರ ಜಗತ್ತನ್ನು ಬೆಳಗಿಸಿರಿ.
1: ಖಂಡಿತವಾಗ್ಲೂ ಮಕ್ಕಳಿಗೆ ಹೇಗೆ ಆಟ ಆಡಬೇಕು ಅಂತ ಅನಿಸಿರುತ್ತೋ ಕಥೆ ಕೇಳುವಂತಹ ಅದ್ಭುತವಾದ ಒಂದು ಕುತೂಹಲ ಕೂಡ ಮಕ್ಕಳಲ್ಲಿರುತ್ತೆ. ಆ ಕುತೂಹಲನೇ ಆ ಮಕ್ಕಳ ಒಂದು ಮಾನಸಿಕತೆಯನ್ನು, ಮೆದುಳಿನ ಬೆಳವಣಿಗೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಮಕ್ಕಳು ಅವರು ಬಯಸಿದಂತಹ ಕಥೆಗಳನ್ನು ಕೇಳಿದಾಗ, ಪ್ರತಿಯೊಂದು ಮಗುವಿಗೂ ಕೂಡ ಒಂದು ಕನಸಿರುತ್ತೆ. ಯಾರೋ ಒಂದು ನಾನು ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿರಬಹುದು, ಮತ್ತೊಂದು ಮಗು ನಾನು ಟೀಚರ್ ಆಗಬೇಕು ಶಿಕ್ಷಕರಾಗಬೇಕು ಅಂತ, ಮತ್ತೊಂದು ಯಾರೋ ವಿಜ್ಞಾನಿ ನಾನಾಗಬೇಕು ಅಂತ. ಆದರೆ ಬಾಲ ಕಾರ್ಮಿಕತೆಯ ಕನಸುಗಳನ್ನೇ ಆ ಮಗ್ಗುಗಳಲ್ಲೇ

ಹಾಕತ್ತೆ ಅಂತಂದರೆ ತಪ್ಪಾಗಲಾರ್ದು. ಒಂದು ಸಲ ಯೋಚನೆ ಮಾಡೋಣ, ದಿವಸ ಇಡೀ ಆ ಮಗು ದುಡಿದು ಸುಸ್ತಾದ ಒಂದು ಪುಟ್ಟ ಮಗು ರಾತ್ರಿ ಆಕಾಶದ ನಕ್ಷತ್ರಗಳನ್ನು ನೋಡ್ತಾ, ನನ್ನ ಜೀವನ ಕೂಡ ಒಂದು ದಿನ ಹೀಗೆ ಬದಲಾಗಬಹುದಾ, ಹೀಗೆ ಹೊಳಿಬಹುದಾ, ಕತ್ತಲಲ್ಲಿ ನಕ್ಷತ್ರದ ಬೆಳಕಿನಂತೆ ನಾನು ಕೂಡ ಬೆಳಗಬಹುದಾ ಅನ್ನುವಂತಹ ಪ್ರಶ್ನೆ ಆ ಮಕ್ಕಳಿಗೆ ಎದ್ದಿದ್ದರೆ ಅದು ನಮಗೆ ಎಷ್ಟು ಮನಸ್ಸಿಗೆ ನೋವನ್ನು ಕೊಡುತ್ತೆ. ಅದಕ್ಕೆ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ನಮ್ಮಲ್ಲಿ ನಾವು ಹುಡುಕೊಳ್ಳೇಬೇಕು. ಆ ಉತ್ತರವನ್ನು ನ್ಯಾಯಬದ್ಧವಾಗಿ ಮಕ್ಕಳಿಗೆ ನಾವು ಕೊಡಲೇಬೇಕು. ಹೇಮರಡ್ಡಿ ಮಲ್ಲಮ್ಮ ಚಿತ್ರದ ಗೀತೆಯನ್ನು ಕೇಳೋಣ. ವಿಜಯ ನರಸಿಂಹ ಈ ಗೀತೆಗೆ ಸಾಹಿತ್ಯವನ್ನು ಒದಗಿಸಿದ್ದಾರೆ. ದಿವಾಕರ್ ಅವರ ಸಂಗೀತ ಇದರಲ್ಲಿದೆ. ಎಸ್ ಜಾನಕಿ ಹಾಡಿರುವಂತಹ ಗೀತೆ.

0: ಪ್ರಾಣಿದಯೆ ಎಲ್ಲ ಧರ್ಮಗಳಲ್ಲಿಯೂ ಶ್ರೇಷ್ಠವಾದುದು. ಇದು ಜಗತ್ತಿನ ಸಕಲ ನೀತಿ ಸಂಹಿತೆಗಳ ಸಾರ. ಇತರರ ಕಷ್ಟದಲ್ಲಿ ಪಾಲ್ಗೊಂಡು ಅವರ ನೋವನ್ನು ಪರಿಹರಿಸುವುದು ದಯೆಯ ಒಂದು ಮುಖ. ತನ್ನಿಂದ ಅನ್ಯರಿಗೆ ಹಿಂಸೆಯಾಗದಂತೆ ನೋಡಿಕೊಳ್ಳುವುದು ಇನ್ನೊಂದು ಮುಖ.
1: ಅಹಿಂಸಾ ಪರಮೋ ಧರ್ಮ. ಅಹಿಂಸೆ ಎನ್ನುವುದು ಎಲ್ಲ ಧರ್ಮಗಳಿಗಿಂತಲೂ ಪರಮಶ್ರೇಷ್ಠವಾದ್ದು ಎಂದಿದೆ ಮಹಾಭಾರತ.
2: ಮಕ್ಕಳಿಗೆ ಯಾವುದೋ ಹಿಂಸೆ ಕೊಡುವಂತಹ ಕೆಲಸವನ್ನು ಮಕ್ಕಳಿಂದ ನಾವು ತೆಗಿಬಾರದು ಅನ್ನುವಂಥದ್ದು ಇಂದಿನ ಒಂದು ವಿಶೇಷವಾದ ದಿನದಂದು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವಂತಹ ವಿಷಯ ಅಂತಂದರೆ ತಪ್ಪಾಗಲಾರಬಾರ್ದು. ನಾನಾಗಲೇ ಹೇಳಿದೆ, ಒಂದು ಮಗುವಿನ ಕೈಗೆ ನಾವು ಕೆಲಸದ ಭಾರವನ್ನು ತೆಗೆದು ಪುಸ್ತಕವನ್ನು ಕೊಟ್ಟರೆ ಅದು ಒಂದು ಮಗುವಿನ ಜೀವನವನ್ನಲ್ಲ, ಒಂದು ಕುಟುಂಬದ, ಒಂದು ಸಮಾಜದ, ಒಂದು ದೇಶದ ಭವಿಷ್ಯವನ್ನೇ ಬೆಳಗಿಸುತ್ತೆ ಅಂತ. ಅವ್ರಿಗೂ ಕೂಡ ಇದರ ಹಕ್ಕಿದೆ. ಈ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನದಿಂದ ನಾವೊಂದು ಸಂಕಲ್ಪ ಮಾಡ್ತಾ ಹೋದರೆ ಮಗುವನ್ನು ಕೆಲಸಕ್ಕೆ ಪ್ರೋತ್ಸಾಹಿಸದೆ ಶಿಕ್ಷಣಕ್ಕೆ, ಅವರ ಕನಸುಗಳಿಗೆ ಬೆಂಬಲವಾಗಿ ನಿಲ್ಲುವಂಥದ್ದು ಕೂಡ ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ನಮ್ಮ ನಾಡಿನ ಭಾಗ್ಯ ಮಕ್ಕಳಲ್ವ, ನಾಡಿನ ಭಾಗ್ಯವೇ ಹಳ್ಳಿಯ ಮಕ್ಕಳು ಅನ್ನುವಂತಹ ಹಾಡು ನಾಡಿನ ಭಾಗ್ಯ ಚಿತ್ರದಲ್ಲೇ ಇದೆ. ಕೆ ಎಸ್ ಸತ್ಯನಾರಾಯಣ ಈ ಗೀತೆಯನ್ನು ಬರೆದಿದ್ದಾರೆ. ಆರ್ ರತ್ನ ಅವರ ಅದ್ಭುತವಾದ ಸಂಗೀತ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಸಂಗಡಿಗರೊಂದಿಗೆ ಹಾಡಿರುವಂತಹ ಗೀತೆ ಇದೀಗ.

ಕೆಲವು ಕಡೆ ನಾವು ಹೀಗೆ ಮಾತಾಡೋದು ನೋಡಿದ್ವಿ, ನಾವು ನಮ್ಮ ಮಕ್ಕಳ ಹತ್ರ ಕೆಲಸ ಮಾಡಿಸ್ತೀವಿ, ಹೌದು, ಯಾಕೆಂತಂದರೆ ಅದು ನಮ್ಮ ಮನೆಯ ವೃತ್ತಿ. ಹಾಗಾಗಿ ಚಿನ್ನದ ವ್ಯಾಪಾರ ಮಾಡೋವಂಥವ್ರು ನಾವು ಚಿನ್ನದ ಕೆಲಸ ನಾವು ಮಾಡಿಸ್ತೀವಿ, ಕಲ್ಲು ವ್ಯಾಪಾರ ಮಾಡೋವಂಥವ್ರು ಕಲ್ಲು ಕಟ್ಟು ಕುಟ್ಟುವಂತಹ ಕೆಲಸ ಮಾಡಿಸ್ತೀವಿ, ಇದು ನಮ್ಮ ಮನೆತನದ ಕೆಲಸ ಅಂತ ವಾದ ಮಾಡೋದು ನಾವು ಕೇಳಿದ್ವಿ. ಸ್ನೇಹಿತರೆ, ಕೆಲಸ ಮಾಡೋದು ತಪ್ಪಲ್ಲ, ಆದರೆ ಬಾಲ್ಯದಲ್ಲೇ ಓದೋದ್ರ ಬದಲು ಆಟ ಆಡೋವಂತಹ ವಯಸ್ಸಿನಲ್ಲಿ ಮಕ್ಕಳನ್ನು ದುಡಿಸೋದಿದೆಯಲ್ಲ, ಅದು ನಿಜವಾಗ್ಲೂ ತಪ್ಪೆ. ಪ್ರತಿಯೊಂದು ಕೆಲಸಕ್ಕೂ ಕೂಡ ಒಂದು ಸರಿಯಾದ ವಯಸ್ಸು ಅಂತ ಇರುತ್ತೆ. ವೃತ್ತಿಪರ ಕೆಲಸ ಮಾಡೋರು ದೊಡ್ಡವರ ಕೈಯಲ್ಲಿ ಅನುಭವ ಇರುತ್ತೆ, ಆದರೆ ಮಕ್ಕಳ ಕೈಯಲ್ಲಿ ಕನಸುಗಳಿರುತ್ತೆ. ಆ ಕನಸುಗಳನ್ನು ಕಸ್ತುಕೊಂಡು ಅವರಿಗೆ ಕೆಲಸದ ಭಾರ ನೀಡುವಂಥದ್ದು ಎಷ್ಟು ಸರಿ? ಅವರ ಭವಿಷ್ಯವನ್ನೇ ನಾವು ಕತ್ತಲೆಗೆ ತಳ್ಳದಂತೆ ಆಗೋದಿಲ್ವಾ? ನಾವು ಯೋಚನೆ ಮಾಡಬೇಕಾದ ಆಗಿರುವಂತಹ ವಿಚಾರ ಇದು. ಅಂಡಮಾನ್ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಡಿದ್ದಾರೆ ಹಂಸಲೇಖ ಅವರು. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ.

ಒಬ್ಬ ಕಾರ್ಮಿಕ ತನ್ನ ಕುಟುಂಬಕ್ಕೆ ಅಂತ ಹೇಳಿ ದುಡಿಯುವಂಥದ್ದು ಅದು ಸಹಜ, ಅದು ಅನಿವಾರ್ಯತೆ ಕೂಡ, ಮತ್ತು ಅದರ ತನ್ನ ಜವಾಬ್ದಾರಿ ಕೂಡ. ಆದರೆ ಒಂದು ಮಗು ಕುಟುಂಬದ ಹೊರೆಯನ್ನು ಹೊರುವಂತಹ ಪರಿಸ್ಥಿತಿಗೆ ಬಂದರೆ ಅದು ಸಮಾಜಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಅನ್ನುವಂಥದ್ದು ಸತ್ಯವಾದ ಮಾತು. ಇವತ್ತಿನ ಮಕ್ಕಳು ನಾಳೆ ವೈದ್ಯರಾಗಬಹುದು, ಶಿಕ್ಷಕರಾಗಬಹುದು, ವಿಜ್ಞಾನಿಗಳಾಗಬಹುದು, ಕಲಾವಿದರಾಗಬಹುದು. ಇಂದು ಅವರಿಗೆ ಶಿಕ್ಷಣ ಸಿಕ್ಕಿದ್ರೆ ಮಾತ್ರ ನಾಳೆ ಅವರು ತಮ್ಮ ಇಷ್ಟದ ಬದುಕನ್ನು, ಇಷ್ಟದ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆದರೆ ಬಾಲ ಕಾರ್ಮಿಕತೆ ಅವರ ಈ ಅವಕಾಶವನ್ನು ಕಸಿದುಕೊಳ್ತಾ ಇರುವಂಥದ್ದು ತುಂಬ ದುಃಖದ ಸಂಗತಿ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆ ಅಪ್ಪು ಆ್ಯಂಡ್ ಅಪ್ಪು ಚಿತ್ರದ್ದು. ಹಂಸಲೇಖ ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ.

ಮಕ್ಕಳಿಗೆ ವೃತ್ತಿ ಕಲಿಸೋದಕ್ಕಿಂತ ಮೊದಲು ವಿದ್ಯೆಯನ್ನು ಕಲಿಸೋಣ, ಕೆಲಸದ ಅನುಭವಕ್ಕಿಂತ ಮೊದಲು ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ರೂಪಿಸೋಣ. ಮಕ್ಕಳ ಕೈಯಲ್ಲಿ ಕೆಲಸದ ಸಾಧನಗಳೆಲ್ಲ ಜ್ಞಾನದ ಸಾಧನೆಗಳಿರಲಿ, ಅವರ ಬದುಕು ಮತ್ತು ದೇಶದ ಭವಿಷ್ಯ ಉಜ್ವಲವಾಗಿರೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತಾಗಿದೆ. ಚಿನ್ನರಿ ಮುತ್ತ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಬೇರೆಖ ಹಾಗೂ ಸಂಗಡಿಗರು ಹಾಡಿರುವಂತಹ ಗೀತೆ. ಎಚ್ ಎಸ್ ವೆಂಕಟೇಶ ಮೂರ್ತಿ ಗೀತೆಯನ್ನು ಬರೆದಿದ್ದಾರೆ, ಸಿ ಅಶ್ವಥ್ ಸಂಗೀತವನ್ನು ನೀಡಿದ್ದಾರೆ.

ಗಾನಗಂಗೆ ಕಾರ್ಯಕ್ರಮದಲ್ಲಿ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನದ ಕುರಿತಾದ ಕಾರ್ಯಕ್ರಮ ನಿಮಗಾಗಿ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
1: ಹಮ್ರಾಸ್ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಮಹೇಂದ್ರ ಕಪೂರ್ ಅವರ ಧ್ವನಿಯಲ್ಲಿದೆ ಸಾಹಿರ್ ಲುಧಿಯಾನ, ಸಾಹಿತ್ಯ ರವಿಯವರ ಸಂಗೀತ.

ಕಾಂದಾನ್ ಚಿತ್ರದ ಗೀತೆ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಹಾಡಿದ್ದಾರೆ. ರಾಜೇಂದ್ರ ಕೃಷ್ಣನ್ ಅವರ ಗೀತೆಗೆ ರವಿಯವರ ಸಂಗೀತವಿದೆ.

ಆಮ್ರಪಾಲಿ ಚಿತ್ರದ ಗೀತೆ ಇದು. ಲತಾ ಮಂಗೇಶ್ಕರ್ ಹಾಡಿದ್ದಾರೆ. ಹಜರತ್ ಜೈಪುರಿಯವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಸಂಗೀತವನ್ನು ನೀಡಿದ್ದಾರೆ.

ದೂರ ಗಗನಕ್ಕೆ ಚಾಹೋಮೆ ಚಿತ್ರದಿಂದ ಆಯ್ದ ಗೀತೆ ಕಿಶೋರ್ ಕುಮಾರ್ ಹಾಡಿದ್ದಾರೆ. ಶೈಲೇಂದ್ರ ಅವರ ಗೀತೆ ಇದು. ಕಿಶೋರ್ ಕುಮಾರ್ ಅವರೇ ಸಂಗೀತವನ್ನು ಕೂಡ ನೀಡಿದ್ದಾರೆ.

ದರ್ಪಣ್ ಚಿತ್ರದಿಂದ ಆಯ್ದ ಗೀತೆ ಇದಾಗಿತ್ತು. ಲತಾ ಮಂಗೇಶ್ಕರ್ ಅವರು ಹಾಡಿದ್ರು ಆನಂದ ಭಕ್ಷಿಯವರ ಗೀತೆಯನ್ನು. ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರು ರಾಗ ಜೋಡಣೆ ಮಾಡಿದರು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಸತಿ ಸಾವಿತ್ರಿ ಚಿತ್ರದಿಂದ ಆಯ್ದ ಗೀತೆ ಲತಾ ಮಂಗೇಶ್ಕರ್ ಹಾಗೂ ಮನ್ನಡೆ ಹಾಡಿದ್ದಾರೆ. ಭರತ್ ವ್ಯಾಸ್ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಸಂಗೀತವನ್ನು ನೀಡಿದ್ದಾರೆ.

ಇದುವರೆಗೆ ಸುನ್ಹೆರೆ ಪಲ್, ಇದರಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು ಮೂಡಿ ಬಂದವು. ಇದು ಆಕಾಶವಾಣಿ ಬೆಂಗಳೂರು, ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 602 kHz. ಸಮಯ ಸರಿಯಾಗಿ 11:30. ನಮ್ಮ ಕಾರ್ಯಕ್ರಮ ಸವಿ ನೆನಪು. ಹಳೆಯ ಕನ್ನಡ ಚಿತ್ರಗೀತೆಗಳು

0: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
1: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
0: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
2: ಸವಿ ನೆನಪು. ಹಳೆಯ ಕನ್ನಡ ಚಿತ್ರಗೀತೆಗಳು.

0: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
1: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
0: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
1: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
2: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಸವಿನೆನಪು. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಆಲೆಮನೆ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳನ್ನು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವಂತಹ ಈ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಕವಿ ದೊಡ್ಡರಂಗೇಗೌಡ, ಸಂಗೀತ ನಿರ್ದೇಶಕ ಅಶ್ವಥ್ ವೈದಿ.

ಆಲಿ ಮನೆ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇನ್ನು ಮುಂದೆ ಈ ಗೀತೆ ಮೂಡಿ ಬರ್ತಾ ಇದೆ. ಕವಿ ದೊಡ್ಡರಂಗೇಗೌಡ, ಸಂಗೀತ ನಿರ್ದೇಶಕರು ಅಶ್ವಥ್ ವೈದಿ.

ಇನ್ನು ಮುಂದೆ ರಂಗನಾಯಕಿ ಚಿತ್ರದ ಗೀತೆಯನ್ನು ಕೇಳೋಣ. ಪಿ ಜಯಚಂದ್ರನ್ ಹಾಗೂ ಎಸ್ ಪಿ ಶೈಲಜಾ ಹಾಡಿದ್ದಾರೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ನೀಡಿದ್ದಾರೆ ಎಂ ರಂಗರಾವ್.

ರಂಗನಾಯಕಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಪಿ ಶೈಲಜಾ ಅವರ ಯುಗಳ ಧ್ವನಿಯಲ್ಲಿ ಮೂಡಿ ಬಂದಂತಹ ಮತ್ತೊಂದು ಗೀತೆಯನ್ನು ಕೇಳೋಣ. ಕಣಗಾಲ ಪ್ರಭಾಕರ ಶಾಸ್ತ್ರಿ ಈ ಹಾಡನ್ನು ಬರೆದಿದ್ದಾರೆ, ಎಂ ರಂಗರಾವ್ ರಾಗ ಜೋಡಣೆ ಮಾಡಿದ್ದಾರೆ.

ರಂಗನಾಯಕಿ ಚಿತ್ರದ ಮತ್ತೊಂದು ಗೀತೆಯನ್ನು ಕೇಳೋಣ. ಎಂ ಎನ್ ವ್ಯಾಸರಾವ್ ವಿರಚಿತ ಈ ಗೀತೆಗೆ ಎಂ ರಂಗರಾವ್ ಸಂಗೀತವನ್ನು ನೀಡಿದ್ದಾರೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

0: ಮುಂದೆ.
1: ಸವಿ ನೆನಪು, ಇದರಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು ಮೂಡಿ ಬರ್ತಾ ಇವೆ. ಇನ್ನು ಮುಂದೆ ಕೇಳೋಣ ಹೊಂಬಿಸಿಲು ಚಿತ್ರದಿಂದ ಆಯ್ದ ಒಂದೆರಡು ಗೀತೆಗಳು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿದ್ದಾರೆ. ಗೀತಾ ಪ್ರಿಯ ಅವರ ಗೀತೆ ಇದು. ರಾಜ ನಾಗೇಂದ್ರ ಅವರ ರಾಗ ಸಂಯೋಜನೆ.

0: ಹದಿನಾಲ್ಕರಿಂದ ಹದಿನೆಂಟು ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
1: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
0: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
1: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
0: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
2: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ಮೂಡಿ ಬರ್ತಾ ಇವೆ. ಇದೀಗ ಬೆಸುಗೆ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳನ್ನು ಕೇಳೋಣ. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಶ್ಯಾಮಸುಂದರ ಕುಲಕರ್ಣಿಯವರ ರಚನೆಗೆ ವಿಜಯ್ ಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ.

ಬೇಸಿಗೆಯ ಚಿತ್ರದಿಂದ ಆಯ್ದ ಮತ್ತೊಂದು ಗೀತೆಯನ್ನು ಕೇಳೋಣ. ಹಾಡಿರುವಂತಹ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ವಿಜಯ ನಾರಸಿಂಹ ಅವರ ರಚನೆಗೆ ವಿಜಯ ಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ.

ಸವಿ ನೆನಪು, ಇದರಲ್ಲಿ ಹಳೆಯ ಚಿತ್ರಗೀತೆಗಳು ಮೂಡಿ ಬರ್ತಾ ಇವೆ. ಬೇಸುಗೆ ಚಿತ್ರದ ಮತ್ತೊಂದು ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಹಾಡಿದ್ದಾರೆ. ಗೀತಾಪ್ರಿಯ ಅವರ ಗೀತ ರಚನೆಗೆ ವಿಜಯ ಭಾಸ್ಕರ್ ರಾಗ ಜೋಡಣೆ ಮಾಡಿದ್ದಾರೆ.

ಸವಿ ನೆನಪಿನಲ್ಲಿ ಇನ್ನು ಮುಂದೆ ಕೇಳೋಣ ಬಯಲುದಾರಿ ಚಿತ್ರದಿಂದ ಆಯ್ದ ಗೀತೆಗಳು. ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿಬಂದ ಈ ಗೀತೆ ಜಿ ಉದಯಶಂಕರ್ ಅವರದ್ದು. ರಾಜನ್ ನಾಗೇಂದ್ರ ಸ್ವರ ಕಲ್ಪನೆಯನ್ನು ಮಾಡಿದ್ದಾರೆ.

ಬಯಲುದಾರಿ ಚಿತ್ರದ ಮತ್ತೊಂದು ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸ್ವರಕಲ್ಪನೆ ಇದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ತ್ವರಿತ ಅಭಿವೃದ್ಧಿಯನ್ನು ಕಾಣುತ್ತಿದೆ. ದೇಶಾದ್ಯಂತ ಶೇಕಡ 99% ರೈಲು ಮಾರ್ಗಗಳು ವಿದ್ಯುದೀಕರಣಗೊಂಡಿವೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದರು. ಗೋವಾದ ಮಡಗಾಂವ್ನಲ್ಲಿ ಮಡಗಾಂವ್ ಕಾರವಾರ

ಎಕ್ಸ್ಪ್ರೆಸ್ ರೈಲಿಗೆ ಹಸಿರು ನಿಶಾನೆ ತೋರಿ ಅವರು ಮಾತನಾಡಿದರು. ಹೊಸ ರೈಲು ಸೇವೆಯು ಗೋವಾ ಕರ್ನಾಟಕ ಸೇರಿದಂತೆ ವಿಶೇಷವಾಗಿ ಕರಾವಳಿ ಕರ್ನಾಟಕದ ಸಂಪರ್ಕವನ್ನು ಬಲಪಡಿಸಲಿದೆ, ಪ್ರಾದೇಶಿಕ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದರು. ಕರ್ನಾಟಕದಿಂದ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾಗಿರುವ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ನೇತಾರರಾದ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅವರ ಅನುಭವ, ನಾಯಕತ್ವ ಮತ್ತು ಜನಪರ ಬದ್ಧತೆ ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಗೆ ಇನ್ನಷ್ಟು ಕೊಡುಗೆ ನೀಡಲಿ ಎಂದು ಹಾರೈಸಿದ್ದಾರೆ. 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಧ್ಯೇಯದೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಜರುಗಿತು. ಸಮಾಜದ ಎಲ್ಲ ವರ್ಗಗಳು ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಸಕಾರಾತ್ಮಕ

0: ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಧ್ಯೇಯದೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಜರುಗಿತು. ಸಮಾಜದ ಎಲ್ಲ ವರ್ಗಗಳು ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀತಿ ಆಯೋಗದ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದೆ. ರಾಜ್ಯದ ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ, ಯಕ್ಷಗಾನ ಕಲಾವಿದ ಕೆರೆಮನೆ ಶಿವಾನಂದ ಹೆಗಡೆ ಅವರು ಅಕಾಡೆಮಿ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. 2024 ಸಾಲಿನ ಅಕಾಡೆಮಿ ಪುರಸ್ಕಾರಕ್ಕೆ ಪಾತ್ರರಾದ ಕೆರೆಮನೆ ಶಿವಾನಂದ ಹೆಗಡೆ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬರ್ತಾ ಇರೋದು ಬಹಳ ಸಂತೋಷದ ಸಂಗತಿ. ಇದು ನನಗೆ ಮಾತ್ರ ಬಂದಿದೆ ಅಂತ ನಾನು ತಿಳ್ಕೊಳ್ಳೋದಿಲ್ಲ. ಇದು ನಮ್ಮ ಇಡೀ ಯಕ್ಷಗಾನಕ್ಕೆ ತಂದೆ ಗೌರವ. ಆದ್ದರಿಂದ ಬಹಳ ಸಂತೋಷ. ಒಂದು ರಾಷ್ಟ್ರೀಯ ವೇದಿಕೆಯಲ್ಲಿ ನಮ್ಮ ಕರ್ನಾಟಕದ ಮಣ್ಣಿನ ಕಲೆ ಯಕ್ಷಗಾನ ಪ್ರಭಾವ ಬೀರಬೇಕು, ಅದು ಉಳಿದ ಕಲೆಗಳ ಒಟ್ಟಿಗೆ ಯಕ್ಷಗಾನ ಕೂಡ ಎತ್ತರಕ್ಕೆ ಏರುವುದಕ್ಕೆ ಇಂಥದ್ದೊಂದು ಪ್ರಶಸ್ತಿಗಳು ಹೆಚ್ಚು ಅರ್ಥಪೂರ್ಣ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ವ್ಯಕ್ತಿ ಏನೋ ಒಂದು ಸಾಧನೆ ಆಗಿದ್ರೆ ಅದಕ್ಕೆ ಸಮಾಜದ ಆಪ್ತರ ಆತ್ಮೀಯರ ಗುರುಗಳ ಮತ್ತು ನಮ್ಮ ಹಿರಿಯರ ಆಶೀರ್ವಾದ, ಸಮಾಜಕ್ಕೆ ನಮ್ಮ ಮಂಡಳಿಯನ್ನು ಪ್ರೋತ್ಸಾಹಿಸುವ ಎಲ್ಲ ಕೈಗಳಿಗೆ ಕಣ್ಣುಗಳಿಗೆ ಮನಸ್ಸುಗಳಿಗೆ ನಾನು ಚಿರಬಾಗಿ ವಂದಿಸ್ತೇನೆ.
0: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು 21ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಬಳ್ಳಾರಿಯ ಶೆಟ್ರ ಗುರುಶಾಂತಪ್ಪ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲು ಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೈರ್ ತಿಳಿಸಿದ್ದಾರೆ. ಪೂರ್ವಭಾವಿಯಾಗಿ 19ನೇ ತಾರೀಕು ಯೋಗ ಜಾಥಾ ಸಹ ಆಯೋಜಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಿರಿಯ ರಾಜಕಾರಣಿ ಮಾಜಿ ಶಾಸಕ ಆರ್ಜಿ ವೆಂಕಟಾಚಲಯ್ಯ ಇಂದು ನಿಧನರಾದರು. ಅವರಿಗೆ 90 ವರ್ಷ ವಯಸ್ಸಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ, ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಕೆಪಿಸಿಸಿ ಸದಸ್ಯ ಹಾಗೂ ಶಾಸಕರಾಗಿ ಸೇವೆ ಸಲ್ಲಿಸಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ವೆಂಕಟಾಚಲಯ್ಯ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ದೊಡ್ಡಬಳ್ಳಾಪುರದ ಹಣಬೆ ಗ್ರಾಮದಲ್ಲಿ ಮೃತರ ಅಂತಿಮ ದರ್ಶನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಅಂಗವಾಗಿ ಕಾರ್ಮಿಕ ಇಲಾಖೆ ವತಿಯಿಂದ ಬಳ್ಳಾರಿ ನಗರದಲ್ಲಿ ಆಯೋಜಿತ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ಚಾಲನೆ ನೀಡಿದರು. ರಾಜ್ಯದ ನಾವೀನ್ಯತೆ ನೇತೃತ್ವದ ಆರ್ಥಿಕತೆಯನ್ನು ಬಲಪಡಿಸುವ ಗಮನಾರ್ಹ ಹೆಜ್ಜೆಯಾಗಿ ನವೋದ್ಯಮಗಳ ಬೆಳವಣಿಗೆಯನ್ನು ವರ್ಧಿಸಲು, ಉದ್ಯಮ ಶೈಕ್ಷಣಿಕ ಸಹಯೋಗ ಹೆಚ್ಚಿಸಲು ಹಾಗೂ ಡೀಪ್ಟೆಕ್ ನಾವೀನ್ಯತೆ ಉತ್ತೇಜಿಸಲು 27 ಕೋಟಿ 19 ಲಕ್ಷ ರೂಪಾಯಿ ಮೊತ್ತದ 4 ಉಪಕ್ರಮಗಳಿಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಯಾದಗಿರಿ ನಗರಸಭೆ ವ್ಯಾಪ್ತಿಯ 1750 ಬೀದಿಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗಿದೆ ಎಂದು ಪೌರಾಯುಕ್ತ ಉಮೇಶ್ ಚೌಹಾಣ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ.

0: ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳೋಣ.
1: ನಿರ್ಮಲಾ ರೀ, ನಿರ್ಮಲಾ ಇದ್ದೀರೇನ್ರಿ?
2: ಯಾರು? ಓ ಲತಾ ರತ್ನ, ಬನ್ರಿ ಒಳಗಡೆ, ಬನ್ನಿ ಬನ್ನಿ ಕುತ್ಕೊಳ್ಳಿ.
3: ಓ ಎಲ್ಲಿಗೋ ರೆಡಿ ಆಗ್ತಾ ಇದೆಯಲ್ಲ ನಿರ್ಮಲಾ.
2: ಏ ಇಷ್ಟೊತ್ತಲ್ಲಿ ನಾನು ಎಲ್ಲಿಗ್ರಿ ಹೋಗ್ತೀನಿ? ಯೋಗ ಕ್ಲಾಸಿಗೆ ತಾನೆ, ಗೊತ್ತಲ್ವಾ ನಿಮ್ಗೆ?
1: ಗೊತ್ತಮ್ಮ, ಸಿಕ್ಕಿ ತುಂಬಾ ದಿವಸ ಆಯ್ತಲ್ಲ, ಅದಕ್ಕೆ ಮಾತಾಡ್ಕೊಂಡು ಸಾಯಂಕಾಲ ತನಕ ಇದ್ದು ಹೋಗೋಣ ಅಂತ ಬಂದಿದೀವಿ.
2: ಅಯ್ಯೋ ನೀವು ಬಂದಿದ್ದೇನೋ ಖುಷಿ ಆಯ್ತು ಕಣ್ರೆ, ಅದು ನಂಗೆ ಟೈಮೇ ಇಲ್ಲ ಇವತ್ತು. ನಮ್ಗೆ ಹೆಂಗು ಶನಿವಾರ ಭಾನುವಾರ ನಮ್ಮ ಯೋಗ ಕ್ಲಾಸಿಗೆ ರಜಾ ಇರ್ತಿತ್ತು, ಅವತ್ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ?
3: ಏನ್ ಯೋಗ ಯೋಗ ಅಂತೀಯಲ್ಲಮ್ಮ, ಒಂದಿನ ತಪ್ಪಿಸ್ಕೊಳ್ಳಮ್ಮ ಪರವಾಗಿಲ್ಲ.
2: ಇಲ್ಲಪ್ಪ ನಂಗೆ ಒಂದಿನ ಹೋಗ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ನೀವು ಬಂದ್ ನೋಡಿ ಗೊತ್ತಾಗುತ್ತೆ.
1: ನಮ್ ಯಾಕ್ರಿ ಯೋಗ? ನಾವು ದಿನ ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಆರಾಮಾಗೇ ಇದೀವಲ್ಲ.
2: ರೀ ನಾನು ಮನೆ ಕೆಲಸ ಮಾಡ್ಕೊಂಡೆ ಅಲ್ವೇನ್ರಿ ಯೋಗಕ್ಕೆ ಹೋಗೋದು?
3: ಅಯ್ಯೋ ಇವಳು ತುಂಬಾ ಆಕ್ಟಿವ್ ಕಣಮ್ಮ, ಯೋಗ ಮಾಡ್ಕೊಂಡು ಮನೆ ಕೆಲಸನು ಮಾಡ್ಕೊಂಡು ಎಲ್ಲ ನಿಭಾಯಿಸ್ತಾಳೆ.
4: ನಿರ್ಮಲಾ ರೀ, ನಿರ್ಮಲಾ.
2: ಓ ರೇಣುಕಾ, ಬಂದೆ ಬಿಟ್ರೇನ್ರಿ? ಓ ಟೈಮ್ ಆಗಿದೆ ಗೊತ್ತಾಗ್ಲಿಲ್ಲ ಕಣ್ರೆ.
4: ಇಲ್ಲ ರೀ, ಇನ್ನೂ ಟೈಮ್ ಆಗಿಲ್ಲ. ಮೇಡಮ್ ಇವತ್ತು ಬೇಗ ಬನ್ನಿ ಅಂತ ಹೇಳಿದ್ರಲ್ಲಪ್ಪ, ಹಾಗಾಗಿ ಬಂದೆ. ಓ ಏನು ಲತಾ ರತ್ನ ಇಬ್ರು ಬಂದ್ಬಿಟ್ಟಿದ್ದೀರಾ, ಏನ್ ಸಮಾಚಾರ?
1: ಸುಮ್ನೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ರೇಣು ನೀವು ಇವತ್ತು ಕ್ಲಾಸಿಗೆ ಚಕ್ಕರ್ ಹಾಕ್ರಿ, ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ಸಾಯಂಕಾಲ ತನಕ ಕಾಲ ಕಳಿಯೋಣ.
4: ಬೇಡಪ್ಪ, ಇವತ್ತು ಮೇಡಮ್ ಬನ್ನಿ ಅಂತ ಹೇಳಿದ್ದಾರೆ, ಹಾಗಾಗಿ ಹೋಗ್ಬೇಕು. ನೀವು ಬನ್ನಿ, ಹೇಗಿದ್ರು ನಮ್ಮ ಯೋಗ ಕ್ಲಾಸ್ ನೋಡಿಲ್ವಲ್ಲ, ಅದನ್ನ ನೋಡ್ಕೊಂಡು ಹೋಗಿರಂತೆ. ಹಾಗೆ ಮೇಡಮ್ ಜೊತೆ ಪರಿಚಯ ಮಾಡ್ಕೊಡ್ತೀನಿ, ಮಾತಾಡ್ಕೊಂಡು ಬರೋರಂತೆ, ಬನ್ನಿ.
3: ಓ ಸರಿ ಬಿಡಮ್ಮ, ಯಾವಾಗ್ಲೂ ಯೋಗ ಯೋಗ ಅಂತೀಯಲ್ಲ, ನಡಿಯಮ್ಮ ನಾವು ಬರ್ತೀವಿ.
1: ಸರಿ ನಡಿಯಮ್ಮ, ಹೋಗೋಣ. ಲತಾ
5: ನಮಸ್ತೆ. ಮೇಡಮ್
6: ನಮಸ್ತೆ. ಮೇಡಮ್ ಗುರುಭ್ಯೋ ನಮಃ. ನಮಸ್ಕಾರ ನಮಸ್ಕಾರ. ಬನ್ನಿ ಒಳಗಡೆ ಹೇಳ್ರು. ಹೊಸ ಹೊಸ ಸ್ನೇಹಿತರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ ರೇಣುಕಾ? ಕ್ಲಾಸಿಗೆ ಸೇರ್ಸಕ್ಕೆ ಅಂತ ಕರ್ಕೊಂಡ್ ಬಂದ್ರಾ?
2: ಇಲ್ಲ ಮೇಡಮ್, ಇವರು ಎಲ್ಲ ನನ್ನ ಫ್ರೆಂಡ್ಸು. ಇವ್ರಿಗೇನು ಯೋಗ ಇಂಟ್ರೆಸ್ಟ್ ಇಲ್ವಂತೆ ಮೇಡಮ್, ಅದಕ್ಕೆ ಮನೆ ಕೆಲಸ ವಾಕ್ ಅಷ್ಟೇ ಸಾಕು ಅಂದ್ರು. ನಾನು ನಮ್ಮ ಮೇಡಮ್ ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ ಅಂತ ಕರ್ಕೊಂಡು ಬಂದೆ ಮೇಡಮ್ ಕ್ಲಾಸಿಗೆ.
6: ಯಾಕೆ? ಯೋಗಾಭ್ಯಾಸನು ಮಾಡಿ ಆರೋಗ್ಯ ಚೆನ್ನಾಗಾಗುತ್ತೆ.
3: ನಾವು ಆರೋಗ್ಯವಾಗೇ ಇದ್ದೀವಲ್ಲ ಮೇಡಮ್.
6: ಹಾಗಾದ್ರೆ ನಿಮ್ಮ ಅರ್ಥದಲ್ಲಿ ಆರೋಗ್ಯ ಅಂತಂದ್ರೆ ಏನು?
1: ಮನೇಲಿ ಎಲ್ಲ ಕೆಲಸ ಮಾಡ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಓಡಾಡ್ಕೊಂಡಿರೋದೇ ಆರೋಗ್ಯ ಅನ್ಕೊಂಡಿದೀವಿ ಮೇಡಮ್.
6: ಬರೀ ಶರೀರವನ್ನು ದಂಡಿಸಿ ಸದೃಢವಾಗಿಟ್ಕೊಳ್ಳೋದೇ ಆರೋಗ್ಯ ಅಂತ ನೀವು ಅನ್ಕೊಂಡಿದ್ದೀರಾ. ಆದರೆ ಆರೋಗ್ಯ ಅಂತಂದರೆ ಒಬ್ಬ ಮನುಷ್ಯ ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿಯೂ ಸಹ ಆರೋಗ್ಯವಾಗಿರಬೇಕು. ಅಂಥವರು ನಿಜವಾದ ಆರೋಗ್ಯವಂತರು ಅಂತ ಹೇಳ್ಬೋದು. ನಮ್ಮವರೆಲ್ಲ ಯೋಗಕ್ಕೆ ಸಂಬಂಧಪಟ್ಟಂಗೆ ಒಂದು ಹಾಡು ಹೇಳ್ತಾರೆ, ಆ ಹಾಡನ್ನು ಕೇಳಿ ನಂತರ ಮಾತನ್ನು ಮುಂದುವರ್ಸೋಣ ಆಯ್ತಾ?
7: ಸರಿ ಮೇಡಮ್.

0: ಇದೆ.
1: ಈ ಯೋಗ ಗೀತೆ ಎಷ್ಟು ಅರ್ಥಪೂರ್ಣವಾಗಿ ಹಾಗೂ ತುಂಬಾ ಸೊಗಸಾಗಿ ಇದೆ ಅಲ್ವಾ?
2: ಹೌದು, ಈ ಹಾಡಿನಲ್ಲಿ ಬರುವ ಎಲ್ಲ ಸಾಲುಗಳು ಅಷ್ಟಾಂಗ ಯೋಗದ ಹಂತಗಳನ್ನು ಸೂಚಿಸುತ್ತವೆ. ಈ ದೃಷ್ಟಿಯಿಂದ ಯೋಗ ಅಂತಂದ್ರೆ ಕೇವಲ ಅಂಗ ಸಾಧನೆ ಇಲ್ಲ, ಯೋಗವು ಸರಿಯಾಗಿ ಬದುಕುವುದಕ್ಕೆ ಸಂಬಂಧಿಸಿದ ಒಂದು ವಿಜ್ಞಾನ. ಈಗ ಇನ್ನು ಯೋಗದ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ. ಯೋಗದಲ್ಲಿ 4 ಮಾರ್ಗಗಳಿವೆ. ಅವುಗಳು ಅಂತಂದ್ರೆ ಜ್ಞಾನಯೋಗ, ರಾಜಯೋಗ, ಭಕ್ತಿಯೋಗ ಹಾಗೂ ಕರ್ಮಯೋಗ ಅಂತ. ಯೋಗಶಾಸ್ತ್ರದ ಪಿತಾಮಹರಾದ ಪತಂಜಲಿ ಮಹರ್ಷಿಗಳು ನಮ್ಮ ಮನಸ್ಸಿನ ಚಂಚಲತೆಯನ್ನು ನಿಗ್ರಹಿಸಿ ಮನಸ್ಸನ್ನು ಒಳಮುಖಗೊಳಿಸುತ್ತಾ ನಮ್ಮನ್ನು ನಾವು ಅರಿತುಕೊಳ್ಳುವ ಮಾರ್ಗವೇ ಯೋಗ ಅಂತ ವಿವರಿಸಿದ್ದಾರೆ. ಹಾಗೂ ಸಾಮಾನ್ಯ ಜನರಿಗೂ ಅರಿವಾಗುವ ಹಾಗೆ ರಾಜಯೋಗವನ್ನು 8 ಹಂತಗಳಲ್ಲಿ ಹೇಳಿದ್ದಾರೆ. ಅವುಗಳು ಅಂತಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಹಾಗೂ ಸಮಾಧಿ ಸ್ಥಿತಿ ಅಂತ. ಮೊದಲಿಗೆ ಬರೋದು ಯಮ. ಯಮ ಅಂತಂದ್ರೆ ನಿಷೇಧ ಅಂತ ಹೇಳಿ, ಅಂದ್ರೆ ನಾವು ಜೀವನದಲ್ಲಿ ಮಾಡಲೇಬಾರ್ದಂತ ಕೆಲವೊಂದು ವಿಷಯಗಳು. ಎರಡನೇದು ನಿಯಮ. ನಿಯಮ ಅಂತಂದ್ರೆ ನಾವು ನಿತ್ಯ ಮಾಡಲೇಬೇಕಾದಂಥದ್ದು. ಮೂರನೇದು ಆಸನ. ಇದು ಶಾರೀರಿಕ ಭಂಗಿಗಳು ಮತ್ತು ವ್ಯಾಯಾಮ ಪ್ರಕ್ರಿಯೆಗಳ ಮೂಲಕ ಹಂತ ಹಂತವಾಗಿ ನಾವು ಧ್ಯಾನಾಸನದಲ್ಲಿ ಸ್ಥಿರತೆಯನ್ನ ಪಡೆಯುವುದು ಎಂದು. ನಾಲ್ಕನೇದಾಗಿ ಪ್ರಾಣಾಯಾಮ. ಇದು ಕ್ರಮಬದ್ಧವಾದ ಉಸಿರಾಟದ ಪ್ರಕ್ರಿಯೆ. ಐದನೇದು ಪ್ರತ್ಯಾಹಾರ. ಇದು ನಮ್ಮ ಇಂದ್ರಿಯಗಳನ್ನ ಹಿಡಿತಕ್ಕೆ ತಂದು ಅಂತರ್ಮುಖಗೊಳಿಸುವುದು ಎಂದು. ಆರನೇದಾಗಿ ಧಾರಣ. ಯಾವುದೇ ಒಂದು ವಿಷಯದ ಮೇಲೆ ಅಥವಾ ಒಂದು ವಸ್ತುವಿನ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸುವುದು ಎಂದು. ನಂತರ ಬರೋದು ಏಳನೇದು ಧ್ಯಾನ. ನಾವು ಧಾರಣೆಯಲ್ಲಿ ಕೇಂದ್ರೀಕರಿಸಿದ ವಿಷಯದಲ್ಲಿ ಪೂರ್ಣ ಏಕಾಗ್ರತೆಯನ್ನ ಹೊಂದುವುದು ಎಂದರ್ಥ. ಸಮಾಧಿ ಸ್ಥಿತಿ. ಇದು ಸಾಧಕನ ಅಂತ್ಯದ ಗುರಿ. ಧ್ಯಾನಿಸುವುದರಲ್ಲಿ ಲೀನವಾಗುವುದು, ಅಂದರೆ ಒಂದಾಗುವುದು ಅಂಥೇಳಿ.
1: ಯೋಗದ ಬಗ್ಗೆ ಇಷ್ಟೆಲ್ಲ ಹೇಳ್ಕೊಟ್ರಲ್ಲ ಮೇಡಮ್, ನೀವು ಆಸನದ ಜೊತೆಗೆ ಸೂರ್ಯ ನಮಸ್ಕಾರ ಕೂಡ ಮಾಡಿಸ್ತೀರಾ ಡೈಲಿ?
2: ಹೌದು, ಪ್ರತಿ ದಿನವೂ ನಾವು 13 ಸುತ್ತು ಸೂರ್ಯ ನಮಸ್ಕಾರ ಮಾಡ್ತೀವಿ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಒಟ್ಟಾರೆಯಾಗಿ ಅನೇಕ ರೀತಿಯ ಪ್ರಯೋಜನಗಳಿವೆ. ಆ ಪ್ರಯೋಜನಗಳು ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ರೇಣುಕಾ ನೀವು ತಿಳಿಸಿ ಹೇಳಿ ಇವರಿಗೆ.
3: ಸರಿ ಮೇಡಮ್. ಮೇಡಮ್ ಹೇಳದಂತೆ ನಾವು ನಿತ್ಯ ಸೂರ್ಯ ನಮಸ್ಕಾರ ಮಾಡ್ತೇವೆ ರತ್ನ. ನಮಗೆಲ್ಲ ಬೆಳಕು ಚೈತನ್ಯವನ್ನ ನೀಡಿ ಜಗತ್ತಿನ ಎಲ್ಲ ಜೀವಿಗಳನ್ನ ಪೋಷಿಸುವ ಸೂರ್ಯ ದೇವನಿಗೆ ನಾವು ಗೌರವ ಮತ್ತು ಕೃತಜ್ಞತೆಯನ್ನ ಈ ರೀತಿಯಾಗಿ ಸಲ್ಲಿಸ್ತೇವೆ. ಸೂರ್ಯ ನಮಸ್ಕಾರವು ಮಂತ್ರಗಳ ಪಠಣ, ಹದಬದ್ಧ ಉಸಿರಾಟ ಮತ್ತು ಶರೀರದ ಚಲನೆಗೆ ಅಗತ್ಯವಿರುವ ಹಲವು ಯೋಗ ಭಂಗಿಗಳ ಒಂದು ಸುಂದರ ಸಂಯೋಜನೆಯಾಗಿದೆ. ನಿತ್ಯವೂ ಸೂರ್ಯ ನಮಸ್ಕಾರ ಮಾಡುವುದರಿಂದ ಶರೀರವು ಬಲಗೊಳ್ಳುತ್ತೆ, ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ, ಕೀಲು ಸ್ನಾಯುಗಳು ಸಡಿಲಗೊಂಡು ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ ಉಂಟಾಗುತ್ತದೆ.
2: ಕೇಳಿದ್ರಲ್ಲ, ಸೂರ್ಯ ನಮಸ್ಕಾರ ಒಂದು ಪರಿಪೂರ್ಣ ಸಾಧನೆಯಾಗಿದೆ. ಇದು ಆಸನ, ಪ್ರಾಣಾಯಾಮ, ಮಂತ್ರ ಮತ್ತು ಧ್ಯಾನದ ವಿಧಾನಗಳನ್ನೆಲ್ಲ ಒಳಗೊಂಡು ಸ್ವತಃ ಒಂದು ಆಧ್ಯಾತ್ಮಿಕ ಸಾಧನೆಯೂ ಆಗಿದೆ.
4: ಅದರ ಜೊತೆಗೆ ಪ್ರಾಣಾಯಾಮನ ಹೇಳ್ಕೊಡ್ತೀರಾ ಮೇಡಮ್?
2: ಹೌದು ನೋಡಿ, ವ್ಯಕ್ತಿಯ ಚೈತನ್ಯವನ್ನ ವಿಶಿಷ್ಟ ವಿಧಾನದಿಂದ ಸಂಪೂರ್ಣವಾಗಿ ನಿಯಂತ್ರಿಸುವ ಕಲೆಯೇ ಪ್ರಾಣಾಯಾಮ. ಈ ಪ್ರಾಣಾಯಾಮದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಿರ್ಮಲಾ ನೀವು ತಿಳಿಸಿ ಹೇಳಿ.
5: ಸರಿ ಮೇಡಮ್, ನಾನು ಹೇಳ್ತೀನಿ. ಹೌದು ಲತಾ, ಪ್ರಾಣಾಯಾಮನ ಪ್ರತಿ ದಿನ ಮಾಡಬೇಕು. ಪ್ರಾಣಾಯಾಮ ಅಂದ್ರೆ ಬರೀ ಉಸಿರಾಟ ಅಲ್ಲ, ನಮ್ಮಲ್ಲಿರುವ ಚೈತನ್ಯ ಶಕ್ತಿನ ವಿಸ್ತರಿಸುವಂತ ಒಂದು ಕ್ರಿಯೆ ಆಗಿದೆ. ನಮ್ ದೇಹದಲ್ಲಿ ಪ್ರಾಣ ಶಕ್ತಿ ನಿರಂತರವಾಗಿ ಅರಿತಾ ಇರುತ್ತೆ. ಇದರಲ್ಲಿ ಏನಾದ್ರೂ ಸ್ವಲ್ಪ ತೊಂದರೆ ಆದ್ರೂ ಆ ಭಾಗದಲ್ಲಿ ನಮ್ಗೆ ಅನಾರೋಗ್ಯ ಉಂಟಾಗುತ್ತೆ. ಪ್ರಾಣಕ್ಕೂ ಮನಸ್ಸಿಗೂ ಒಂದು ನಿಕಟವಾದ ಸಂಬಂಧ

0: ಇದೆ. ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ಕೂಡ ನಾವು ಹತೋಟಿಗೆ ತರಬಹುದು. ಮತ್ತೆ ಪ್ರಾಣಾಯಾಮನ ನಾಲ್ಕು ವಿಧವಾಗಿ ವಿಂಗಡಿಸಿದ್ದಾರೆ. ಮೊದಲನೇದಾಗಿ ಸುಖ ಪ್ರಾಣಾಯಾಮ ಅಂತೇಳಿ, ಅದರಲ್ಲಿ ವಿಭಾಗೀಯ ಉಸಿರಾಟವನ್ನ ಒಳಗೊಂಡಿದೆ. ಎರಡನೇದಾಗಿ ಶಕ್ತಿ ಪ್ರಚೋದಕ ಪ್ರಾಣಾಯಾಮ, ಅದರಲ್ಲಿ ಕಪಾಲಭಾತಿ, ಭಸ್ತ್ರಿಕಾ, ಉಜ್ಜಯಿನಿ ಉಸಿರಾಟವನ್ನ ನಾವು ಮಾಡ್ತೇವೆ. ಮೂರನೇದಾಗಿ ಸಮತೋಲನ ಪ್ರಾಣಾಯಾಮ, ಅದರಲ್ಲಿ ನಾಡಿ ಶುದ್ಧಿನ ನಾವು ಮಾಡ್ತೇವೆ. ಕೊನೆಯದಾಗಿ ಶಾಂತಿಕಾರಕ ಪ್ರಾಣಾಯಾಮ, ಇದರಲ್ಲಿ ಭ್ರಮರಿನ ನಾವು ಅಳವಡಿಸ್ಕೊಂಡಿದ್ದೀವಿ. ಮತ್ತೆ ಇಷ್ಟೆಲ್ಲಾ ಮಾಡ್ತೀವಲ್ಲ, ಪ್ರಾಣಾಯಾಮದಿಂದ ಎಷ್ಟೊಂದು ಪ್ರಯೋಜನಗಳಿದಾವೆ ಗೊತ್ತಾ? ನಮ್ಮ ಶರೀರದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಾಗಿ ಹೆಚ್ಚಿನ ಕೊಬ್ಬು ಕರಗ್ತಾ ಹೋಗುತ್ತೆ, ನಮ್ಮ ಶ್ವಾಸಕೋಶ ಶುದ್ಧಗೊಳ್ಳುತ್ತೆ, ಹೃದಯದ ತೊಂದರೆ ನಿವಾರಣೆ ಆಗುತ್ತೆ, ಮತ್ತೆ ಮನಸ್ಸಿಗೆ ತುಂಬಾ ಶಾಂತತೆ ಬರುತ್ತೆ, ಹಾಗೆ ನಮ್ಮಲ್ಲಿ ಏಕಾಗ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ಗೊತ್ತಲ್ಲತಾ, ದೀರ್ಘ ಉಸಿರಾಟದಿಂದ ನಮ್ಮ ಆಯಸ್ಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ನೀವು ನಾಯಿನ ಗಮನಿಸಿರ್ಬೋದು, ಅದ್ರ ಉಸಿರಾಟ ತುಂಬಾ ಫಾಸ್ಟ್, ಹಾಗಾಗಿ ಅದು 14-15 ವರ್ಷ ಮಾತ್ರ ಅದು ಬದುಕಿರುತ್ತೆ. ಆದ್ರೆ ಒಂದು ಆಮೆನ ಗಮನಿಸಿ ನೋಡಿ ನೀವು, ಅದು ನಿಮಿಷಕ್ಕೆ 4 ಬಾರಿ ಮಾತ್ರ ಉಸಿರಾಟ ನಡೆಸುತ್ತೆ, ಹಾಗಾಗಿ ಅದು 100+ ವರ್ಷ ಬದುಕಿರುತ್ತೆ. ಹೇಳ್ತಾ ಹೋದ್ರೆ ಇನ್ನು ಹಲವಾರು ಪ್ರಯೋಜನಗಳಿವೆ. ಇದು ನರಮಂಡಲವನ್ನ ಶುದ್ಧೀಕರಿಸ್ಬಿಟ್ಟು ಮನುಷ್ಯನ ಭಾವನೆಗಳು ದೈವತ್ವಕ್ಕೇರಲು ಅನುಕೂಲವಾಗುವಂತೆ ಮನಃಶಕ್ತಿಯನ್ನ ಸಹಜ ಮತ್ತು ಸೂಕ್ಷ್ಮವಾಗಿಸುವುದೇ ಈ ನಮ್ಮ ಪ್ರಾಣಾಯಾಮದ ಗುರಿಯಾಗಿದೆ. ಹಾಗಾಗಿ ಇವೆಲ್ಲವನ್ನು ನೀವು ಕಲಿಬೇಕಂದ್ರೆ ಒಳ್ಳೆ ಗುರುಗಳ ಅವಶ್ಯಕತೆ ಇದೆ. ಇದು ಗುರುಮುಖೇನ ಅಭ್ಯಾಸ ಮಾಡಬೇಕು. ನೀವು ಗುರುವಿನ ಮಾರ್ಗದರ್ಶನದಲ್ಲಿ ಯೋಗ ತರಗತಿಗೆ ಸೇರಿ ಅಭ್ಯಾಸ ಮಾಡಿ ಅಂತ ನಾನು ಈ ಮೂಲಕ ನಿಮ್ಗೆಲ್ಲ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತೇನೆ.
1: ಹೌದಾ ಮೇಡಮ್, ಇದನ್ನೆಲ್ಲ ಗುರುಮುಖೇನೇ ಕಲಿಬೇಕಾ?
2: ಹೌದು, ಇದು ಗುರುಮುಖೇನೇ ಕಲಿಬೇಕು. ಅದು ಯಾಕೆ ಏನು ಅಂತ, ಇವರೆಲ್ಲ ಒಂದು ತತ್ವ ಪದ ಕಲ್ತಿದ್ದಾರೆ. ಗುರುವಿನ ಪ್ರಾಮುಖ್ಯತೆ ಏನು, ಯಾಕೆ ನಾವು ಗುರುವನ್ನೇ ಹಿಂಬಾಲಿಸ್ಬೇಕು ಅನ್ನೋದನ್ನ ಈ ತತ್ವ ಪದ ಕೇಳ್ತಾ ತಿಳ್ಕೊಳ್ಳೋಣ.

0: ಮೇಡಮ್, ಈ ತತ್ವಪದದ ಅರ್ಥನು ಕೂಡ ಹೇಳೋಣ ಮೇಡಮ್. ನಾನು
1: ಹೇಳಿ ಸುನೀತಾ.
0: ನಮ್ಮದೇ ಆದ ಭ್ರಮೆಯಲ್ಲಿ ಸರಿತಪ್ಪಿನ ಅರಿವಿಲ್ಲದೆ ಏನನ್ನೂ ಸಾಧಿಸಲು ಸಾಧ್ಯವಾಗದೆ ಬದುಕು ನಡೆಸುತ್ತಿರುವ ಮನುಜ ಗುರು ತೋರಿದ ದಾರಿಯಲ್ಲಿ ನಡೆದರೆ ಅವನಿಗೆ ಉನ್ನತಿಯೂ ಸಾಧ್ಯ, ಗೆಲುವು ಸಹ ಖಚಿತ.
1: ಹೌದು, ಹೇಳಿದ್ರಲ್ಲ ಗುರುವಿನ ಪ್ರಾಮುಖ್ಯತೆ ಏನು ಅಂಥೇಳಿ. ಈ ಯೋಗಾಭ್ಯಾಸಗಳನ್ನ ಗುರು ಮುಖೇನವೇ ಮಾಡಬೇಕು. ನಾವು ಹೇಗೆ ಅಭ್ಯಾಸ ಮಾಡಬೇಕೆಂಬುದನ್ನು ಪ್ರತ್ಯಕ್ಷವಾಗಿ ನೋಡುತ್ತಾ ಕೇಳುತ್ತಾ ಅವರ ಮಾರ್ಗ

0: ದರ್ಶನದಲ್ಲಿ ಮಾಡಿದಾಗ ಅದರ ತಪ್ಪು ಒಪ್ಪುಗಳು ನಮಗೆ ತಿಳಿಯುತ್ತವೆ ಮತ್ತು ತಿದ್ದಿಕೊಳ್ಳಲು ಸಹ ಸಹಾಯ ಆಗುತ್ತೆ. ಹಾಗೂ ಗುರುಗಳು ಎದುರಿಗಿದ್ರೆ ಅಭ್ಯಾಸದಲ್ಲಿ ಶ್ರದ್ಧೆ, ಭಯ, ಭಕ್ತಿಯಿಂದಲೂ ಕೂಡಿರುತ್ತದೆ. ಹಾಗೂ ಗುರುಗಳ ಸಮ್ಮುಖದಲ್ಲಿ ಅಭ್ಯಾಸ ಮಾಡುವಾಗ ಯಾವ ಅಭ್ಯಾಸ ನಮಗೆ ಸೂಕ್ತ, ಯಾವುದನ್ನ ನಾವು ಮಾಡಬಾರದೆಂದು ತಿಳಿಸಿ ಹೇಳುತ್ತಾರೆ. ಆದರೆ ನಾವು ಮಾಧ್ಯಮಗಳ ಮೂಲಕ ಯೋಗ ಅಭ್ಯಾಸಗಳನ್ನ ಮಾಡಿದ್ರೆ ವೈಯಕ್ತಿಕ ಸಮಸ್ಯೆಗಳ ನಿವಾರಣೆಗೆ ಅಡಚಣೆಯಾಗಬಹುದು. ಹಾಗಾಗಿ ಸಮರ್ಥ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಿಷ್ಠೆಯಿಂದ ಈ ಎಲ್ಲಾ ಅಭ್ಯಾಸಗಳನ್ನ ರೂಢಿಸಿಕೊಂಡ್ರೆ ನಮ್ಮ ಪ್ರಜ್ಞಾವಲಯ ವಿಕಾಸಗೊಳ್ಳುತ್ತದೆ.
1: ಯೋಗದ ಬಗ್ಗೆ ಇಷ್ಟೆಲ್ಲ ವಿಚಾರ ತಿಳಿಸ್ಕೊಟ್ರಿ, ತುಂಬಾ ಖುಷಿ ಆಯ್ತು ಮೇಡಮ್. ಶೋಭಾ, ದಿವಸ ಯೋಗ ಮಾಡಕ್ ನಿಮ್ಗೇನು ಬೇಜಾರಾಗಲ್ವೇನ್ರಿ?
2: ರತ್ನ, ಯಾಕಮ್ಮ ಬೇಜಾರಾಗ್ಬೇಕು? ಅಲ್ಲ, ದಿನಾ ಮೂರೊತ್ತು ಊಟ ಮಾಡ್ತೀವಿ, ಹಾಗಾದ್ರೆ ಯಾವತ್ತಾದ್ರೂ ಬೇಜಾರಾಗಿದೆಯಾ? ಈ ಯೋಗ ನನ್ನ ಜೀವನದ ಒಂದು ಭಾಗ ಕಣಮ್ಮ. ಇದ್ರಿಂದ ನಾನು ಶಾರೀರಿಕವಾಗಿ, ಮಾನಸಿಕವಾಗಿ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ. ನಮ್ಮ ಜೀವನದಲ್ಲಿ ಸುಖನೇ ಬರಲಿ ಕಷ್ಟನೇ ಬರಲಿ ಅದನ್ನ ಸಂಯಮದಿಂದ ನಿಭಾಯಿಸುವ ಶಕ್ತಿ ಕೂಡ ಬಂದಿದೆ. ಮೊದ್ಲೆಲ್ಲ ನಾನು ತುಂಬಾನೇ ಸಿಟ್ಟು ಮಾಡ್ಕೋತಾ ಇದ್ದೆ, ಈಗ ಅದೆಲ್ಲ ಕಮ್ಮಿ ಆಗಿದೆ, ಬಹಳ ಸಹನೆ ಬಂದಿದೆ. ನೋಡಿದ್ರಲ್ಲ, ನಮ್ಮ ಯೋಗದಿಂದ ಎಷ್ಟೆಲ್ಲ ಅನುಕೂಲ ಇದೆ. ನನಗಂತೂ ಈ ಯೋಗದಿಂದ ಇನ್ನು ಬೇಕಾದಷ್ಟು ಬೆನಿಫಿಟ್ಸ್ ಸಿಕ್ಕಿದೆ. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಯೋಗಕ್ಕೆ ಹೋಗಕ್ಕೆ ಯೋಗ ಬೇಕು. ಅಂತದ್ರಲ್ಲಿ ನಾನು ದಿನಾ ಯೋಗಕ್ಕೆ ಹೋಗ್ತೀನಿ ಅಂದ್ರೆ ನಂದೊಂದು ಸುಯೋಗ ಅಲ್ವೇನಮ್ಮ?
3: ನಿಜ ಕಣಮ್ಮ,
4: ಖಂಡಿತ. ಶೋಭಾ,
5: ಮಂಜುಳ ಅವ್ರೆ, ಅಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಏನ್ ಬದಲಾವಣೆ ಆಗಿದೆ ಮಂಜುಳ?
6: ಖಂಡಿತ ಲತಾ, ನಾನು ಸುಮಾರು 18 ವರ್ಷಗಳಿಂದ ಯೋಗಕ್ಕೆ ಬರ್ತಾ ಇದ್ದೀನಿ. ನಾನ್ ಕಂಡಂತೆ ನನ್ನಲ್ಲಿ ಅನೇಕ ಬದಲಾವಣೆಗಳಾಗಿದೆ. ನನ್ನ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾದಾಗ ಎದುರಿಸಲು ಆತ್ಮಸ್ಥೈರ್ಯ ಮತ್ತೆ ಮಾನಸಿಕ ದೃಢತೆಯನ್ನ ತಂದುಕೊಟ್ಟಿದ್ದೆ ಈ ಯೋಗ. ಸಮಸ್ಯೆಗಳು ಬರುವುದಕ್ಕೆ ಮೊದಲೇ ನಾನು ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡಿದ್ದೆ. ಆದ್ರಿಂದ ನಾನು ಮಾನಸಿಕವಾಗಿ ಅಂದ್ರೆ ವಿಲ್ ಪವರ್ ಜಾಸ್ತಿ ಆಗಿದೆ ಮತ್ತೆ ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀನಿ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ಯೋಗ.
1: ಅಬ್ಬ, ಇಷ್ಟೆಲ್ಲ ವಿಷಯ ತಿಳಿಸಿದ್ರಲ್ಲ, ಆದ್ರೆ ಯೋಗ ತರಗತಿಗೆ ಬರೋದಕ್ಕೆ ಸಮಯನೇ ಆಗಲ್ವಲ್ಲ? ಶಾಲೆಗೆ ಹೋಗೋ ಮಕ್ಕಳಿಗೆಲ್ಲ ತಯಾರಿ ಮಾಡಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಏನ್ ಮಾಡೋದು ಮೇಡಮ್?
0: ಸಮಯ ಖಂಡಿತ ಎಲ್ಲೂ ಸಿಕ್ಕಲ್ಲ ಶಕುಂತಲಾ, ಅದನ್ನ ನಾವು ಮಾಡ್ಕೋಬೇಕು. ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೋಬೇಕೆ ಹೊರತು ಯಾರು ಬರಲ್ಲ ಅಲ್ವಾ? ಈಗ್ಲಾದ್ರೂ ಎಲ್ರು ಎಚ್ಚೆತ್ಕೊಂಡು ಯೋಗಾಭ್ಯಾಸ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ.
7: ಈ ಎಚ್ಚರಿಕೆ ಬಗ್ಗೆ ಒಂದ್ ಹಾಡ್ ಕಲ್ತಿದ್ವಲ್ಲ ಮೇಡಮ್, ಅದನ್ನ ಇವಾಗ ಹೇಳೋಣವಾ?
0: ಹೌದು ಲಕ್ಷ್ಮಿ, ಈ ಸನ್ನಿವೇಶದಲ್ಲಿ ಆ ಹಾಡು ತುಂಬಾ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಎಲ್ರು ಸೇರಿ ಹೇಳೋಣವಾ?

0: ಹಾಡು ತುಂಬಾ ಚೆನ್ನಾಗಿದೆ ಅಲ್ವಾ? ನಮಗೆ ಮೊದಲು ಯೋಗದ ಬಗ್ಗೆ ಏನೂ ತಿಳುವಳಿಕೆ ಇರಲಿಲ್ಲ. ಇಷ್ಟು ದಿನ ನಾವು ಬಾವಿಯೊಳಗಿನ ಕಪ್ಪೆಯಂತೆ ನಮ್ಮದೇ ಪ್ರಪಂಚದಲ್ಲಿ ಇದ್ದೆವು. ಯೋಗದಿಂದ ಇಷ್ಟೊಂದೆಲ್ಲ ಪ್ರಯೋಜನ ಇದೆ ಎಂದು ತಿಳಿದ ಮೇಲೂ ನಾವು ಯೋಗಕ್ಕೆ ಹೋಗದಿದ್ರೆ ನಮ್ಮಂತ ದಡ್ರೇ ಇಲ್ಲ. ಆದ್ರಿಂದ ನಾವು ಎಲ್ಲ ಯೋಗ
1: ಸೇರ್ಕೊಳ್ಳೋಣ
0: ಮೇಡಮ್. ನಾಳೆಯಿಂದಲೇ ನಾವು ಯೋಗ ಕ್ಲಾಸಿಗೆ ಬರ್ತೀವಿ ಮೇಡಮ್.
2: ಖಂಡಿತ, ತುಂಬಾ ಸಂತೋಷ ನೀವೆಲ್ಲ ಬರೋದು. ಬನ್ನಿ. ಮನುಷ್ಯನ ಜೀವನದಲ್ಲಿ ಬಾಲ್ಯದಿಂದ ವೃದ್ಧರಾದಿಯಾಗಿ ಎಲ್ಲರೂ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಯೋಗಾಭ್ಯಾಸ ಮಾಡಬಹುದು. ಯೋಗಕ್ಕೆ ಇಷ್ಟೊಂದು ಮಹತ್ವ ಇರುವುದರಿಂದನೇ ಇದನ್ನ ಗುರುತಿಸಿದ ವಿಶ್ವಸಂಸ್ಥೆಯು ಯೋಗಕ್ಕೆಂದು ಒಂದು ದಿನವನ್ನ ನಿಗದಿಪಡಿಸಿ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿದೆ. ಇಂಥ ಒಂದು ಮಹಾನ್ ವಿಜ್ಞಾನವನ್ನ ಜಗತ್ತಿಗೆ ಕೊಡುಗೆಯಾಗಿ ನೀಡಿದ ಯೋಗ ಪಿತಾಮಹರಿಗೆ ನಾವೆಲ್ಲರೂ ಕೃತಜ್ಞರಾಗಿ ಅವರಿಗೆ ಗೌರವಪೂರ್ವಕವಾಗಿ ವಂದನೆಗಳನ್ನ ಅರ್ಪಿಸೋಣ. ಮೈಗ
3: ಸರಿ ಮೇಡಮ್.

0: ಇದುವರೆಗೆ ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರಾದ ರಾಧಾ, ವನಮಾಲಾ ಡಿಟಿ, ಲಕ್ಷ್ಮೀ ನಟರಾಜ್, ಪವಿತ್ರ ಕೃಷ್ಣೇಗೌಡ, ಶಕುಂತಲಾ ಪುಟ್ಟಸ್ವಾಮಿ, ಮಂಜುಳಾ ಜಿ, ರತ್ನಾ ವೆಂಕಟೇಶ್, ಶೋಭಾ ತ್ಯಾಗರಾಜ್, ಲತಾ ಜಯಕುಮಾರ್, ರೇಣುಕಾ ಇ, ನಿರ್ಮಲಾ ಎಂಕೆ ಹಾಗೂ ಸುನಿತಾ ಎಂ. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್.
1: ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 12:30. ಈಗ ಕೆಲವು ಪ್ರಕಟಣೆ ಹಾಗೂ ಜಾಹೀರಾತುಗಳು.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸ್

0: ಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
2: ಆರ್ಬಿಐ ಹೇಳುತ್ತೆ
0: ಜಾಣರಾಗಿರಿ ಜಾಗರೂಕರಾಗಿರಿ.
3: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
5: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
6: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
5: ನಿನಗೆ ಬೇರೆ ಹೆಸರು ಬೇಕೆ.
7: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
5: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
6: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
5: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
7: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
1: ಇಂದಿನ ಕಾರ್ಯಕ್ರಮದಲ್ಲಿ ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಮರಾಜು ಬಿ ಸಹ ಪ್ರಾಧ್ಯಾಪಕರು ರೋಗ ನಿದಾನ ವಿಭಾಗ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್ ಚಿತ್ರದುರ್ಗ ಇವರೊಂದಿಗೆ ಸಂದರ್ಶನ ಕೇಳುವಿರಿ.
0: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಇವತ್ತು ಸಂಧಿವಾತಕ್ಕೆ ಆಯುರ್ವೇದ ಚಿಕಿತ್ಸೆ ಕುರಿತು ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಮರಾಜು ಬಿ ಅವರು, ಚಿತ್ರದುರ್ಗದ ಅಮೃತ ಆಯುರ್ವೇದ ಕಾಲೇಜಿನಲ್ಲಿ ರೋಗ ನಿಧಾನ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೆ ಪ್ರಾಧ್ಯಾಪಕರು ಡಾಕ್ಟರ್ ರಾಮರಾಜು ಬಿ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಈ ಸಂಧಿವಾತ ಅನ್ನುವಂಥದ್ದೇನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸಂಧಿ ಅನ್ನುವಂಥದ್ರ ಬಗ್ಗೆ ಒಂದು ಪುಟ್ಟ ವಿವರಣೆಯನ್ನು
2: ವಿವರಣೆ. ಸಂಧಿ ಅಂತಂದ್ರೆ ಯಾವುದೇ ಒಂದು ಎರಡು ಮೂಳೆಗಳು ಸೇರ್ತಕ್ಕಂಥ ಜಾಗಕ್ಕೆ ನಾವು ಸಂಧಿ ಅಂತೇವೆ. ಅದು ಚಿಕ್ಕ ಮೂಳೆ ಆದರೂ ಸಹ ಆ ಸಂಧಿ ಅಂತೀವಿ, ಅಥವಾ ಎರಡು ಮೂರು ಮೂಳೆಗಳು ಸೇರಿ ಇರ್ತಕ್ಕಂಥ ಒಂದು ಜಾಗಕ್ಕೂ ಸಂಧಿ ಅಂತೀವಿ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಮೂಳೆಗಳು ಸೇರ್ತಕ್ಕಂಥ ಒಂದು ಜಾಗಕ್ಕೆ ಸಂಧಿ ಅಂತ ಹೇಳ್ತೀವಿ. ಈ ಸಂಧಿಯಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ವಾತ ನಮಗೆ ಏನಾದ್ರು ನೋವು ಏನಾದ್ರು ಕೊಟ್ಟರೆ ಅದನ್ನು ನಾವು ಸಂಧಿ ರೋಗ ಅಂತ ಹೇಳ್ತೀವಿ, ಸಂಧಿ ವಾತ ಅಂತ ಹೇಳ್ತೀವಿ ಮೇಡಮ್. ಇದು ಬಣ್ಣನೇ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದೆ. ಯಾವುದೇ ರೀತಿ ಜಾಯಿಂಟ್ಸ್, ಯಾವುದೇ ರೀತಿ ಸಂಧಿಯಲ್ಲಿ ನೋವು ಏನಾದ್ರು ಕಾಣಿಸ್ಕೊಳ್ತಾ ಇದೆ ಅಥವಾ ಊತ ಏನಾದ್ರು ಕಾಣಿಸ್ಕೊಳ್ತಿದೆ ಅಂತಂದ್ರೆ

0: ಅದನ್ನು ನಾವು ಸಂಧಿ ರೋಗ ಅಂತ ನಾವು ಕನ್ಸಿಡರ್ ಮಾಡಿ ಅದನ್ನು ರೋಗ ವಿನಿಶ್ಚಯ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಚಿಕಿತ್ಸಾ ಪದ್ಧತಿಗಳನ್ನ ನಾವು ರೋಗಿಗಳಿಗೆ ನೀಡ್ತಾ ಬರ್ತೀವಿ ಮೇಡಮ್.
1: ಈ ಸಂಧಿವಾತದಲ್ಲಿ ಏನಾದರೂ ವಿಧಗಳಿದೆಯಾ?
0: ಹೌದು ಮೇಡಮ್, ಸಂಧಿವಾತದಲ್ಲಿ ವಿಧಗಳು ಸಾಕಷ್ಟು ಇದಾವೆ. ಬಟ್ ನಾವು ಪ್ರೈಮರಿ ಅಂದ್ರೆ ಒಂದು ಪ್ರಾಥಮಿಕ ಹಂತವಾಗಿ ಎರಡು ತರ ಅಂತ ನಾವು ವಿಭಾಗ ಮಾಡ್ತೀವಿ. ಒಂದು ಸವಕಳಿಯಿಂದ ಉಂಟಾಗಿರ್ತಕ್ಕಂಥ ಒಂದು ಸಂಧಿವಾತ, ಅಂದ್ರೆ ಒಂದು ವಯೋಸಹಜ ಕಾಯಿಲೆಯಿಂದ, ಅಂದ್ರೆ ಈ ಓಡಾಡ ಜಾಸ್ತಿಯಾಗಿ ಅಥವಾ ಒಂದು 60 ವರ್ಷದ ನಂತರ ಏನಾದ್ರು ವೈಟ್ ಬೇರಿಂಗ್ ಜಾಯಿಂಟ್ಸ್ ಅಂತೀವಿ, ಏನು ನಮ್ಮ ದೇಹದ ತೂಕವನ್ನು ಕೊರುತ್ತೆ, ಅದು ಎಸ್ಪೆಷಲಿ ಮಂಡಿ ನೋವು ಅಥವಾ ಸೊಂಟ ನೋವು ಅಥವಾ ಕತ್ತು ನೋವು, ಇಲ್ಲಿ ಬರ್ತಕ್ಕಂತ ಒಂದು ಇದಕ್ಕೆ ನಾವು ಸವಕಳಿಯಿಂದ ಉತ್ಪತ್ತಿ ಆಗಂತ ನೋವಿಗೆ ನಾವು ಸಂಧಿವಾತ ಅಂತೀವಿ. ಇನ್ನೊಂದು ಈ ಚಿಕ್ಕ ಜಾಯಿಂಟ್ಸ್, ಅಂದ್ರೆ ಈ ನಮ್ಮ ಕೈ ಬೆರಳುಗಳಲ್ಲಿ ಅಥವಾ ಕಾಲ್ ಬೆರಳುಗಳಲ್ಲಿ ಊತ ಏನಾದ್ರು ನೋವು ಏನಾದ್ರು ಕಾಣಿಸ್ಕೊಂಡ್ರೆ ಇದನ್ನ ಬೇರೆ ರೀತಿ ಸಂಧಿ ಅಂತ ನಾವು ಕನ್ಸಿಡರ್ ಮಾಡಿಬಿಟ್ಟು ಇದಕ್ಕೂ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಮೇನ್ ಆಗಿ ದೊಡ್ಡ ಜಾಯಿಂಟ್ಸ್ ಅಲ್ಲಿ ಬಂದ್ರೆ ಬೇರೆ ತರ ಚಿಕಿತ್ಸೆ, ಚಿಕ್ಕ ಸಂಧಿಗಳಲ್ಲಿ ಏನಾದ್ರು ಉತ್ಪತ್ತಿ ಆದ್ರೆ ಬೇರೆ ತರ ಚಿಕಿತ್ಸೆಯನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ರೋಗಿಗಳಿಗೆ ನೀಡ್ತಾ ಬರ್ತೀವಿ ಮೇಡಮ್.
1: ಡಾಕ್ಟರ್, ಈ ಸಂಧಿವಾತಕ್ಕೆ ಅಥವಾ ಸಂಧಿ ರೋಗಕ್ಕೆ ಕಾರಣ ಏನು ಡಾಕ್ಟರ್?
0: ಹೌದು, ಇದು ತುಂಬಾ ಒಳ್ಳೆ ಜನಗಳು ತಿಳ್ಕೋಬೇಕು, ಶ್ರೋತೃಗಳು ತಿಳ್ಕೊಳ್ಬೇಕಾಗತ್ತ ಒಂದು ಇನ್ಫಾರ್ಮೇಶನ್, ಒಂದು ಮಾಹಿತಿ ಆಗಿರೋದ್ರಿಂದ ಸಂಧಿ ರೋಗಕ್ಕೆ ಮುಖ್ಯವಾಗಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಎರಡು ರೀತಿಯ ಕಾರಣಗಳನ್ನ ಹೇಳ್ತಾರೆ. ಒಂದು ಡೈಲಿ ನಾವು ಏನು ಆಹಾರ ವಿಧದಲ್ಲಿ ತಿಂತೀವಲ್ಲ, ಅದರಲ್ಲೂ ಸಹ ಒಂದು ವಾತ ವೃದ್ಧಿಯಾಗಿ ಬರ್ತಕ್ಕಂಥ ಒಂದು ಆಹಾರ ರೀತಿ ಕಾರಣಗಳಿದ್ದಾವೆ. ಇನ್ನು ಒಂದು ಅಭಿಘಾತ ರೂಪದಲ್ಲಿ ಆಗಿರ್ತಕ್ಕಂಥ ಒಂದು ಕಾರಣಗಳು ಇದಾವೆ ಮೇಡಮ್. ಈಗ ನಾವು ಆಹಾರದ ರೂಪದಲ್ಲಿ ಯಾವೆಲ್ಲನೂ ನಮಗೆ ವಾತನ ಉತ್ಪತ್ತಿ ಮಾಡಿ ನೋವನ್ನ ತರ್ತಾವಂತ ಒಂದು ಆಹಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಇದಕ್ಕೆ ಬಟಾಣಿ ಅಂತೀವಲ್ಲ, ಅದನ್ನ ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಖಲಾಯ ಅಂತಾರೆ. ಇದು ಅತ್ಯಂತ ಸರ್ವಶ್ರೇಷ್ಠ ವಾತಕಾರಕ ಅಂತ ಹೇಳ್ತೀವಿ. ಅಂದ್ರೆ ಬಟಾಣಿ ತಿಂದ್ರೆ ಖಂಡಿತವಾಗಿಯೂ ನಮ್ಮ ದೇಹದಲ್ಲಿ ವಾಯು ಇದ್ದೇ ಇರುತ್ತೆ, ಅದನ್ನ 100% ಜಾಸ್ತಿ ಉತ್ಪತ್ತಿ ಮಾಡುತ್ತೆ. ಈ ಯಾರು ಸಂಧಿ ರೋಗದಿಂದ ಬಳಲ್ತಾ ಇರ್ತಾರೆ ಅವ್ರು ಬಟಾಣಿ ತಿಂದು ಬೇಕಾದ್ರೆ ಪ್ರಯೋಗ ಮಾಡಬೇಕು, ನಾವು ಡಾಕ್ಟರ್ ಹೇಳಿದ್ದು ನಿಜನ ತಪ್ಪ ಅಂತ ಏನಾದ್ರು ಪರೀಕ್ಷೆ ಮಾಡ್ತಕ್ಕಂತ ಒಂದು ಏನಾದ್ರು ಹವ್ಯಾಸ ಇದ್ರೆ ತಿಳ್ಕೊಬೇಕು, ಅದು ಒಂದು ಬೆಳೆಸ್ಕೋಬೇಕು. ಬಟಾಣಿ ಏನಾದ್ರು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಊಟ ಮಾಡಿದಾಗ ಅವ್ರಿಗೆ ಇರ್ತಕ್ಕಂತ ನೋವು ಉಲ್ಬಣಗೊಳ್ಳುತ್ತೆ. ಎರಡನೇದು ಅವರೆಕಾಳು, ಅವರೆಕಾಳು ಅಲ್ಲೂ ಸಹ ಸಾಕಷ್ಟು ವಾತನ ಜಾಸ್ತಿ ಮಾಡ್ತಕ್ಕಂತ ಒಂದು ಪೋಷಕಾಂಶಗಳಿದೆ. ಇದು ಪ್ರೋಟೀನ್ ಹೌದು, ಬಟ್ ಎಷ್ಟು ಬೇಕೋ ಅಷ್ಟು. ಮೂರನೇದು ಯಾವ್ದು ರೀತಿ ಅಂತಂದ್ರೆ ಲಂಗನಂ ಪ್ಲವನಂ ಅಂತ ಹೇಳ್ತೀವಿ ಮೇಡಮ್. ಅಂದ್ರೆ ತುಂಬಾ ದೂರ ಪ್ರಯಾಣ ಏನಾದ್ರು ಮಾಡಿದಾಗ, ಅತಿಯಾದ ವ್ಯಾಯಾಮ ಮಾಡಿದಾಗ ಇದೊಂದು ಆಹಾರ ವಿಹಾರ ರೂಪದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂತ ವಾತ, ಇದು ಒಂದು ಬಗೆಯ ವಾತ ರೋಗಕ್ಕೆ ಕಾರಣ. ಇನ್ನೊಂದು ವಾತ ರೋಗಕ್ಕೆ ಕಾರಣ ಏನಂತಂದ್ರೆ ವಯಸ್ಸು, ಜೊತೆಗೆ ಅಭಿಘಾತ. ಯಾವುದೇ ಒಂದು ಬಿದ್ದಾಗ, ಅಪಘಾತ ಆದಾಗ, ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲವಾ ಇವರೇ ಬೀಳ್ಬೋದು, ಅಥವಾ ಈಗ ಆಟ ಆಡ್ಬೇಕಾದ್ರೆ ಬೀಳ್ಬೋದು, ಯಾವುದೇ ವಿಧವಾಗಿ ಬಿದ್ದಾಗ ಏನಾದ್ರು ಮಂಡಿ ಅಥವಾ ಜಾಯಿಂಟ್ಸ್ಗೆ ಏನಾದ್ರು ಅಭಿಘಾತ ಆದಾಗ ಅದರಿಂದನೂ ಸಹ ನಮಗೆ ನೋವು ಬರುತ್ತೆ. ಅದನ್ನು ಸಹ ನಾವು ಅಭಿಘಾತದ ಜನ್ಯ ಅಂದ್ರೆ ಇಂಜುರಿ ರೂಪವಾಗಿ ಬಂದಿರತಕ್ಕಂತ ಒಂದು ಸಂಧಿವಾತ ಅಂತ ನಾವು ಕನ್ಸಿಡರ್ ಮಾಡಿ ಅದಕ್ಕೂ ಸಹ ಸೂಕ್ತವಾದ ಚಿಕಿತ್ಸೆಯನ್ನು ನೀಡ್ತೀವಿ. ಒಂದು ಆಹಾರ ರೂಪದಲ್ಲಿ ವಾತ ವೃದ್ಧಿಯಾಗಿ ಕಾಯಿಲೆಯನ್ನು ಉತ್ಪತ್ತಿ ಮಾಡೋದು, ಇನ್ನೊಂದು ವಯೋಸಹಜವಾಗಿ ಉತ್ಪತ್ತಿ ಆಗೋದು, ಇನ್ನೊಂದು ಅಭಿಘಾತದ ರೂಪದ ಅಂದ್ರೆ ಆಕ್ಸಿಡೆಂಟ್ ಏನು ಇಂಜುರಿ ಹೊಡೆತ ಬಿದ್ದು ಅದರಿಂದ
1: ಆಕಸ್ಮಿಕವಾಗಿ
0: ಬಿದ್ದಾಗ ಸಹ ಜಾಯಿಂಟ್ಸ್ ಬಿದ್ದಾಗ ಅದರಿಂದ ಸಹ ಒಂದು ಸಂಧಿವಾತ ಬರ್ತಕ್ಕಂತ
1: ಇವೆಲ್ಲವೂ
0: ಕಾರಣಗಳು
1: ಕಾಣಿಸ್ಕೊಳ್ಳುತ್ತೆ. ನೋವಂತೂ ಇರುತ್ತೆ,
0: ನೋವಂತೂ
1: ಲಕ್ಷಣಗಳಿರುತ್ತೆ.
0: ನೋವು ಒಂದೇ ಲಕ್ಷಣ ಅಲ್ಲ, ನೋವು ಪ್ರಮುಖ ಲಕ್ಷಣ. ನೋವಿನ ಜೊತೆಗೆ ಒಂದು ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ, ಅಂದ್ರೆ ನಾವು ಏನು ಊತ ಬರುತ್ತೆ, ಜೊತೆಗೆ ಊತ ಬರೋದಾಗ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಸಂಧಿ ಅಂದ್ರೆ ಏನು, ನಮ್ಗೆ ಮೂವ್ಮೆಂಟ್ ಇರಬೇಕು, ಅಂದ್ರೆ ಚಲನೆ ಇರಬೇಕು. ಆ ಚಲನೆ ನಮ್ಗೆ ನಿಲ್ಲುತ್ತೆ, ಅಂದ್ರೆ ನಾವು ಮೂವ್ಮೆಂಟ್ ಮಾಡಕ್ ಹೋದಾಗ, ಚಲನೆ ಮಾಡ್ಲಿಕ್ಕೆ ಹೋದಾಗ ನೋವು ಜಾಸ್ತಿ ಆಗುತ್ತೆ ಅಥವಾ ಊತ ಜಾಸ್ತಿ ಆಗುತ್ತೆ. ಒಂದು ಚಲನೆ ರಹಿತ ಒಂದು ಒಂದು ಊತ ಒಂದು ಅಥವಾ ಅಲ್ಲಿ ಏನಾಗುತ್ತೆ ನಮ್ಗೆ ಏನಾದ್ರು ರಕ್ತದ ಗೂಡು ಅಂತ ಹೇಳ್ತೀವಿ, ಏನಾದ್ರು ಬಿದ್ದಾಗ ಏನಾದ್ರು ಕೆಂಪು ಏನಾದ್ರು ಸ್ವೆಲ್ಲಿಂಗ್ ಏನಾದ್ರು ಬಂದ್ರೆ ಹೆಪ್ಪು ಗಟ್ಟುವಿಕೆ ಆ ಒಂದು ಜಾಯಿಂಟ್ ಅಲ್ಲಿ, ಚಿಕ್ಕದಾದ್ರೂ ಆಗಿರ್ಬೋದು ದೊಡ್ಡದಾದ್ರೂ ಆಗಿರ್ಬೋದು, ಇವೆಲ್ಲ ಪ್ರಮುಖ ಲಕ್ಷಣಗಳು. ನೋವಿನ ಜೊತೆಗೆ ಊತ, ಊತ ಜೊತೆಗೆ ಚಲನ ರಹಿತ ಆಗೋದು, ಚಲನ ನಿಲ್ತಕ್ಕಂಥದ್ದು, ಜೊತೆಗೆ ಏನಾದ್ರು ರಕ್ತ ಗೂಡು ಕಟ್ತಕ್ಕಂಥದ್ದು, ಅಥವಾ ಬೆಳಗಿನ ಜಾವದಲ್ಲಿ ಅದನ್ನು ಓಡಾಡಲಿಕ್ಕೆ ಆಗ್ತಕ್ಕಂಥ ಆ ಒಂದು ಸನ್ನಿವೇಶನ ತರ್ತಕ್ಕಂಥ ಈ ಪ್ರಮುಖ ಲಕ್ಷಣಗಳು ಸಂಧಿವಾತದಲ್ಲಿ.
1: ಕೆಲವೊಂದು ಸಾರಿ ನೋಡ್ತೀವಿ ವಯಸ್ಸಾದವರು ನೇರ ಇದ್ದಿದ್ದ ಅವರ ಬೆರಳುಗಳಿರ್ಬೋದು ಎಲ್ಲೆಲ್ಲೋ ಸೊಟ್ಟ ಸೊಟ್ಟ ತಿರ್ಕೊಂಡ್ಬಿಡ್ತವೆ, ಕೈ ಬೆರಳು ಕಾಲ್ ಬೆರಳು ಎಲ್ಲ,
0: ಇದು
1: ಕಾಲ್ ಕೂಡ
0: ಬೆಂಡ್ ಆಗೋಗುತ್ತೆ. ಇದು ವಯಸ್ಸಾದವ್ರಿಗೆ ಬರುತ್ತೆ ಒಂದು ನಿಜ, ಜೊತೆಗೆ ಬರೀ ವಯಸ್ಸಿನ ಜೊತೆನೆ ಸಂಬಂಧ ಇಲ್ಲ, ಇದು ಆಟೋ ಇಮ್ಯೂನ್ ಡಿಸಾರ್ಡರ್, ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ಮೇಲೇನೆ ಒಂದು ದುಷ್ಪರಿಣಾಮ ಬೀರ್ತಕ್ಕಂಥ

0: ಅಂತ ಒಂದು ವಿಧವಾಗಿ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಬರುತ್ತೆ. ಅದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಲ್ಲಿ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಒಂದು ಬರುತ್ತೆ, ಅದು ಕೀಲು ರೋಗ ಸಂಬಂಧಪಟ್ಟಿದೆ. ಈ ರೋಗದಲ್ಲಿ ಏನಾಗುತ್ತೆ, ಪ್ರಾಥಮಿಕ ಹಂತದಲ್ಲಿ ನೋವು ಕಾಣಿಸ್ಕೊಳ್ತಾ ಇರುತ್ತೆ, ಕಾಲಾಂತರದಲ್ಲಿ ಅದು ಏನಾಗುತ್ತೆ, ಇದು ಆ ಜಾಯಿಂಟ್ ಶೇಪ್ ನ ಡಿಸ್ಫಿಗರ್ ಮಾಡುತ್ತೆ. ಅಂದ್ರೆ ಡಿಸ್ಫಿಗರ್ ಅಂತಂದ್ರೆ ಅದು ವಿಕೃತಾವಸ್ಥೆಗೆ ಮಾಡುತ್ತೆ. ನೆತ್ತಗೆ ಸ್ಟ್ರೈಟ್ ಆಗಿ ಅಂದ್ರೆ ನೇರವಾಗಿ ಇರ್ತಕ್ಕಂಥ ಕೈ ಬೆರಳನ್ನ ಸ್ವಾನ್ ನೆಕ್ ಡಿಫಾರ್ಮಿಟಿ ಅಂತೀವಿ. ಅಂದ್ರೆ ಒಂದು ಹಂಸ ಯಾವ ರೀತಿ ಕತ್ತು ಬಾಗುತ್ತೋ ಆ ರೀತಿ ಬಾಗ್ತಕ್ಕಂತ ಒಂದು ಲಕ್ಷಣಗಳು ಮಾಡುತ್ತೆ. ಇದು ಕೈ ಬೆರಳಲ್ಲಾದ್ರೂ ಸಹ ಆಗ್ಬೋದು, ಅಥವಾ ಕಾಲ್ ಬೆರಳಲ್ಲೂ ಸಹ ಆಗಿರ್ಬೋದು, ಅಥವಾ ನಮ್ಮ ಮಂಡಿ ಸಹ ಆಗಿರ್ಬೋದು. ಒಂದು ಬಿಲ್ಲಿನ ಆಕಾರವಾಗಿ ಬಾಗುತ್ತೆ. ಇದು ರುಮಟಾಯ್ಡ್ ಆರ್ಥರೈಟಿಸ್ ನ ಒಂದು ಲಕ್ಷಣ. ಇದು ಬರೀ ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಮಾತ್ರನೇ ಇರುತ್ತೆ ಅಂತಂದ್ರೆ, ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಕಾಲಕ್ರಮೇಣ ಜಾಸ್ತಿ ಬಂದಾಗ ಆಗುತ್ತೆ. ಇನ್ನೊಂದು ಏನಂತಂದ್ರೆ ವಯೋಸಹಜ ಕಾಯಿಲೆಯಲ್ಲಿ ಆಸ್ಟಿಯೋ ಆರ್ಥರೈಟಿಸ್, ಅಂದ್ರೆ ಮಂಡಿ ಏನಾದ್ರು ತುಂಬಾ ಒಂದು ಚಿಪ್ಪು ಮೇಲೆ ಇನ್ನೊಂದು ಚಿಪ್ಪು ಸವಕಳಿ ಬಂದಾಗ್ಲೂ ಸಹ ಒಂದು ಮಂಡಿಗಳು ಕಾಲುಗಳು ಬಿಲ್ಲಾಕಾರವಾಗಿ ಅಂದ್ರೆ ಬೋ ಶೇಪ್ ಡಿಫಾರ್ಮಿಟಿ ಬರುತ್ತೆ. ಇದನ್ನ ಪ್ರಿವೆಂಟ್ ಮಾಡಬಹುದು, ಅದನ್ನು ಸಹ ಪ್ರಿವೆಂಟ್ ಮಾಡ್ಬೋದು. ಇದು ಯಾವಾಗ ರೀಚ್ ಆಗುತ್ತೆ ಅಂತಂದ್ರೆ, ಸರಿಯಾದ ಚಿಕಿತ್ಸೆ ನಾವು ತಗೊಂಡಿಲ್ಲ ಅಂದ್ರೆ ಮಾತ್ರ ಈ ರೀತಿ ಆಗುತ್ತೆ. ಇದು ಪ್ರಾಥಮಿಕ ಹಂತದಲ್ಲಿ ಯಾವುದೇ ರೀತಿ ಡಿಫಾರ್ಮೇಶನ್ ಆಗಲ್ಲ ಮೇಡಮ್.
1: ಡಾಕ್ಟರ್, ಈಗ ನಮ್ಗೆ ಏನ್ ಹೇಳಿದ್ರಿ ನೀವು, ಸಂಧಿವಾತದ ಬಗೆಗಳು ಹೇಳಿದ್ರಿ, ಕಾರಣಗಳು ಲಕ್ಷಣಗಳನ್ನ ಹೇಳಿದ್ರಿ. ಈಗ ಆಯುರ್ವೇದ ಏನ್ ಹೇಳಿದೆ ಡಾಕ್ಟರ್, ಈ ಒಂದು ಸಂಧಿವಾತ ಇತ್ತೀಚೆಗೆ ತುಂಬಾ ಆಗಿದೆ ಅನ್ನುವಂಥದ್ದನ್ನ ನಾವು ಕೇಳ್ತೇವೆ. ಆದ್ರೆ ಎಷ್ಟೋ ಸಾವಿರ ವರ್ಷಗಳಿಂದ ಇರುವಂತಹ ಆಯುರ್ವೇದ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದೆ, ಏನ್ ಹೇಳಿದೆ?
0: ಇದು ಆಯುರ್ವೇದ ಶಾಸ್ತ್ರ 2500 ವರ್ಷಗಳ ಹಿಂದೆ ಇದು ಸಿಕ್ಕಿರ್ತಕ್ಕಂಥ ಗ್ರಂಥ. ಚರಕ ಮತ್ತೆ ಸುಶ್ರುತ ವಾಗ್ಭಟ ಸ್ಥಾನಗಳಿದ್ದಾವೆ, ಆ ಒಂದು ಸಂಹಿತೆಗಳಲ್ಲಿ ಈ ಒಂದು ಸಂಧಿವಾತ ಅಂತ ಉಲ್ಲೇಖ ಇದೆ. ಈ ಉಲ್ಲೇಖದಲ್ಲಿ ಹೇಳಿರ್ತಕ್ಕಂಥದ್ದು ವಾತ ಪ್ರಧಾನ ದೋಷ ಆಗ್ಬಿಟ್ಟು, ಅಂದ್ರೆ ನಮ್ಮ ದೇಹದಲ್ಲಿ ವಾತ ದೋಷ, ಪಿತ್ತ ದೋಷ, ಕಫ ದೋಷ ಅಂತ ಮೂರು ದೋಷಗಳು ಸಮ ಪ್ರಮಾಣದಲ್ಲಿ ಇದ್ದಾಗ ಅವು ಆರೋಗ್ಯಕಾರಕ ಅಂತ ಉಲ್ಲೇಖ ಇದೆ. ಆ ಒಂದು ತ್ರಿದೋಷಗಳಲ್ಲಿ ಒಂದು ಏನಾದ್ರು ವಿಷಮತೆ ಉಂಟಾದಾಗ, ಇಂಬ್ಯಾಲೆನ್ಸ್ ಉಂಟಾದಾಗ ನಮಗೆ ರೋಗಗಳು ಬರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ವಾತ ದೋಷ ಏನಾದ್ರು ನಮಗೆ ವಿಷಮತೆ ಉಂಟಾಗಿ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಏನಾದ್ರು ಉಲ್ಬಣ ಆದಾಗ ಇದು ಸಂಧಿವಾತಕ್ಕೆ ಕಾರಣ ಆಗ್ಬಿಟ್ಟು ಈ ಒಂದು ಸಂಧಿವಾತ ನೋವು ಮತ್ತೆ ಜಾಯಿಂಟ್ ಅಂದ್ರೆ ನಮ್ಮ ಒಂದು ಸಂಧಿಗಳನ್ನ ಮೂವ್ಮೆಂಟ್ನ ಅಂದ್ರೆ ಚಲನನ್ನ ಕುಂಠಿತಗೊಳಿಸ್ತಕ್ಕಂತ ಕಾಯಿಲೆಗೆ ಸಂಧಿವಾತ ಅಂತ ಒಂದು ಉಲ್ಲೇಖ ಇದೆ. ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇದೆ ಅಂತಂದ್ರೆ, ಸ್ಥಾನಗಳ ಮೇಲೆ ಚಿಕಿತ್ಸೆ ಇದೆ. ಒಂದು ಮಂಡಿಯಲ್ಲಿ ಆದ್ರೆ ಈ ರೀತಿ ಚಿಕಿತ್ಸೆ ಕೊಡಬಹುದು, ಅಥವಾ ಕತ್ತಲ್ಲಾದ್ರೆ ಈ ರೀತಿ ಚಿಕಿತ್ಸೆ ಕೊಡಬಹುದು ಅಂತ ನಮ್ಮಲ್ಲಿ ಉಲ್ಲೇಖ ಇದೆ ಮೇಡಮ್. ಹಂಗಾಗಿ ಸಂಧಿವಾತ ಏನಾದ್ರು ಬಂದ್ರೆ, ವಯೋಸಹಜ ಅಲ್ಲದೆ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಆಗಿದೆ, 25 ವರ್ಷಕ್ಕೇನೆ ಸ್ಟಾರ್ಟ್ ಆಗಿದೆ, ಚಲನರಹಿತ ಆಗ್ತಿದೆ ಅಂತಂದ್ರೆ, ಅವರ ಪೇರೆಂಟ್ಸ್ ಆದ್ರೂ ಅವರೇ ಆದ್ರೂ ಅದನ್ನ ಜಾಗರೂಕತೆಯಿಂದ ಗಮನಿಸಿ ಲಕ್ಷಣಗಳನ್ನ ಗಮನಿಸಿ ಸೂಕ್ತವಾದ ಒಂದು ತಜ್ಞ ವೈದ್ಯರ ಒಂದು ಭೇಟಿ ಕೊಟ್ಟು ಅವರ ಒಂದು ಸಲಹೆ ಸೂಚನೆಗಳನ್ನು ಪಾಲಿಸೋದ್ರಿಂದ ಮುಂದೆ ಆಗ್ತಕ್ಕಂಥ ಅದೇ ಡಿಫಾರ್ಮಿಟಿ ಅಂದ್ವಲ್ಲ, ಒಂದು ಸಂಧಿ ರೂಪುರೇಷನ್ ಅಂದ್ರೆ ಅರ್ಥ ಒಂದು ಜಾಯಿಂಟ್ ಡಿಫಾರ್ಮಿಟಿ ಆಗೋದನ್ನ ನಾವು ಖಂಡಿತವಾಗಿಯೂ ಸಹ ನಾವು ತಡೆಗಟ್ಟೋದ್ರಲ್ಲಿ 100% ನಾವು ಪ್ರಿವೆಂಟ್ ಮಾಡಬಹುದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಮೇಡಮ್.
1: ಓಕೆ ಡಾಕ್ಟ್ರೆ, ಹಾಗಾದ್ರೆ ಚಿಕಿತ್ಸೆ ಏನಿರುತ್ತೆ?
0: ಹೌದು, ಇದು ಚಿಕಿತ್ಸೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದು ಸಾಕಷ್ಟು, ಯಾವುದೇ ವೈದ್ಯ ಪದ್ಧತಿಯಲ್ಲಾದ್ರೂ ಸಹ ಚಿಕಿತ್ಸೆ ಬಹಳ ಇಂಪಾರ್ಟೆಂಟ್. ಅದೇ ರೀತಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಸಹ ಚಿಕಿತ್ಸೆ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಬಾಹ್ಯ ಚಿಕಿತ್ಸೆ ಮತ್ತೆ ಅಭ್ಯಂತರ ಚಿಕಿತ್ಸೆ ಅಂತ ಇದೆ ಸಂಧಿ ರೋಗಕ್ಕೆ. ಯಾವುದೆಲ್ಲ ಬಾಹ್ಯ ಚಿಕಿತ್ಸೆ, ಯಾವುದೆಲ್ಲ ಅಭ್ಯಂತರ ಚಿಕಿತ್ಸೆ ಅಂತಂದ್ರೆ, ಬಾಹ್ಯ ಚಿಕಿತ್ಸೆ ಅಂತಂತಂದ್ರೆ ಏನು, ಸಂಧಿ ಯಾವ ರೀತಿ ಜಾಯಿಂಟ್ಸ್ ಇದೆ ಅದಕ್ಕೆ ಹೊರಗಡೆಯಿಂದ ಏನು ನಾವೆಲ್ಲ ಆಯಿಂಟ್ಮೆಂಟ್ ಎಣ್ಣೆ ಹಚ್ತೀವಲ್ಲ ಅದನ್ನ ಬಾಹ್ಯ ಚಿಕಿತ್ಸೆ ಅಂತ ಹೇಳ್ತೀವಿ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಚೂರ್ಣ ಅಂದ್ರೆ ಲೇಪನ ಅಂತ ಹೇಳ್ತೀವಿ. ಆ ಲೇಪನ ಯಾವ ಸಂಧಿ ಅಲ್ಲಿ ಜಾಯಿಂಟ್ ಇದೆ ಅದಕ್ಕೆ ಹಚ್ಚಕಂತಕ್ಕಂಥ ಒಂದು ಚಿಕಿತ್ಸೆ ಲೇಪನ ಚಿಕಿತ್ಸೆ ಅಂತ ಹೇಳ್ತೀವಿ. ಆಭ್ಯಂತರ ಚಿಕಿತ್ಸೆ ಅಂದ್ರೆ ಏನಂತಂದ್ರೆ, ನಮ್ಮ ಶರೀರದ ಒಳಗಡೆ ತಗೊಳ್ತಕ್ಕಂಥ ಚಿಕಿತ್ಸೆನ ಆಭ್ಯಂತರ ಚಿಕಿತ್ಸೆ ಅಂತೀವಿ. ಇದರಲ್ಲಿ ಎರಡು ವಿಧ ಇದೆ, ಒಂದು ಪಂಚಕರ್ಮ ಚಿಕಿತ್ಸೆ, ಇನ್ನೊಂದು ಶಮನ ಚಿಕಿತ್ಸೆ ಅಂತ ಹೇಳ್ತೀವಿ. ಶಮನ ಶೋಧನ, ಈ ಶಮನದಲ್ಲಿ ಒಂದು ಮಾತ್ರೆಗಳನ್ನು ಕೊಡಬಹುದು, ಒಂದು ಚೂರ್ಣ ರೂಪದಲ್ಲಿ ಕೊಡಬಹುದು, ಮತ್ತೆ ಒಂದು ಟಾನಿಕ್ ರೂಪದಲ್ಲಿ ಆಸವಾರಿಷ್ಟ ರೂಪದಲ್ಲಿ ಕೊಡಬಹುದು, ಇನ್ನೊಂದು ಕಷಾಯ ರೂಪದಲ್ಲೂ ಕೊಡಬಹುದು, ಇನ್ನೊಂದು ಜಾಮ್ ಅಂತ ಅಂತೀವಲ್ಲ ಆ ರೀತಿ ಲೇಹ್ಯ ರೂಪದಲ್ಲೂ ಕೊಡಬಹುದು. ಇದು ಶಮನ ಚಿಕಿತ್ಸೆಯಲ್ಲಿ ಒಂದು ಭಾಗ. ಇನ್ನು ಒಂದು ಶೋಧನ ಚಿಕಿತ್ಸೆಯಲ್ಲಿ, ಈ ಶೋಧನ ಚಿಕಿತ್ಸೆಯಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಬರುತ್ತೆ. ಈ ಪಂಚಕರ್ಮದಲ್ಲಿ 5 ಕರ್ಮಗಳಿದ್ದಾವೆ, ಅಂದ್ರೆ ವಮನ ವಿರೇಚನ ಭಸ್ತಿ ರಕ್ತ ಮೋಕ್ಷಣ ನಸ್ಯ ಅಂತ. ಈ 5 ಈ ಸಂಧಿ ರೋಗದಲ್ಲಿ ತುಂಬಾ ಶ್ರೇಷ್ಠವಾದ ಚಿಕಿತ್ಸೆ ಯಾವುದು ಅಂತಂದ್ರೆ ಭಸ್ತಿ ಚಿಕಿತ್ಸೆ ಅಂತ ಹೇಳ್ತೀವಿ. ಈ ಭಸ್ತಿ ಚಿಕಿತ್ಸೆಯನ್ನ ಯಾವ ಪೇಷಂಟ್ ಅಂದ್ರೆ ಯಾವ ರೋಗಿ ಅವರ ರೋಗಾನುಸಾರ ನಾವು ಚಿಕಿತ್ಸೆಯನ್ನು ನೋಡ್ಬಿಟ್ಟು ಭಸ್ತಿ ಚಿಕಿತ್ಸೆಯನ್ನು ನಾವು ಅವರಿಗೆ ಸೂಕ್ತವಾದ ಸಮಯದಲ್ಲಿ ಸೂಕ್ತ ಪ್ರಮಾಣದಲ್ಲಿ ಸೂಕ್ತ ಒಂದು ನಿರ್ದಿಷ್ಟವಾದ ದಿನಗಳಿಗೆ ಕೊಟ್ಟಿದ್ದೇ ಆದ್ರೆ ಖಂಡಿತವಾಗಿಯೂ ಈ ಒಂದು ಕೀಲು ರೋಗ ಅಂತ ನಾವೇನಂತೀವಿ ಇದನ್ನ ಖಂಡಿತವಾಗಿಯೂ ಪರಿಣಾಮಾತ್ಮಕವಾಗಿ ಅವ್ರಿಗೆ ಒಂದು ರೋಗನ ನಿವಾರಣೆ ಮಾಡ್ತಾರೆ.

0: ಇರತಕ್ಕಂಥ ಒಂದು ಶಕ್ತಿ ಆಯುರ್ವೇದದಲ್ಲಿ ಇದೆ ಅಂತ ಶ್ರೋತೃಗಳಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಮೇಡಮ್.
1: ಡಾಕ್ಟ್ರೆ, ಈಗ ಕೆಲವೊಂದು ಸೀಸನ್ಗಳಲ್ಲಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮಗಳು ಬೀರ್ತಾ ಹೋಗುತ್ತೆ, ಹಾಗೆ ಈ ಸಂಧಿವಾತಕ್ಕೂ ಕೂಡ, ಯಾಕೆಂದ್ರೆ ಈ ಚಳಿಗಾಲದಲ್ಲಿ ತುಂಬಾ ಕಾಲು ಹಿಡಿದಂಗಾಯ್ತು ಅನ್ನುವಂಥದ್ದು ಏನಾದ್ರೂ ಪರಿಣಾಮ ಇದೆಯಾ, ಸೀಸನ್ ಪರಿಣಾಮ ಇದೆಯಾ?
0: ಹೌದು, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರು ಮೇಡಮ್ ಇದು. ಯಾಕಂತಂದ್ರೆ ನಮ್ಮ ಶಾಸ್ತ್ರದಲ್ಲೇನೆ ಸಹ ದಿನಚರ್ಯ ಋತುಚರ್ಯ ಅಂತ ಒಂದು ಪಾಠ ಇದೆ. ಪ್ರಕೃತಿಯಲ್ಲಿ 6 ಋತುಗಳು ಇದಾವೆ. ಆ ಋತುಗಳಲ್ಲಿ ಶಿಶಿರ, ವಸಂತ, ಗ್ರೀಷ್ಮ, ವರ್ಷ, ಶರದ್, ಹೇಮಂತ ಅಂತ ಋತುಗಳನ್ನ ಮಾಡ್ತೀವಿ. ಈ ಹೇಮಂತ ಶಿಶಿರ ಋತುನ ನಾವು ಚಳಿಗಾಲ ಅಂತ ಹೇಳ್ತೀವಿ. ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಶೀತ ಗುಣ ಜಾಸ್ತಿ ಆಗಿರುತ್ತೆ. ಈ ವಾತದಲ್ಲೂ ಸಹ ಶೀತ ಗುಣ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಚಳಿಗಾಲದಲ್ಲಿ ನಮಗೆ ಈ ವಾತ ರೋಗಗಳು ಅಂದ್ರೆ ವಯೋಸಹಜ ಸಂಧಿ ನೋವು ಬರ್ತಕ್ಕಂತ ಒಂದು ಸೀಸನ್ ಅಂತ ನಾವು ಗುರುತಿಸಿರ್ತೀವಿ. ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಾವು ಉಷ್ಣಾಭ್ಯಂಗ ಅಂದ್ರೆ ಬಿಸಿ ಇದು ತೈಲನ ಅಪ್ಲೈ ಮಾಡ್ಕೊಂಡು ಅಂದ್ರೆ ಮೈಗೆಲ್ಲ ಹಚ್ಕೊಂಡು ದಿನಚರ್ಯನ ಫಾಲೋ ಮಾಡಿದಾಗ ಆ ಒಂದು ಋತುವಿನಲ್ಲಿ ಬರ್ತಕ್ಕಂತ ರೋಗಗಳು, ಇದೊಂದೇ ಅಲ್ಲ, ಬೇರೆ ಬೇರೆ ಋತುಗಳಲ್ಲಿ ಬೇರೆ ಬೇರೆ ರೋಗ ಬರ್ತದೆ. ಆ ಋತುಚರ್ಯ ಪಾಲನೆ ಮಾಡೋದ್ರಿಂದ ನಾವು ಆ ಋತುವಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ರೋಗಗಳನ್ನು ನಾವು ಕಮ್ಮಿ ಮಾಡಬಹುದು ಅಂತಲೂ ಸಹ ನಮ್ಮ ಆಯುರ್ವೇದದಲ್ಲಿ ಇದೆ. ಈಗ ಸಂಧಿ ರೋಗಕ್ಕೆ ಬರೋದಾದ್ರೆ ಶಿಶಿರ ಹೇಮಂತ ಋತುವಲ್ಲಿ ಜಾಸ್ತಿ ಆಗೋದ್ರಿಂದ ಈ ಒಂದು ಋತುವಿನಲ್ಲಿ ಚಳಿಗಾಲ ನವೆಂಬರ್ ಟು ಜನವರಿ ಫೆಬ್ರವರಿ 4 ಮಾಸಗಳು 2 ಋತುಗಳು ಬರುತ್ತೆ. ಈ ಒಂದು ಸೀಸನ್ ಅಲ್ಲಿ ನಾವು ತೈಲ ಅಂದ್ರೆ ಒಂದು ನಾರಾಯಣ ತೈಲ ಆಗಿರ್ಬೋದು, ಮುರಿವೆಣ್ಣ ತೈಲ ಅಂತ ಅಂತೀವಿ, ಮತ್ತೆ ಕ್ಷೀರಬಲ ತೈಲ ಅಂತೀವಿ, ಇದನ್ನ ಎಳ್ಳೆಣ್ಣೆ, ಅದು ಯಾವುದು ನಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ಎಳ್ಳೆಣ್ಣೆ ತಿಲ ತೈಲ ಅಂತ ಹೇಳ್ತೀವಿ. ಈ ಎಳ್ಳೆಣ್ಣೆ ಸಹ ನಾವು ಮೈಗೆಲ್ಲ ಹಚ್ಕೊಂಡು, ಇಲ್ಲ ನಮ್ಗೆ ಸಂಧಿಯಲ್ಲೇ ನೋವಿದೆ ಅಂತಾರೆ, ಆ ಸಂಧಿ ಯಾವ ಜಾಗದಲ್ಲಿ ನೋವಿದೆ ಅದನ್ನ ನಾವು ಅಪ್ಲೈ ಮಾಡ್ಕೊಂಡು ಬಿಸಿ ನೀರಲ್ಲಿ ತೊಳ್ಕೊಂಡು ಬಂದಿದ್ದೆ ಆದ್ರೆ ಆ ಒಂದು ತೀವ್ರತೆನು ಕಮ್ಮಿ ಆಗುತ್ತೆ, ಮತ್ತೆ ಅವ್ರಿಗೆ ರೋಗ ಇಲ್ಲ ಅಂತಂದ್ರೂ ಸ್ವಸ್ಥತೆ ಸ್ವಾಸ್ಥ್ಯ ರಕ್ಷಣೆ, ಆರೋಗ್ಯವಂತ ವ್ಯಕ್ತಿಯ ಆರೋಗ್ಯವನ್ನು ವೃದ್ಧಿಗೊಳಿಸ್ತಕ್ಕಂಥ ಕಾರ್ಯ ಈ ತಿಲ ತೈಲದಲ್ಲಿ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ಹಾಗಾಗಿ ಇಂಥದ್ದೊಂದಷ್ಟು ವ್ಯವಸ್ಥೆಯನ್ನು
0: ಮಾಡ್ಕೋಬೇಕು. ಮನೆ ಮದ್ದು ರೂಪದಲ್ಲೇ ನಾವು ಯಾವ ರೀತಿ ನಾವು ಆರೋಗ್ಯನ ಕಾಪಾಡ್ಕೋಬಹುದು, ಎಲ್ಲದಕ್ಕೂ ಡಾಕ್ಟ್ರೇ ಬೇಕಾಗಿಲ್ಲ. ಅಂದ್ರೆ ನಾವು ಆರೋಗ್ಯವಾಗಿ ಇದೀವಿ ಅಂತಂದ್ರೆ ನಮ್ಮ ಆರೋಗ್ಯ ಕಾಪಾಡ್ಕೊಂಡು ಹೋಗೋದನ್ನು ಸಹ ಒಂದು ಕೆಲಸ ಆಗಿರೋದ್ರಿಂದ ತೈಲ ಅಭ್ಯಂಗ ಮಾಡೋದು ಸಂಧಿ ರೋಗಕ್ಕೆ ನಿಜವಾಗ್ಲೂ ಸಹ ಅಟ್ಲೀಸ್ಟ್ ಮೈಗೆಲ್ಲ ಮಾಡ್ಕೊಳ್ಳಿಕ್ಕೆ ನನಗೆ ಕಾಲಾವಕಾಶ ಇಲ್ಲ, ಅಟ್ಲೀಸ್ಟ್ ಅವ್ರಿಗೆ ನೋವು ಎಲ್ಲಿ ಇದೆ ಅಂದ್ರೆ ನೋವು ಅಂತಲ್ಲ ಬಹಳ ಉಪಯೋಗಿಸ್ತಕ್ಕಂಥ ಜಾಯಿಂಟ್ಸ್ ಯಾವ್ದು, ಕೀಲುಗಳು ಯಾವ ಅಂತಾನೆ, ಒಂದು ಮಂಡಿ ಆಗಿರ್ಬೋದು ಅಥವಾ ಒಂದು ಸೊಂಟದ ಒಂದು ಭಾಗ ಆಗಿರ್ಬೋದು ಅಥವಾ ಒಂದು ಕತ್ತಿನ ಭಾಗ ಆಗಿರ್ಬೋದು ಅಥವಾ ಒಂದು ಭುಜದ ಭಾಗ ಆಗಿದೆ, ಈ ಒಂದು 4 ಜಾಗಗಳಲ್ಲಿ ಆದ್ರೂ ಸಹ ಅವರು ಒಂದು ತಿಲ ತೈಲ ಅಂದ್ರೆ ಎಳ್ಳೆಣ್ಣೆನ ಅಟ್ಲೀಸ್ಟ್ ಹಚ್ಚಿ ಒಂದು ಸ್ನಾನ ಮಾಡಿಕೊಂಡು ಬಂದಿದ್ದೇ ಆದ್ರೆ ಅವರ ಆರೋಗ್ಯ ಮುಂದಿನ ದಿನಗಳಲ್ಲೂ ಸಹ ಕೀಲು ರೋಗಕ್ಕೆ ತುತ್ತಾಗದ ಒಂದು ರೀತಿಯಾಗಿ ಅವರು ಜೀವನ ನಡೆಸತಕ್ಕಂತ ಒಂದು ಸಲಹೆಯನ್ನ ನಾನು ಆಯುರ್ವೇದ ವೈದ್ಯನಾಗಿ ಶ್ರೋತೃಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ.
1: ಡಾಕ್ಟರ್, ನೀವು ಈ ಮಧ್ಯದಲ್ಲಿ ಒಂದು ಮನೆ ಮದ್ದು ಅನ್ನುವಂತ ಪದವನ್ನ ಕೂಡ ಬಳಸಿದ್ರಿ. ಈ ಆಯಿಲ್ಗೆ ಮಾತ್ರ ಸೀಮಿತ ಆಗದೆ ಮನೆ ಮದ್ದಾಗಿ ಬೇರೆ ಇನ್ನೇನೇನು ಮಾಡಬಹುದು?
0: ಒಳ್ಳೇದು, ಮನೆ ಮದ್ದು ಅಂತ ಸಾಕಷ್ಟು ಕಾರ್ಯಕ್ರಮಗಳೇ ರೂಪುಗೊಳ್ತಾ ಇದಾವೆ. ಈ ಒಂದು ವಾತ ರೋಗಕ್ಕೆ ನೀರಿನಲ್ಲಿ ಜೀರಿಗೆ ಹಾಕಿಬಿಟ್ಟು ಕುದಿಸಿ ನೀರಿನ ಸೇವನೆ ಮಾಡೋದ್ರಿಂದ ವಾತನ ಕಮ್ಮಿ ಮಾಡಬಹುದು. ಜೊತೆಗೆ ಆಹಾರ ಪದಾರ್ಥದಲ್ಲಿ ಶುಷ್ಕ ಆಹಾರ ಅಂತ ಹೇಳ್ತೀವಿ. ಶುಷ್ಕ ಆಹಾರ ಅಂತಂದ್ರೆ ತುಂಬಾ ಒಣಗಿರ್ತಕ್ಕಂಥ ಆಹಾರ. ಏನು ಒಣಗಿರ್ತಕ್ಕಂಥ ಆಹಾರ ಅಂದ್ರೆ ತುಂಬಾ ಒಣ ರೊಟ್ಟಿ ಇರುತ್ತೆ, ಅಂದ್ರೆ ಗಟ್ಟಿ ರೊಟ್ಟಿ ಅಂತ ಹೇಳ್ತೀವಿ, ಖಡಕ್ ರೊಟ್ಟಿನ ಚಟ್ನಿ ಪುಡಿ ರೊಟ್ಟಿ ಅಷ್ಟೇ ತಿಂದು ಇರ್ತೀವಿ. ಇದು ಏನಾಗುತ್ತೆ, ನಮ್ಮ ಜೀರ್ಣಕ್ರಿಯೆಯಲ್ಲಿ ವಾತ ದೋಷನ ಖಂಡಿತವಾಗಿ ಜಾಸ್ತಿ ಮಾಡುತ್ತೆ. ಅದಕ್ಕೆ ಹಳೆ ಕಾಲದಲ್ಲಿ ರೊಟ್ಟಿ ಚಟ್ನಿ ಪುಡಿ ತಿಂತ ಇರ್ಲಿಲ್ಲ ಅವರು, ಸ್ವಲ್ಪ ಮೊಸರನ್ನ ಉಪಯೋಗಿಸ್ತಾ ಇದ್ರು. ಯಾಕೆ ಉಪಯೋಗಿಸಿದ್ರು ಅಂತ, ಯಾಕಂದ್ರೆ ಅದರಲ್ಲಿ ನಮಗೆ ಎಣ್ಣೆ ಅಂಶ ಬರುತ್ತೆ, ಅದರಲ್ಲಿ ವಾತನ ಕಮ್ಮಿ ಮಾಡ್ತಕ್ಕಂಥ ಶಕ್ತಿ ಮೊಸರಲ್ಲಿ ಇರುತ್ತೆ. ಹಂಗಾಗ್ಬಿಟ್ಟು ನಾವು ಶುಷ್ಕ ಆಹಾರಗಳನ್ನ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಸ್ವಲ್ಪ ಆರ್ದ್ರ ಆಹಾರ ಅಂದ್ರೆ ನೀರನ್ನ ಚೆನ್ನಾಗಿ ಕುಡಿಯೋದು, ಮತ್ತೆ
1: ಪಲ್ಯಗಳು
0: ಎಲ್ಲಾನು ಸೇರಿ ತುಪ್ಪನ ಎಲ್ಲ ಸೇರಿಸಿ ತಗೊಳ್ಳೋದ್ರಿಂದ, ಮನೆಯಲ್ಲಿ ಎಲ್ಲ ಆಹಾರ ಪದಾರ್ಥಗಳನ್ನ ಸೇವಿಸೋದ್ರಿಂದ ಅವರು ವಾತ ದೋಷನ ಕಮ್ಮಿ ಮಾಡ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಈ ವಾತನ ನಾವು ಹತೋಟಿಯಲ್ಲಿ ಇಟ್ಕೊಂಡ್ರೆ ಈ ಸಂಧಿ ರೋಗ ಜೊತೆಗೆ ಸಾಕಷ್ಟು ಕಾಯಿಲೆಗಳು ವಾತದಿಂದ ಬರ್ತದೆ. ಉದಾಹರಣೆಗೆ ಚರ್ಮ ಕಾಯಿಲೆನೂ ವಾತಕ್ಕೆ ಸಂಬಂಧಪಟ್ಟಿರುತ್ತೆ. ಹೌದು, ಜೊತೆಗೆ ನಮ್ಗೆ ತಲೆನೋವು ಏನಾದ್ರು ಬರುತ್ತೆ, ತುಂಬಾ ಒಣ ತಲೆನೋವು ಬರುತ್ತೆ ಅದು ಬರುತ್ತೆ, ಅಥವಾ ಕಿವಿ ನೋವು, ಇವೆಲ್ಲಾನು ರೋಗಗಳನ್ನ ತಡೆಗಟ್ಟಬಹುದು ಮನೆಯಲ್ಲೇ ಈ ರೀತಿ ಆಹಾರ ಪದಾರ್ಥ ಉಪಯೋಗಿಸ್ಕೊಂಡು. ಈ ತರಕಾರಿ ರೂಪದಲ್ಲಿ ಯಾವುದು ಎಲ್ಲಾನು ಸೂಕ್ತ ನಮ್ಮ ಆಹಾರ ವಾತನ ರೋಗಗಳನ್ನ ತಡೆಗಟ್ಟಬಹುದು ಅಂತಂದ್ರೆ, ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೇ ಉಲ್ಲೇಖ ಇದೆ, ನಮ್ಗೆ ಅಸ್ಥಿ ಶೃಂಖಲ ಅಂತಾರೆ ಸಂಸ್ಕೃತದಲ್ಲಿ, ಅದನ್ನ ಸಾಧಾರಣ ನಮ್ಮ ಕನ್ನಡ ಒಂದು ಭಾಷೆಯಲ್ಲಿ ಅಂತಂದ್ರೆ ಮುಂಗುರುಳ್ಳಿ ಬಳ್ಳಿ ಅಂತ ಹೇಳ್ತೀವಿ. ಅದು 4 ಮೂಲೆ ಇರುತ್ತೆ, ಅದು ತುಂಬಾ ಬಲ್ತಿರೋದೇನಾದ್ರು ತಗೊಬಂದಾಗ ಕೆಲವರಿಗೆ ತುರಿಕೆ ರೀತಿ ಒಂದು ಭಾಸ ಆಗುತ್ತೆ. ಅದಕ್ಕೂ ಸಹ ಏನು ಶ್ರೋತೃಗಳು ಭಯಪಡೋದೇನು ಬೇಕಾಗಿಲ್ಲ, ಅದು ಒಂದು ತಾತ್ಕಾಲಿಕ ಆಗುತ್ತೆ. ಬಟ್ ನಾವು ಆಹಾರ ರೂಪವಾಗಿ ತುಂಬಾ ಎಳೆ ಬಳ್ಳಿ ಮುಂದೆ ಚಿಗುರು ಅಂತೀವಲ್ಲ,

0: ಅದನ್ನು ತಂದು ನಾವು ಯಾವ ರೀತಿ ಸೊಪ್ಪನ್ನು ಪಲಕನ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎಲ್ಲನೂ ಹಾಕಿ ನಾವು ಸಾರು ಮಾಡ್ತೀವಲ್ಲ ಅದರ ಜೊತೆಯಲ್ಲೇ ಸಹ ಇದೊಂದು 8-10 ಕುಡಿ ಅಂತ ಹೇಳ್ತೀವಿ, ಅಂದರೆ 1-4 ನೋಡ್ ಅಂತ ಹೇಳ್ತೀವಿ. ಆ ಸೊಪ್ಪಿನ ಜೊತೆಗೆ ಈ ಬಳ್ಳಿನೂ ಸೇರಿಸಿ ಸಹ ನಾವು ಆಹಾರ ರೂಪವಾಗಿ ತಗೊಂಡ್ರೆ ಇದು ನಮ್ಮದ ಮೂಳೆಯ ಸಾಂದ್ರತೆಯನ್ನು ಜಾಸ್ತಿ ಮಾಡುತ್ತೆ, ಅಂದರೆ ಡೆನ್ಸಿಟಿನ ಜಾಸ್ತಿ ಮಾಡುತ್ತೆ. ಅಂದರೆ ಮಿನರಲ್ ಡೆನ್ಸಿಟಿ ಅಂತ ಚೆಕ್ ಮಾಡ್ತೀವಿ, ಅಂದರೆ ನಮ್ಮ ಮೂಳೆ ಎಷ್ಟು ಗಟ್ಟಿಯಾಗಿದೆ, ಎಷ್ಟು ಸಾಂದ್ರತೆಯುಕ್ತವಾಗಿದೆ ಅಂತ ಚೆಕ್ ಮಾಡ್ತೀವಿ. ನೋಡಲಿಕ್ಕೆ ದಪ್ಪ ಇರ್ತಾರೆ, ಬಟ್ ಆದರೆ ಅವ್ರ ಮೂಳೆ ಸಾಂದ್ರತೆ ಕಮ್ಮಿ ಇರುತ್ತೆ. ಅವ್ರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಎಡವಿದ್ರೆ ಸಾಕು ಮೂಳೆ ಮುರಿತಕ್ಕಂಥ ಒಂದು ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅಂಥವ್ರಿಗೆ ಮುಂಗುರುಳ್ಳಿ ತುಂಬ ಕೆಲಸ ಮಾಡುತ್ತೆ. ಇದನ್ನು ಇವಾಗ ಈ ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಇದರದೇ ಒಂದು ಟ್ಯಾಬ್ಲೆಟ್ಗಳೆಲ್ಲಾನು ತಯಾರು ಮಾಡ್ತಕ್ಕಂಥ ಒಂದು ಇದನ್ನು ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗಿದೆ ಮೇಡಮ್. ಹಾಗಾಗಿ ನಮ್ಮ ಏನು ಹಳೆ ಕಾಲದವರು ನಮ್ಮ ವೈದ್ಯ ಪದ್ಧತಿ ಆಗಿರ್ಬೋದು, ಮತ್ತೆ ನಮ್ಮ ಪೂರ್ವಜರು ಏನು ಪಾಲಿಸ್ಕೊಂಡು ಬಂದಿದ್ದಾರಲ್ಲ, ಅದನ್ನು ನಾವು ಆಹಾರ ರೂಪದಲ್ಲಿ ಸಹ ಔಷಧ ರೂಪದಲ್ಲೂ ಸಹ ತುಂಬ ಪ್ರಾಮುಖ್ಯತೆ ಇದೆ. ನಾವಾದ್ರೂ ಈಗಿನ ಒಂದು ಜನರೇಷನ್, ಈಗಿನ ಒಂದು ಯುವ ಜನತೆಗೆ ಇದರ ಇಂಪಾರ್ಟೆನ್ಸ್ ಆಗಿ ಮುಂಗುರುಳ್ಳಿ ಬಳ್ಳಿನೂ ಸಹ ಆಹಾರವಾಗಿ ಸೇವಿಸಿ ಅಂತ ನಮ್ಮ ಹೇಳಲಿಕ್ಕೆ ನಾನು ಬಯಸ್ತೇನೆ ಮೇಡಮ್.
1: ಡಾಕ್ಟರ್, ಇನ್ನು ತಾಂಬೂಲ ಸೇವನೆ ಕೂಡ ಇದಕ್ಕೆ ಮೂಳೆಗಳ ವಿಷಯಕ್ಕೆ ಅಥವಾ ಕೀಲುಗಳ ವಿಷಯಕ್ಕೆ ಅನುಕೂಲ ಆಗುತ್ತೆ ಅಂತಾರೆ.
0: ತಾಂಬೂಲದಲ್ಲಿ ನಮ್ಮ ವೀಳ್ಯದೆಲೆ ಇದೆ, ಅಡಿಕೆ ಇದೆ, ಜೊತೆಗೆ ಸುಣ್ಣ ಇದೆ. ಇದ್ರ ಜೊತೆಗೆ ನಮ್ಮದು ಏಲಕ್ಕಿನೂ ಸಹ ಹೇಳ್ತಾರೆ, ಕೆಲ ಲವಂಗನು ಸಹ ಹೇಳ್ತಾರೆ. ಇವೆಲ್ಲಾನು ಸೇರಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಎಲ್ಲಾನು ಒಂದು ಸಮ ಮಿಶ್ರಣ ಇದೆ ಮೇಡಮ್. ಅಲ್ಲಿ ಭೋಜನ ಆದ ನಂತರ ತಾಂಬೂಲ ಸೇವನೆ ಮಾಡ್ಲಿಕ್ಕೆ ಹೇಳಿದ್ದಾರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಸಹ. ಏನಕ್ಕೆ ಹೇಳಿದ್ದಾರೆ ಅಂತಂದ್ರೆ ಅಲ್ಲಿ ನಮ್ಮ ವೀಳ್ಯದೆಲೆಯಲ್ಲಿ ವಾಲಟೈಲ್ ಪ್ರಿನ್ಸಿಪಲ್ಸ್ ಆಗಿ ಮತ್ತೆ ಉಷ್ಣ ತೀಕ್ಷ್ಣ ಗುಣ ಇದೆ, ಅಂದ್ರೆ ನಾವು ಸೇವಿಸ್ತಕ್ಕಂಥ ಆಹಾರ ಪಚನ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ತಾಂಬೂಲ ಸೇವನೆ ಹೇಳಿದ್ದಾರೆ. ಜೊತೆಗೆ ಅಡಿಕೆ ಹೇಳಿದ್ದಾರೆ, ಅಡಿಕೆ ತಗೊಳ್ಳೋದ್ರಿಂದ ನಮ್ಮ ಬಾಯಲ್ಲಿ ಇರ್ತಕ್ಕಂಥ ಒಂದು ದುರ್ವಾಸನೆ ಮತ್ತೆ ಏನಾದ್ರು ಸೆಕ್ರಿಷನ್ಸ್ ಏನಾದ್ರು ಅಂದ್ರೆ ನಾವು ಶ್ರಾವ ಅಂತ ಹೇಳ್ತೀವಿ ಅದನ್ನ ತಡೆಗಟ್ಟತಕ್ಕಂಥ ಶಕ್ತಿ ಇದೆ ಅಡಿಕೆಯಲ್ಲಿ. ಜೊತೆಗೆ ಸುಣ್ಣ ಹೇಳಿದ್ದಾರೆ, ಸುಣ್ಣ ಯಾಕೆ ಹೇಳಿದ್ದಾರೆ ಅಂತಂದ್ರೆ ನಮ್ಗೆ ಏನಾದ್ರು ಕ್ಯಾಲ್ಸಿಯಂ ಏನಾದ್ರು ಕಮ್ಮಿ ಇದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಸುಣ್ಣ ಕ್ಯಾಲ್ಸಿಯಂ ರೂಪ ಹೋಗಿ ಆ ಒಂದು ನ್ಯೂನ್ಯತೆ ಬರದೇ ಇರ್ತಕ್ಕಂಥ ಸಾಧ್ಯತೆ ಇರಲಿ ಅಂತ ಹಳೆ ಕಾಲದಲ್ಲಿ ಅಂದ್ರೆ ನಮ್ಮ ಒಂದು ಪೂರ್ವಜರು ಒಂದು ತಾಂಬೂಲದ ಒಂದು ರೂಪವಾಗಿ ಸೇವನೆ ಮಾಡಿ ಅಂತ ಒಂದು ಔಷಧ ಇಳಿದಿದ್ದಂಗೆ ತಾಂಬೂಲ ಅಂತ ಹೇಳಿ ಒಂದು ಅದ್ಭುತವಾದ ಒಂದು ಸಂಸ್ಕೃತಿನ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ. ಅದನ್ನ ಪಾಲನೆ ಮಾಡ್ಕೊಂಡ್ ಬರೋದ್ರಿಂದ ಸಹ ಕ್ಯಾಲ್ಸಿಯಂ ಡಿಫಿಷಿಯನ್ಸಿನ ನಾವು ಕಮ್ಮಿ ಮಾಡಬಹುದು. ಇದ್ರ ಜೊತೆಗೆ ಬರೀ ಅಡಿಕೆ ತಿನ್ನೋದನ್ನು ಹೇಳಿಲ್ಲ ನಮ್ಮವರು, ಬರೀ ಸುಣ್ಣ ತಿನ್ನಕ್ಕೂ ಹೇಳಿಲ್ಲ, ಬರೀ ಎಲೆ ತಿನ್ನಕ್ಕೂ ಹೇಳಿಲ್ಲ, ಇವು ಮೂರನ್ನು ಸೇರಿಸಿ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತಂದ್ರೆ ಮೂರು ಸೇರಿದಾಗನೇ ನಮ್ಗೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಸುಣ್ಣ ತಿಂದ್ರೆ ನಮ್ಗೆ ಕೊರಿ ಸುಟ್ಟುತ್ತೆ, ಒಳಗಡೆ ಎಲ್ಲಾನು ಆಲ್ಕಲಿಯದು ಸುಟ್ಟು ಬಿಡುತ್ತೆ. ಇದನ್ನ ಸುಡೋದು ಕಮ್ಮಿ ಮಾಡೋದು ಯಾವ್ದು ಅಂದ್ರೆ ಅಡಿಕೆ. ಈ ಅಡಿಕೆ ಸುಣ್ಣನ ಎರಡನ್ನು ಒಳಗಡೆ ಹೋಗಿ ಹೀರ್ಕೊಳ್ಳೋದು ಬೇಕಂತಂದ್ರೆ ವೀಳ್ಯದೆಲೆ ರಸ. ಆ ಮೂರು ಕಾಂಬಿನೇಷನ್ ಆಗಿ ತಗೊಂಡ್ರೆ ನಮ್ಮ ಸುಣ್ಣ ನಮ್ಮ ದೇಹದ ಒಳಗಡೆ ರಕ್ತಕ್ಕೆ ಸೇರೋದು. ಯಾವ್ದಾದ್ರು ಒಂದ್ ತಗೊಂಡ್ರೂ ಅದ್ರ ಪರಿಣಾಮ ಬೀರಲ್ಲ. ಬರೀ ಅಡಿಕೆ ತಿಂದ್ರೆ ಏನಾಗುತ್ತೆ, ದುರ್ಮಾಂಸ ಬೆಳೆಯೋದು ಚಾನ್ಸಸ್ ಇರುತ್ತೆ. ಹಂಗಾಗಿ ಈ ಹೊಗೆ ಸೊಪ್ಪು ಬರೀ ಅಡಿಕೆ ಪಾನ್ಪರಾಕು ತಿನ್ನೋರಿಗೆ ಕ್ಯಾನ್ಸರ್ಗೆ ತುತ್ತಾಗ್ತಾರೆ. ನಮ್ಮ ಒಂದು ಫಾರ್ಮುಲೇಷನ್ ನಮ್ಮ ಪೂರ್ವಜರು ಏನ್ ಹೇಳಿದಾರಲ್ಲ ಇದೆಲ್ಲ ಸೈಂಟಿಫಿಕ್ ಆಗಿದೆ. ಇವು ಮೂರನ್ನು ಸಮ ಪ್ರಮಾಣದಲ್ಲಿ ತಗೊಂಡಾಗ ಅದು ಏನು ಔಷಧ ರೂಪವಾಗಿ ಕೆಲಸ ಮಾಡುತ್ತೆ. ಆದ ಕಾರಣ ನಮ್ಮ ಒಂದು ಪದ್ಧತಿ ಏನಿದೆ ಅದನ್ನ ಪಾಲನೆ ಮಾಡ್ಕೊಂಡ್ ಬರೋದ್ರಿಂದ ಸಹ ನಾವು ಎಷ್ಟೋ ಒಂದು ರೋಗಗಳನ್ನ ನಾವು ತಡೆಗಟ್ಟಬಹುದು.
1: ಡಾಕ್ಟರ್, ಇನ್ನು ಈ ವಾಕಿಂಗ್ ಹೋದ್ರೆ ನೋಡ್ತೀವಿ ನನಗೆ ಸ್ವಲ್ಪ ಕಾಲ್ ನೋವಿದೆ, ಹಾಗಾಗಿ ಬಿಸಿಲಿಗೆ ಕಾಲು ಉಟ್ಕೊಂಡು ಕೂತಿದೀವಿ ಅಂತಾರೆ. ಈ ಬಿಸಿಲಿನ ಮಹತ್ವ ಎಷ್ಟಿದೆ?
0: ಇದು ಇತ್ತೀಚಿನ ದಿನಗಳಲ್ಲಿ ಈ ನಗರೀಕರಣ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇದು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಏನಾಗ್ತಿದೆ ಈ ಒಂದು ನಗರೀಕರಣ ಆದಾಗ ಅಂತಂದ್ರೆ ಎಲ್ಲ ಅಪಾರ್ಟ್ಮೆಂಟ್ ಸಿಸ್ಟಮ್ ಬಂದಿದೆ, ಮತ್ತೆ ಎಸಿ ವ್ಯವಸ್ಥೆ ಎಲ್ಲ ಬಂದಾಗ ಏನಾಗ್ತಿದೆ, ನಾವು ನಮ್ಮ ಜನ ಯಾವ ಹಳೆ ಕಾಲದಲ್ಲಿ ಏನು ಬೆಳಿಗ್ಗೆ ಸೂರ್ಯೋದಯ ಗೋಧೂಳಿ ಆ ಒಂದು ಸಂಸ್ಕೃತಿನ ನಾವು ತುಂಬಾ ಕಮ್ಮಿ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಏನು ಬಿಸಿಲು, ಬಿಸಿಲಿನ ಮಹತ್ವ ಅಂತಂದ್ರೆ ಈ ಸ್ನಾನದಲ್ಲಿ ಸಪ್ತವಿಧ ಸ್ನಾನ ಅನ್ನೋ ಒಂದು ಪದ್ಧತಿ ಇದೆ, ಕಾನ್ಸೆಪ್ಟ್ ಇದೆ. ಅದರಲ್ಲಿ ಮಾಂತ್ರಂ ಭೌಮಂ ತಥಾಜ್ಞೇಯಂ ವಾಯುವಂ ದಿವ್ಯಮೇವಚ ಅಂತ ಹೇಳ್ತಾರೆ. ಅದರಲ್ಲಿ ಸೂರ್ಯ ಸ್ನಾನನೂ ಒಂದಿದೆ. ಅಂದ್ರೆ ನಮ್ಮ ಬೆಳಗಿನ ಜಾವದ ಸೂರ್ಯನಿಗೆ ನಾವು ಮೈಯನ್ನು ಒಡ್ಡುವುದರಿಂದ ನಮ್ಮ ದೇಹದಲ್ಲಿ ವಿಟಮಿನ್ D3 ಅಂದ್ರೆ ನಮಗೆ ಈಗಿನ ಒಂದು ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಏನು ವಿಟಮಿನ್ ಕಾನ್ಸೆಪ್ಟ್ ಅಂತಿದೆ, ಆ ಒಂದು ಮೂಳೆಯನ್ನ ಗಟ್ಟಿ ಮಾಡ್ತಕ್ಕಂಥ ಶಕ್ತಿ ಸೂರ್ಯನ ಬೆಳಗಿನ ಜಾವ ಸೂರ್ಯನ ಕಿರಣಗಳಿಗಿದೆ. ಅದರಿಂದ ನಾವು ಬರೀ ಎಸಿಯಲ್ಲಿ ಓಡಾಡ್ಕೊಂಡು ಬಹಳ ಇಲ್ಲ ಅಂತಂದಾಗ ಬೆಳಗಿನ ಜಾವ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡುವುದರಿಂದ ನಮ್ಮ ಮೂಳೆಯ ಸಾಂದ್ರತೆ ಜಾಸ್ತಿ ಆಗುತ್ತೆ. ಆ ಮೂಳೆಯ ಸಾಂದ್ರತೆ ಜಾಸ್ತಿ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಕೀಲು ರೋಗ ಸಂಧಿ ರೋಗ ಏನಂತೀವೋ ಅದನ್ನ ತುತ್ತಾಗ್ದಂಗೆ ಇರ್ತಕ್ಕಂಥ ಚಾನ್ಸಸ್ಸು ನಮ್ಮವ್ರಿಗೆ ಜಾಸ್ತಿ ಆಗುತ್ತೆ. ಹಂಗಾಗಿ ನಾನು ಯುವ ಜನತೆಗಾಗಿರ್ಬೋದು ಮತ್ತೆ ಈಗಿನ ಯಾರು ಈಗಿನ ಒಂದು ಜೀವನ ಶೈಲಿ ನಡ್ಸ್ಕೊಂಡ್ ಬರ್ತಾ ಇದಾರಲ್ಲ ಅವ್ರಿಗೆಲ್ಲರಿಗೂ ಶ್ರೋತೃಗಳಿಗೆ ಸಾಧ್ಯ ಆದಷ್ಟು ದಿನ ಅಲ್ಲಿಲ್ಲ ವಾರಕ್ಕೆ 2-3 ಸಲ ಆದ್ರೂ ಸಹ ಬೆಳಗಿನ ಸೂರ್ಯನ ಕಿರಣಗಳಿಗೆ ರಶ್ಮಿಗಳಿಗೆ ನಮ್ಮ ದೇಹವನ್ನು

0: ಇಂದ ಕಾಯಿಲೆಯನ್ನು ನಾವು ತಡೆಗಟ್ಟಬಹುದು. ಆಮೇಲೆ ಈ ಋತು ನಿಂತಾಗ ಅಂದರೆ ಈ ಋತುಮತಿಯ ಲಕ್ಷಣ ಮೆನೋಪಾಸ್ ಅಂತ ಏನು ಹೇಳ್ತೀವಿ, 45-50 ವರ್ಷದ ಹೆಣ್ಮಕ್ಳಿಗೆ ಋತು ಚಕ್ರ ನಿಲ್ಲುತ್ತೆ. ಇದು ನಿಂತಾಗ ನಮ್ಮ ದೇಹದಲ್ಲೇ ಕ್ಯಾಲ್ಸಿಯಮ್ ಕಮ್ಮಿ ಆಗುತ್ತೆ. ಆ ಹೆಣ್ಮಕ್ಳಿಗೆ ಯೂಶಲಿ ಏನಂದ್ರೆ ನಾವು ಬಹಳ ಇನ್ಸಿಸ್ಟ್ ಮಾಡೋದು ಏನಂತಂದ್ರೆ, ಸಾಧ್ಯ ಆದಷ್ಟು ಬೆಳಗಿನ ಜಾವ ಆದ್ರೂ ಅಥವಾ ಸಾಯಂಕಾಲ ಆದ್ರೂ ಸೂರ್ಯನ ರಶ್ಮಿಗಳಿಗೆ ವಾಕಿಂಗ್ ಆದ್ರೂ ಮಾಡಲಿ, ಏನಾದ್ರು ಒಂದು ಮೈ ಒಡ್ಡಿದರೆ ಅವ್ರಿಗೆ ಖಂಡಿತವಾಗಿಯೂ ಕ್ಯಾಲ್ಸಿಯಮ್ ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಅಂದ್ರೆ ಪ್ರಕೃತಿ ದತ್ತವಾಗಿನು ಏನ್ ಬರುತ್ತೆ ಅದು ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಏನಾದ್ರು ಈ ಸಂಧಿ ರೋಗ ಯಾವ ರೀತಿ ಏನು ಎತ್ತ ಅಂತಂದ್ರೆ ಯಾವುದು ಭಯ ಪಡೋದು ಏನು ಬೇಕಾಗಿಲ್ಲ. ಎಲ್ಲಾ ಕಾಯಿಲೆಗಳು ಸಹ ಎಲ್ಲದನ್ನೂ ಔಷಧ ಇದ್ದೇ ಇರುತ್ತೆ. ಒಬ್ಬರಿಗೆ ಔಷಧ ರೂಪದಲ್ಲಿ ಇರ್ಬೋದು, ಕೆಲವರಿಗೆ ಶಸ್ತ್ರಚಿಕಿತ್ಸೆ ರೂಪದಲ್ಲಿ ಇರ್ಬೋದು. ಬಟ್ ಮುಖ್ಯವಾಗಿ ನಾವೇನ್ ಮಾಡ್ಬೇಕಂದ್ರೆ ಸಾಧ್ಯ ಆದಷ್ಟು ನಾವು ಪ್ರಿವೆಂಟಿವ್ ಆಸ್ಪೆಕ್ಟ್ ಹೋಗ್ಬೇಕು. ಯಾಕಂದ್ರೆ ನಾವು ಈಗೆಲ್ಲ ವಿದ್ಯಾವಂತರಾಗ್ತಿದೀವಿ, ವಿದ್ಯಾವಂತರಾದಾಗ ನಾವು ಸಾಕಷ್ಟು ಕಾಯಿಲೆಗಳನ್ನು ತಡೆಗಟ್ಟುವಿಕೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಬಂದಿದೆಯಾ, ಬಂದ ನಂತರ ಆದಷ್ಟು ಬೇಗ ಅದನ್ನು ನಾವು ಖಾತರಿ ಪಡಿಸ್ಕೊಂಡು ತಜ್ಞ ವೈದ್ಯರ ಬಳಿ ಹೋದರೆ ಸಂಧಿ ರೋಗಗಳು ಯಾವುದೇ ರೀತಿಯ ಜೀವನ ನಡೆಸಲಿಕ್ಕೆ ತೊಂದರೆ ಆಗದಿರ್ತಕ್ಕಂತ ಒಂದು ಚಿಕಿತ್ಸೆ ನಮ್ಮಲ್ಲಿ ಇದಾವೆ. ಸಾಕಷ್ಟು ಚಿಕಿತ್ಸಾ ಪದ್ಧತಿಗಳಿದಾವೆ. ಆಯುರ್ವೇದ ಒಂದು ಇದೆ, ಬೇರೇನು ಆಧುನಿಕ ಪದ್ಧತಿಗಳು ಯಾವುದೇ ಚಿಕಿತ್ಸಾ ಪದ್ಧತಿಗಳಲ್ಲೂ ಸಹ ರೋಗಿಗೆ ಎದುರ್ಕೊಳ್ಳದಂತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗದಿರ್ತಕ್ಕಂಥ ಎಲ್ಲಾ ಚಿಕಿತ್ಸಾ ಪದ್ಧತಿಗಳಿದ್ದಾವೆ. ಆದ್ದರಿಂದ ಯಾವುದೇ ರೀತಿ ಭಯ ಬೇಡ, ಇದನ್ನು ಪ್ರಿವೆಂಟ್ ಮಾಡೋಣ. ಪ್ರಿವೆಂಟ್ ಆಗಲಿಲ್ಲ ಬಂದಿದೆ ಅಂತಂದರೆ ಸೂಕ್ತ ಚಿಕಿತ್ಸೆ ತಗೊಳ್ಳೋದ್ರ ಮೂಲಕ ಅವರು ಸಹಜ ಜೀವನ ಮಾಡಬಹುದು ಅಂತ ಶ್ರೋತೃಗಳಿಗೆ ಭರವಸೆಯನ್ನು ಕೊಡ್ತೀನಿ ಮೇಡಮ್.
1: ಓಕೆ, ಥ್ಯಾಂಕ್ ಯು ಡಾಕ್ಟರ್,
0: ಧನ್ಯವಾದಗಳು ಮೇಡಮ್,
1: ಮಾಹಿತಿಗಾಗಿ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್.
2: ಇದುವರೆಗೂ ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಮರಾಜು ಬಿ, ಸಹ ಪ್ರಾಧ್ಯಾಪಕರು, ರೋಗ ನಿದಾನ ವಿಭಾಗ, ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್, ಚಿತ್ರದುರ್ಗ, ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆ. ಇದರಲ್ಲಿ ಇಂದು ಕೇಳೋಣ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ, ಈ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೋಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
2: ಓ ನೋಡು, ಸಣ್ಣದಾಗಿ ಜಿಟಿ ಜಿಟಿ ಜಿಟಿ ಮಳೆ ಎಲ್ಲ ಶುರುವಾಯ್ತು.
3: ಹೌದೌದು,
2: ಆಗ್ಲೇ ನೋಡು ನೀನು ಈ ಎಲ್ಲ ರೆಡಿಮೇಡ್ ಆಗ ತರದಲ್ಲಿ ಈ ಛತ್ರಿ ಮತ್ತೆ ಈ ಗೊಂಬೆ ಪೊಂಬೆ ಎಲ್ಲವ ರೆಡಿ ಮಾಡ್ಕೊಂಡೆ ಕೂತ್ಬಿಟ್ಟಿದ್ಯಲ್ಲ, ಜಗತ್ತಿಂದ ಹೊಸಿ ಕೆಳಿ ಕಿಳಿ ಮಳೆ ಏನ್ ಜೋರಾಗ್ ಬತ್ತಿಲ್ಲ.
3: ಅಯ್ಯೋ, ಈಗ ಛತ್ರಿ ಇರೋದ್ರಿಂದ ಛತ್ರಿ ರೆಡಿ ಮಾಡ್ಕೊತಿದ್ದೀನಿ. 30 ವರ್ಷದಿಂದ ಗೊರ್ಗ ಮಾಡ್ಕೊತಿದ್ದೆ.
2: ನಾನ್ ನೋಡು ಗೊರ್ಗದ್ದು ವಿಶೇಷ ಹೇಳ್ಬೇಕು ಅಂತಂದ್ರೆ ಎರಡ್ ರೀತಿ ಅನುಕೂಲ ಆಗದ ಅದ್ರಲ್ಲಿ. ಒಂದು ಬೆಚ್ಚಗಾಗದು,
3: ಹೌದು.
2: ಇನ್ನೊಂದು ಮಳೆಲ್ ನೆನೆತಿತ್ತಿಲ್ಲ,
3: ನೆನೆತಿರ್ಲಿಲ್ಲ.
2: ಇತ್ತೀಚೆಗೆ ಹೊಸಿ ಅದನ್ನ ಈ ಮಾಡರ್ನೈಸೇಷನ್ ಅಂತ ಅನ್ಕೊಂಡು ಅದ್ರ ಮ್ಯಾಕೆ ಹೊಸಿ ಪ್ಲಾಸ್ಟಿಕ್ ಇಷ್ಟಿಕ್ಕೆಲ್ಲ ಹಾಕಬಿಟ್ಟು ಅಣ್ಣಯ್ಯ, ಬಹಳ ಚೆನ್ನಾಗಿ ಬೆಚ್ಚಗಾಯ್ತದೆ. ಈಗ ನೋಡು ಈ ಬತ್ನಾಗೆ ಸ್ವಲ್ಪ ಪರವಾಗಿಲ್ಲ, ಹೆಂಗೋ ಸಾಲೆ ಪಾಲೆ ಶುರುವಾಗೈತೆ, ಮಕ್ಕಳು ಹೆಂಗ ಹೋಗಿ ಬಂದು ಮಾಡ್ತವೆ, ಜೋರಾಗೇನ್ ಮಳೆ ಇಟ್ಕಂದಿಲ್ಲ. ಆದ್ರೂ ಇತ್ತೀಚೆಗೆ ಈಗ ಒಂದು 4-5 ದಿನದಿಂದ ನೋಡ್ತಾ ಇದ್ದೀನಿ, ಈ ಮಳೆ ಆಗಿದ್ದಕ್ಕೋ ಅಥವಾ ಗಾಳಿ ಪಾಳಿ ಬೀಸಿದ್ಕೋ ಏನೋ, ಈಗ ಒಂದ್ 2-3 ದಿನದಲ್ಲಿ ಕರೆಂಟ್ ಇರಕ್ಕಲ್ಲ.
3: ಮಳೆ ಶುರು ಆದ್ರೆ ಹಂಗೆ ಅಲ್ಲ ಶಂಕರಣ್ಣ, ಮಳೆ ಶುರು ಆದ್ರೆ ಕರೆಂಟ್ ಮರಿಬೇಕು ನಾವು.

0: ಹಳ್ಳಿ ಪಳ್ಳಿಯಲ್ಲಿ ಇದ್ಕೊಂಡು ಅದ್ ಹೇಳಕ್ ಹಾಕಲ್ಲ ಬಿಡು.
1: ಅದು ಹೇಳ್ತಾರೆ ಅವ್ರಿಗೇನು ಪಾಪ ಏನು ಲೈನ್ ಮೇಲೆ ಹೋಗಿ ಚೆಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಎಲ್ಲಿ ಮರ್ ಬಿದ್ದಾಯ್ತೋ ಏನಾಗೈತೋ ಅನ್ನೋದು ಗೊತ್ತಾಗ್ದನೆ. ಮಕ್ಕಳಿಗೆ ನೋಡು ಬೇಸ್ಗೆನಾಗೆ ಹಿಡಿಯೋದು ಒಂಥರ ಕಷ್ಟ ಆದ್ರೆ ಈ ಟೈಮ್ನಾಗೆ ಓದ್ಸೋದೋಸೆ ಕಷ್ಟ ಆಯ್ತೈತ್ ನನಗೆ.
0: ಏ ಕಷ್ಟ ಅಂತೀಯಲ್ಲ ಶಂಕರಣ್ಣ, ನೀನ್ ನಮ್ ಕತೆ ಬಿಡು. ಈ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಕೊಡಗ ಕಡೆಗೆ ಹೋಗ್ಬಿಟ್ರೆ
1: ಮಲ್ಸಿಮೆಗೆ
0: ಏ ಮೂರ್ನಾಲ್ಕು ದಿವಸ ಇರಕ್ಕಲ್ಲ ಕರೆಂಟ್ ಒಂದ್ಸರಿ ಹೋಯ್ತು ಅಂತ ಅಂದ್ರೆ ಕರೆಂಟ್ ಇಲ್ಲ, ಫೋನು ಇಲ್ಲ, ಟಿವಿನು ಇಲ್ಲ,
1: ಎಂತದೂ ಇಲ್ಲ, ಒಂಥರ ಕತ್ಲೇನಾಗಿರ್ಬೇಕಾಯ್ತದೆ.
0: ಕತ್ಲೇನಾಗಿರ್ಬೇಕು.
1: ಓ ಹೋ
0: ನೋಡು ಈಗ ಇವೆಲ್ಲವ ಬಂದ್ವಾ, ಮೊದ್ಲೆಲ್ಲವ ಟೆಲಿಫೋನ್ ವೈರ ಕಟ್ ಆಗವು, ಅವಾಗೆಲ್ಲ ಫೋನ್ ಮಾಡಕ್ ಆಯ್ತಿರ್ಲಿಲ್ಲ. ಈಗ ಇವು ಬಂದ ಅಂತ ಅಂತ ಅನ್ಕೊಂಡ್ರೆ
1: ಮೊಬೈಲ್ ಫೋನ್
0: ಕರೆಂಟ್ ಇಲ್ದಾನೆ ಚಾರ್ಜ್ ಆಗದೇ ಸ್ವಿಚ್ ಆಫ್ ಆಯ್ತವಲ್ಲ.
1: ಅಂದ್ರೆ ಅನುಕೂಲ ಎಷ್ಟಾದ್ರೂ ಅನಾನುಕೂಲನು ಐತೆ ಅನ್ನೋದನ್ನ ಹೇಳ್ತಾ
0: ಇದ್ದೆ. ಅದಕ್ಕೆ ತಕ್ಕನಾಗಿ ತಂತ್ರಜ್ಞಾನ ಮುಂದುವರಿತಿರ್ತ ಶಂಕರಣ್ಣ. ಆಯ್ತಾ, ನಾನು ನಿನ್ಗು ಸಿಕ್ಕಾಪಟ್ಟೆ ಬಡ್ಕಂಡೆ 2 ವರ್ಷ ತಿನ್ಲುವೆ. ಸ್ವಲ್ಪ ಏನಾದ್ರು ಸೋಲಾರ್ ಪಲಾರ್ ಹಾಕಸ್ಕ ಬೇಕಾಯ್ತದೆ ಅಂತ ಅಂತ ಅನ್ಕೊಂಡು ಹೇಳಿದ ಮಾತನ್ನ ಕೇಳಕ್ಲ್ವಲ್ಲ.
1: ಅದು ಏನಾಯ್ತದ ಗೊತ್ತಾಣಯ್ಯ, ನೀನ್ ಹೇಳ್ತೀಯ ಸೋಲಾರ್ ಹಾಕಸ್ಕ ಅಂತ ಹೇಳಿ ಅಂತವ. ಸೋಲಾರ್ ಹಾಕಸ್ಕೊಳ್ದು ದೊಡ್ಡ ವಿಚಾರ ಅಲ್ಲ ನನಗೆ, ಆದ್ರೆ ಆ ಸೋಲಾರ್ ಯೂನಿಟ್ ಹಾಕಸ್ಕತ್ತಿನಲ್ಲ ಅದ್ರ ಜೊತೆಗೆ ಬರೋ ಖರ್ಚು ಆಯ್ತಲ್ಲ ಅದನ್ನ ನಿಭಾಯಿಸಕ್ಕಲ್ಲ.
0: ಏನ್ ಹಾಕಲ್ಲ ಈಗ ನೋಡು, ಕೇಂದ್ರ ಸರ್ಕಾರದಲ್ಲಿ

0: ಆಯ್ತಾ, ನಾನು ನಿನ್ಗೂ ಸಿಕ್ಕಾಪಟ್ಟೆ ಬಡ್ಕಂಡೆ 2 ವರ್ಷ ತಿನ್ಲುವೆ. ಸ್ವಲ್ಪ ಏನಾದ್ರೂ ಸೋಲಾರ್ ಪಲ್ಲಾರ ಹಾಕಿಸ್ಕ ಬೇಕಾಯ್ತದೆ ಅಂತ ಅಂತ ಅನ್ಕೊಂಡು ಹೇಳಿದ್ ಮತ್ತೆ ಕೆಳಕಲ್ವಲ್ಲ.
1: ಅದು ಏನಾಯ್ತದ ಗೊತ್ತಾಣಯ್ಯ, ನೀನ್ ಹೇಳ್ತೀಯ ಸೋಲಾರ್ ಹಾಕಿಸ್ಕ ಅಂತ ಹೇಳಿ ಅಂತವ. ಸೋಲಾರ್ ಹಾಕಿಸ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ ನನಗೆ, ಆದ್ರೆ ಆ ಸೋಲಾರ್ ಯೂನಿಟ್ ಹಾಕಿಸ್ಕತ್ತೀನಲ್ಲ ಅದ್ರ ಜೊತೆಗೆ ಬರೋ ಖರ್ಚು ಆಯ್ತಲ್ಲ ಅದನ್ನ ನಿಭಾಯಿಸಕ್ಕಲ್ಲ ಅಂತ.
0: ಏನ್ ಹಾಕಲ್ಲ ಈಗ ನೋಡು, ಕೇಂದ್ರ ಸರ್ಕಾರದಲ್ಲಿ PM ಸೂರ್ಯಘರ್ ಯೋಜನೆ ಅಂತ ಹೇಳ್ಬಿಟ್ಟು ಶುರು ಮಾಡವ್ರೆ. ಆಯ್ತಾ, ಉಚಿತ ವಿದ್ಯುತ್ ಯೋಜನೆ ಅಂತ ಹೇಳ್ಬಿಟ್ಟು.
1: ಓ, ಉಚಿತವಾಗಿ ವಿದ್ಯುತ್ ಅಂತಂದ್ರೆ
0: ಅಂತ ಅಂದ್ರೆ ಈಗ ನೋಡು ಶಂಕರಣ್ಣ, ಈಗ ಜನಸಂಖ್ಯೆ ಜಾಸ್ತಿ ಆಯ್ತೈತೆ, ನಗರೀಕರಣ ಜಾಸ್ತಿ ಆಯ್ತೈತೆ. ಆಯ್ತಾ, ಸಂಪನ್ಮೂಲಗಳು ಎಷ್ಟೆಷ್ಟಿದ್ದು ಅಷ್ಟೇ ಅವೆ. ಆಯ್ತಾ, ಎಲ್ಲಾರ್ಗು ತಲುಪಿಸ್ಬೇಕು ಅಂತ ಅಂತ ಅಂದ್ರೆ ಹೊಸ ಹೊಸದ ಕಂಡಿಡ್ಕೋಬೇಕು. ಆಯ್ತಾ, ಈಗ ಕರೆಂಟು ಯಾಕೆ ಇರಕ್ಕಿಲ್ಲ ಅಂತ ಅಂತ ಅಂದ್ರೆ ಗೊತ್ತು ನಿನ್ನ ಸಮಸ್ಯೆ. ಒಂದು, ಈಗ ಬೇಸಿಗೆಲ್ವೇ ನಮಗೆ ತೊಂದರೆ ಆಯ್ತದೆ, ಮಳೆಗಾಲದಲ್ಲಿ ಈ ತರ ತೊಂದರೆ ಆಯ್ತದೆ. ಆಯ್ತಾ, ಅದಕ್ಕೆ ಇವೆಲ್ಲ ಬಿಟ್ಬಿಟ್ಟು ಏನ್ ಮಾಡ್ಬೇಕು ಅಂತ ಅಂತಂದ್ರೆ, ಈ ಸೋಲಾರ್ ಒಂದು ಹೊಸ ಇದಲ್ವಪ್ಪ,
1: ಕಾನ್ಸೆಪ್ಟ್
0: ಸುಮಾರು ವರ್ಷದಿಂದಲೂ ಮಾಡ್ತಾವ್ರ, ಅದಕ್ಕೆ ಅದ ಹಾಕಿಸ್ಕೋಬೇಕು. ಆಮೇಲೆ ಕೇಂದ್ರ ಸರ್ಕಾರ ಏನ್ ಮಾಡೈತೆ ಅಂತ ಅಂತಂದ್ರೆ, ಇದ ಉಚಿತವಾಗಿ ಅಂತ ಅಂತಂದ್ರೆ ಪ್ರತಿಯೊಬ್ಬರಿಗೂ ಯಾರಿಗೆ ಆಸಕ್ತಿ ಇರ್ತದ ಅಂತರ್ಗೆ ಕೊಡಬೇಕು ಅನ್ನೋ ತರದಲ್ಲಿ ಮಾಡ್ಕೊಂಡು ಇಡೀ ದೇಶದಾದ್ಯಂತವ 1 ಕೋಟಿ ಮನೆಗಳಿಗೆ ಈ ಸೌರ ಫಲಕಗಳನ್ನ ಅಳವಡಿಸೋ ಅಂತ ಒಂದು ಯೋಜನೆ ಇದು. ಆಯ್ತಾ, ಈ ಯೋಜನೆ ಏನು ಅಂತ ಅಂತಂದ್ರೆ, ನಮ್ಮ ಮನೆ ಮೇಲ್ಗಡೆಗೆ ಇದು ಹಾಕೋಬಿಟ್ಟು ಸೋಲಾರ್ ಪ್ಯಾನಲ್ ಗಳು ಬರ್ತಾವಲ್ಲ ಆ ತಟ್ಟೆ ಹಂಗೆ, ಅವೆಲ್ಲನೂ ಹಾಕೊಂಡು ಅವು ವಿದ್ಯುತ್ ಉತ್ಪಾದನೆ ಮಾಡ್ತವೆ. ಆಯ್ತಾ, ಅದ ನಮ್ಮನೆಗೆ ಮೊದಲು ಬಳಕೆ ಮಾಡ್ಕೊಳ್ಳೋದು. ಆಯ್ತಾ, ನಮ್ಮನೆ ಮೇಲೆ ಸೋಲಾರ್ ಇತ್ತು ಅಂತ ಅಂತ ಅಂದ್ರೆ ನಮಗೆ 24 ಅವರ್ಸ್ ಕರೆಂಟ್ ಇರ್ತದೆ. ಆಯ್ತಾ, ಇದು ಹೆಚ್ಚುವರಿ ಆಯ್ತು ಅಂತ ಅಂತ ಅಂದ್ರೆ, ಒಂದು ಮನೆ ಮೇಲ್ಗಡೆ 1 ತಿಂಗಳಿಗೆ 300 ಯೂನಿಟ್
1: ಬಳಸೋಷ್ಟು ವಿದ್ಯುತ್ ಬರ್ತದೆ.
0: ಆಯ್ತಾ, ಈಗ 300 ಯೂನಿಟ್ ಮನೆಗೆ ಬೇಕಾಗಿಲ್ಲ ಶಂಕರ್, ಅಷ್ಟೊಂದು ಒಂದು 60-70 ಹೆಚ್ಚು ಕಮ್ಮಿ ಅಂದ್ರೆ 100 ಇನ್ನು 200 ಉಳಿತದಲ್ಲ. ಅದನ್ನ ಏನ್ ಮಾಡ್ಬೋದು ಅಂತ ಅಂತ ಅಂದ್ರೆ, ನಾವು ಈ KB ಅವಲ್ಲ ಅವಕ್ಕೆ ಮಾರಾಟ ಮಾಡಬಹುದು.
1: ಕರೆಂಟ್ ಆಫೀಸ್ ಗಳಿಗೆ ನಾವೇ ಕರೆಂಟ್ ಕೊಡಬಹುದು,
0: ನಾವೇ ಕರೆಂಟ್ ಮಾರಾಟ ಮಾಡ್ಬಿಡೋದು. ಅದು ದುಡ್ಡು ಕೊಡ್ತಾರ ಅವರು. ಅದ್ ದುಡ್ಡು ಹೆಚ್ಚು ಕಮ್ಮಿ ಒಂದು ತಿಂಗಳಲ್ಲಿ 15,000-18,000 ರೂಪಾಯಿ ದುಡಿಮೆ ಮಾಡಬಹುದು ಅಂತ
1: ನಾವು
0: ಮನೇಲಿ ಹಾಕಿಸ್ಕೊಳ್ಳೋದ್ರಿಂದ. ಈ ತರದ್ದು ಇದೊಂದು ಒಳ್ಳೆ ಯೋಜನೆ ಶಂಕರಣ. ಆಯ್ತಾ, ಈಗ ಏನು ತುಂಬಾ ಜನಸಂಖ್ಯೆ ಜಾಸ್ತಿ ಆಯ್ತೈತೊ ಅದೆಲ್ಲದಕ್ಕೂ ತಲುಪಿಸೋ ಅಂತ ಒಂದು ನಿಟ್ಟಿನಲ್ಲಿ ಇದು ಒಂದು ಭಾರಿ ಒಂದು ಒಳ್ಳೆ ಕಾರ್ಯಕ್ರಮ. ಆಯ್ತಾ, ಆಮೇಲೆ ಏನು ಅಂತ ಅಂದ್ರೆ ಶಂಕರಣ್ಣ, ಇದ ಹಾಕಿಸ್ಕೊಳಕ್ಕೆ ಈ ಲೋನ್ ಕೊಡ್ತಾರೆ
1: ಅಂದ್ರೆ ಸರ್ಕಾರದವರು.
0: ಸರ್ಕಾರದವರು ಯಾಕೆಂದ್ರೆ ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಲ್ಲ, ಏನು ಬರೀ ನಮ್ಮ ಜೇಬಲ್ಲಿ ಇರ್ತದಲ್ಲ ಆ ದುಡ್ಡಲ್ಲಿ ಆಗ ಅಂತ ಕೆಲ್ಸಗಳಲ್ಲ,
1: ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯ್ತದಲ್ವಾ.
0: ಅದಕ್ಕೋಸ್ಕರವ ಈ ಲೋನ್ ಕೊಟ್ಬಿಡ್ತಾರಂತೆ
1: ಸರ್ಕಾರದಿಂದ.
0: ಸರ್ಕಾರದಿಂದ ಲೋನ್ ಕೊಟ್ಬಿಟ್ಟು ಅದು ಎಷ್ಟು ಖರ್ಚಾಯ್ತದ ಅಷ್ಟಕ್ಕೆ ಕೊಟ್ಬಿಟ್ಟು ಅದ ಕಡಿಮೆ ಬಡ್ಡಿನಲ್ಲಿ ತೀರುವಳಿ ಮಾಡ್ಕೊಳ್ಳೋ ತರದಲ್ಲಿ ಒಂದು ಇದೊಂದು ಸ್ಕೀಮ್ ಶಂಕರಣ. ಆಯ್ತಾ, ನೋಡು, ಇದುವರೆಗೆ ನಮ್ಮ ದೇಶದಲ್ಲಿ ಅಂತ ಅಂದ್ರೆ 2025ನೇ ವರ್ಷದ ಕೊನೆವರೆಗೂ ಸುಮಾರು 10,907 ಕೋಟಿ ವಸ್ತು ಕೊಟ್ಟವ್ರು ಅಂತ ನೋಡು. ಈಗಾಗಲೇ 579 ಜನ ಇದ ಅಳವಡಿಕೆ ಮಾಡ್ಕೊಂಡ್ರ ಅಂತಾರೆ.
1: ಅಷ್ಟು ಜನ ಈಗ ಅದನ್ನ ಅಳವಡಿಸ್ಕೊಂಡವ್ರೆ
0: ಅಳವಡಿಸ್ಕೊಂಡವ್ರೆ
1: ಈ ಸರ್ಕಾರದ ಯೋಜನೆಯಿಂದ.
0: ಸರ್ಕಾರದ ಯೋಜನೆಯಿಂದ. ಆಯ್ತಾ, ಈಗ ಅದಿತ್ತು ಅಂತ ಅಂದ್ರೆ ಶಂಕರಣ ಎಲ್ಲದನ್ನ ಮಾಡ್ಬೋದು. ಈಗ ಈಗ ಕರೆಂಟ್ ಅಂತ ಅಂತ ಅಂತ ಅಂದ್ರೆ ಈಗ ಬೆಳಕಿಗೋಸ್ಕರ ಬೇಕು ನಮ್ಗೆ. ಆಯ್ತಾ, ಬೇಸಿಗೆನಲ್ಲಿ ಫ್ಯಾನ್ ತಿರ್ಸಬೇಕು, ಈಗ ಅಡುಗೆ ಮನೆಗೆ ಹೋದ್ರೆ
1: ಮಿಕ್ಸಿ
0: ಹಾಕೊಳ್ಬೇಕು, ಅದಕ್ಕೆ ಬೇಕಾಯ್ತದೆ.
1: ಈಗ ಮನೆಯಲ್ಲಿರೋರ್ಗೆಲ್ಲ ಟೈಮ್ ಪಾಸ್ ಸಿಗ್ಬೇಕು ಅಂದ್ರೆ ಟಿವಿ ಪೈ ಹಾಕೊಳಕ್ ಬೇಕು.
0: ಬೇಕು. ಆಯ್ತಾ, ಹಿಂಗೆ ಇದು ತುಂಬಾ ಅನುಕೂಲ ಆಗಿರೋ ಒಂದು ವಿಷಯ ಇದು.
1: ಹಂಗಾಗಿ ನೀನ್ ಹೇಳೋದು ಈ ತರದೊಂದು ಯೋಜನೆ ಐತೆ, ಈ ಯೋಜನೆಯ ನಾವು ಸಾಫಲ್ಯ ಪಡ್ಕೊಂಡು ಹಾಕಬೇಕು, ಹಾಕೊಂಡು ಬಳಸ್ಕೋಬೇಕು, ಜೊತೆಗೆ ನಾವು ದುಡ್ಡು ಮಾಡಕ್ಕೊಂದು ಅವಕಾಶ ಐತೆ ಅಂತ ಹೇಳ್ತಿದ್ಯಾ.
0: ದುಡ್ಡು ಮಾಡಕ್ಕೂ ಕೂಡ ಒಂದು ಅವಕಾಶ ಐತೆ, ಮನೆಗೆ ಕರೆಂಟ್ ಸಿಗ್ತದೆ ಫ್ರೀಯಾಗಿ, ಜೊತೆಗೆ ದುಡ್ಡು ಸಿಗ್ತದೆ, ದುಡ್ಡು ಖರ್ಚು ಮಾಡ್ಕೋಬಹುದು. ನೀನು ಮನೇಲಿ ಬಿಲ್ ಕಟ್ಟೋದು ತಪ್ಪದೆ
1: ಬೆಳಕಿರ್ತದೆ.
0: ನೋಡು, ಈಗ ಈ ಚಂಡೀಗಢ ದಮನ್ ಮತ್ತೆ ದಿಯು ಅಂತೇಳಿ ಅವ್ರಿಗೆಲ್ಲ ಟಾರ್ಗೆಟ್ ಕೊಟ್ಟಿದ್ರಂತೆ, ಇಷ್ಟು ಮನೆಗೆ ನೀವು ಹಾಕಿಸ್ಬೇಕಿದ ಅಂತ ಅಂತ ಅನ್ಕೊಂಡು ಅವರು ಎಷ್ಟು ಕೊಟ್ಟಿದ್ರು ಅಷ್ಟು ಟಾರ್ಗೆಟ್ ರೀಚ್ ಆಗ್ಬಿಟ್ಟವ್ರ.
1: ಎಲ್ರಿಗೂ ಬಳಸ್ಕೊಬಿಟ್ಟವ್ರ ಆ ಭಾಗದಲ್ಲಿ
0: ಬಳಸ್ಕೊಂಡವ್ರೆ. ಅದ್ ಬಿಟ್ಟರೆ ನೋಡು, ರಾಜಸ್ಥಾನ, ಮಹಾರಾಷ್ಟ್ರ, ಗುಜರಾತ್, ತಮಿಳ್ನಾಡು ಇವರೆಲ್ಲ ಚೆನ್ನಾಗಿ ಮಾಡ್ತಾರಂತೆ. ಈಗ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆ ಐತೆ. ಯಾಕೆ ಅಂತಂದ್ರೆ ನಾನು ಹೇಳತ್ಲೇ ಇರ್ತೀನಿ, ನೀನ್ ಕೇಳತ್ಲೇ ಇರ್ತೀಯ, ಏನು ಮಾಡಕ್ಕಲ್ಲ ನೀನು.
1: ಹಂಗೆ ನಮ್ ಜನ ಇದೇ ತರ ನಂತರವ
0: ಹಂಗೆ ಅಂತ ಅಂತ ಎಲ್ಲರೂ ಹೋಗ್ಬಾರ್ದು ಶಂಕರಣ್ಣ. ಅಂತಂದ್ರೆ ಇಂಥವೆಲ್ಲ ಹೊಸ ಹೊಸ ಸ್ಕೀಮ್ಗಳು ಬಂದಾಗ ಬಳಕೆ ಮಾಡ್ಕೋಬೇಕು,
1: ತಿಳ್ಕೋಬೇಕು ಮೊದಲು
0: ತಿಳ್ಕೋಬೇಕು.
1: ಹಂಗಾಗಿ ಇಂಥ ವಿಚಾರಗಳ ಬಗ್ಗೆ ನಾವು ಹೆಚ್ಚಿನ ಆಸಕ್ತಿನ ವಹಿಸ್ತಾ ಇಲ್ಲ.
0: ವಹಿಸ್ತಾ ಇಲ್ಲ, ವಹಿಸ್ಕೊಂಡು ಮಾಡೋದ್ರಿಂದ ನೋಡು, ಈಗ ಒಂದು ವಿದ್ಯುತ್ ಉತ್ಪಾದನೆ ಮಾಡಕ್ಕೆ ತುಂಬಾ ಪರಿಸರ ಮಾಲಿನ್ಯನೂ ಆಗುತ್ತೆ. ಆಯ್ತಾ, ನೀರಿನಿಂದ ಮಾಡೋದಾಗ್ಲಿ ಬೇರೆ ಬೇರೆ ತರದಲ್ಲಿ ಮಾಡೋದಾಗ್ಲಿ ಯಾವುದೇ ಆಗ್ಲಿ ಪರಿಸರ ಮಾಲಿನ್ಯ ಆಗುತ್ತೆ. ಆದ್ರೆ ಈ ಸೌರ ವಿದ್ಯುತ್ ಆಗ್ಬಿಟ್ರೆ ಪರಿಸರ ಮಾಲಿನ್ಯವೇ ಆಗಲ್ಲ, ನೇರವಾಗಿ ಅದ್ರ ಪಡ್ಗದ್ ಬೀಳ್ತದೆ, ಕರೆಂಟ್ ಉತ್ಪಾದನೆ ಆಯ್ತದೆ, ಮನೆಯಿಂದ ನಮ್ಗೆ ಎಷ್ಟು ಬಳಕೆ ಮಾಡ್ಕೋಬಹುದು.
1: ಅಂದ್ರೆ ಈ ತರ ಆಗ್ತಕ್ಕಂಥ

0: ಉಪಯೋಗವನ್ನು ಮಾಡ್ಕೋಬೇಕಾಗೈತೆ. ಮೊದಲನೇದಾಗಿ ಇಲ್ಲಿ ನೋಡೋಣಯ್ಯ, ಈಗ ನಾನು ಆಗ್ಲೇ ನಿಂಗೆ ಹೇಳ್ದಂಗೆ ಈ ಒಂದು ಸೋಲಾರ್ ಪ್ಯಾನಲ್ ಹಾಕೊಂಡು ನಮ್ಮ ಮನೆಗೆ ವಿದ್ಯುತ್ನ ಬಳಸ್ಕಂದೆ ಅಂತಂದ್ರೆ ಮೊದಲು ಮನೇಲಿ ಮಕ್ಳು ಸೋಂಬೇರಿ ಆಗೋದನ್ನ ತಪ್ಪಿಸ್ಬೋದು ನೋಡು.
1: ಹೌದೌದು.
0: ಯಾಕೆ ಅಂತಂದ್ರೆ ಈಗ ಮಕ್ಳು ಕಾರಣ ಹೇಳ್ತಿರ್ತಾವಲ್ಲ, ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ, ಓದಕ್ಕಾಗಲ್ಲ. ಈಗ ನಾವೆಲ್ಲ ಆದ್ರೆ ಹಿಂದೆ ಬಿಡು, ಈ ಬುಡ್ಡಿ ದೀಪ ಇಟ್ಕೊಂಡು ಎಲ್ಲ ಅದ್ರಲ್ಲಿ ಓದ್ತಾ ಇದ್ದು,
1: ಮುಗಿತ್ ಬಿಡು.
0: ಈಗ ಸಿಮೆಂಟ್ ಅನ್ನು ಇಲ್ಲ, ದೀಪವೂ ಇಲ್ಲ, ಆಯ್ತಾ, ಕರೆಂಟ್ ಬರಗಂಟ ಕಾಯ್ತೀನಿ ಇರು ಇರು ಇರು ಅಂತ ಕಾರಣ ಹೇಳ್ಕೊಂಡ್ ಬಿತ್ತಿರ್ತವೆ. ಇದಾಗ್ಬಿಟ್ರೆ ಮಕ್ಳನ್ನ ಓದಿಸ್ದಂಗ ಆಯ್ತು, ಮನೇಲಿ ಯಾವಾಗ್ಲೂ ಬೆಳಕಿರ್ತದೆ, ಯಾರಿಗೂ ಬೇಸರನ ಹಾಕಲ್ಲ, ಹಗ್ಲ ಯಾವ್ದು ರಾತ್ರಿ ಯಾವ್ದು ಗೊತ್ತಾಗಲ್ಲ. ಜೊತೆಗೆ ನಮ್ಮ ಮನೇಲ್ ಮೇಲೆ ಏನ್ ಪ್ಯಾನಲ್ ಇಟ್ಕೊಂಡಿರ್ತೀವಿ ಅದರಿಂದ ನಮಗೆ ಬಂದಿದ್ ವಿದ್ಯುತ್ ಅಲ್ಲದೆ ನಾವೇ ಕರೆಂಟ್ ಆಫೀಸಿಗೆ ಕೊಟ್ಬಿಟ್ಟು ನಾವ್ ಈಗ ಅದರಿಂದ ದುಡ್ಡು ಪಡ್ಕೋಬಹುದು. ನೀನ್ ಹೇಳ್ದಂಗೆ ನಮ್ಗೆ ಸಣ್ಣ ಪುಟ್ಟ ಖರ್ಚಿಗೂ ಆಯ್ತದೆ,
1: ಅನುಕೂಲ ಆಯ್ತದ.
0: ಜೊತೆಗೆ ನಾನು ತಿಂಗಳು ತಿಂಗಳು ಕೆಬಿ ಬಿಲ್ಲ ಕಟ್ಟಂಗಿರಕಲ್ವಲ್ಲ,
1: ಕಟ್ಟಂಗಿರಕಲ್ಲ. ಎಷ್ಟೋ ಸಾರಿ ಕರೆಂಟ್ ಹೋಯ್ತು ಅಂತ ಅನ್ಕೊಂಡು ಮಿಕ್ಸಿ ತಿರೋಕ್ ಹಾಕಲ್ಲ ಅಂತ ಅನ್ಕೊಂಡು
0: ಹೇಳ್ಕೊಂಡು
1: ಹುಡ್ಗಾರದಲ್ಲಿ ಊಟ ಮಾಡಿಸ್ ಮಲ್ಕೋರ್ ಮಲ್ಲಿ ತಪ್ಪತ್ತವ
0: ಅದು ದಿಟ ಅನ್ನೋ. ಯಾಕೆಂತಂದ್ರೆ ಈಗ ಮನೆ ಹೆಂಗಸರು ಈ ತರ ಸುಳ್ಳು ಹೇಳ್ಕೊಂಡ್ ತಪ್ಪಿಸ್ಕೊಳ್ಳೋದನ್ನ ತಪ್ಪಿಸ್ಬೋದು.
1: ಏ ಇಲ್ಲ, ಸುಳ್ಳು ಹೇಳಕ್ಕಲ್ಲ ಪಾಪ, ಏನೋ ಒಂದು ಹೋದ ಪಾಪ ಅವ್ರ ತಾನೇ ಇನ್ನೇನ್ ಮಾಡಕ್ಕಾಯ್ತದೆ. ಈಗ ಕಲ್ಲಲ್ಲಿ ಅರಿಯೋದು ಪರಿಯೋದು ಎಲ್ಲ ನಿಂತೋಗ್ಬಿಟ್ಟವ, ಪ್ರಾಕ್ಟೀಸ್ ಇಲ್ಲ. ಹಂಗಾಗಿ ಹಿಂಗ ಆಯ್ತವ ಶಂಕರಣ್ಣ, ಈ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲ ಅಂತ ಅಂತಂದ್ರೆ ಗುಡ್ಗಾರಿಸ್ಕಲ್ಲ.
0: ಈಗ ನಾವೇ ಮನೆ ಒಳಗಡೆ ಅನ್ಸರ್ಸ್ಕೊಳ್ಳದೆ ಹೋಗ್ಲಿಲ್ಲ ಅಂತಂದ್ರೆ ಇನ್ಯಾರು ಅನ್ಸರ್ಸ್ಕೊಂಡಾರು.
1: ಹೌದು.
0: ಈಗ ಅಣ್ಣ ನೋಡು, ಈಗ ಹುಸಿ ತಂಡಿನೂ ಆಯ್ತು, ನಿನ್ ಜೊತೆ ಮಾತಾಡಿ ಒಂಥರ ಸೋಲಾರ್ ವಿಚಾರ ಕೇಳಿ ಮೈ ಪುಳ್ಕನೂ ಆಯ್ತು. ಈ ಮಧ್ಯಾಹ್ನಕ್ಕೆ ಇಂತ ಚಳಿ ಮತ್ತೆ ಈ ಮಳೆ ವಾತಾವರಣಕ್ಕೆ ನನಗೆ ಹುಸಿ ಬಿಸಿ ಬಿಸಿ ಹೇಗೆಂದ್ರು ಹುಸಿ
1: ನೋಡು, ಒಳ್ಳೆ ಟೈಮು ಶಂಕರಣ್ಣ, ಇದು ಮಳೆ ಒಳ್ಳೆ ಕಾಳು ಸಾರು ಮುದ್ದೆ ಅನ್ನ ಮಾಡೋರೆ,
0: ವಾ
1: ಊಟ ಮಾಡ್ಕೊಂಡು ಹೋಗಿ ಬಂದ್ಬಿಡುದು.
0: ಅಯ್ಯೋ ನೀನ್ ಹೇಳಿದಕ್ಕೆ ನನ್ಗೆ ಇನ್ನು ಬಹಳ ಖುಷಿ ಆಯ್ತು. ಹುಳ್ಳಿ ಕಾಳು ಸಾರು ತಿಂದು ದಪ್ಪರ ದಿನ ಆಗಿತ್ತು.
1: ಹೌದು,
0: ನಡಿ ಒಳಿ ಕತ್ಲೆ ಮನ್ಲಿಕ್ಕೆ ಹಾಕು, ಊಟ ಮಾಡ್ಕೊಂಡೆ ಹೋಯ್ತೀನಿ.
1: ಬಾಬಾ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತ ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ದೇಶದ ಪ್ರಗತಿಯಲ್ಲಿ ನಾರಿಶಕ್ತಿಯ ಪಾತ್ರ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಕಾಳಸಂತೆ ತಡೆಗೆ ಕ್ರಮ, ಚಿಲ್ಲರೆ ಮಳಿಗೆಗಳಲ್ಲಿ ಬೃಹತ್ ಪ್ರಮಾಣದ ಪೆಟ್ರೋಲ್, ಹೈಸ್ಪೀಡ್ ಡೀಸೆಲ್ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ. ಅಮರನಾಥ್ ಯಾತ್ರೆಯ ಸಿದ್ಧತೆ ಪರಿಶೀಲನೆಗೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ಸೆಮಿಫೈನಲ್ಸ್ಗೆ ಲಗ್ಗೆ. ಹಾಗೂ ಇಂದಿನಿಂದ 10ನೇ ಆವೃತ್ತಿಯ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಆರಂಭ. ಶ್ರೀಲಂಕಾ ಇಂಗ್ಲೆಂಡ್ ನಡುವೆ ಉದ್ಘಾಟನಾ ಪಂದ್ಯ. ವಾರ್ತೆಗಳ ವಿವರ: ಹಣಕಾಸು ಒಳಗೊಳ್ಳುವಿಕೆ, ಉದ್ಯಮಶೀಲತೆ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರು ಮುಂಚೂಣಿ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಡ್ರೋನ್ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯು ದೇಶದ ಅಭಿವೃದ್ಧಿಯ ಚಿತ್ರಣವನ್ನೇ ಬದಲಿಸುತ್ತಿದೆ ಮತ್ತು ಹೊಸ ಅವಕಾಶಗಳ ಬಾಗಿಲುಗಳನ್ನು ತೆರೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದು, ಇದರ ಫಲಿತಾಂಶವು ಇಂದು ಎಲ್ಲಾ ರಂಗಗಳಲ್ಲೂ ಗೋಚರಿಸುತ್ತಿದೆ. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಪ್ರಮುಖ ಪಾತ್ರ ವಹಿಸುತ್ತಿರುವ ಸ್ವಸಹಾಯ ಗುಂಪುಗಳಿಗೆ ಸರ್ಕಾರ ಸಕ್ರಿಯವಾಗಿ ಬೆಂಬಲ ನೀಡುತ್ತಿದೆ ಎಂದು ತಿಳಿಸಿದರು. ಸಂಸ್ಕೃತದ ಉಲ್ಲೇಖವೊಂದನ್ನು ಹಂಚಿಕೊಂಡ ಪ್ರಧಾನಿ, ದೇಶದ ನಾರಿಶಕ್ತಿಯೇ ರಾಷ್ಟ್ರ ನಿರ್ಮಾಣದ ಅಡಿಪಾಯ ಎಂದಿದ್ದಾರೆ. ದೇಶದ ತಾಯಂದಿರು, ಸಹೋದರಿಯರು ಮತ್ತು ಪುತ್ರಿಯರು ಇಂದು ತಮ್ಮ ಅಸಾಧಾರಣ ಪ್ರತಿಭೆ ಮತ್ತು ಕೌಶಲ್ಯದ ಮೂಲಕ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ಮಾತೆಯ ಕೀರ್ತಿಯನ್ನು ಹೆಚ್ಚಿಸುತ್ತಿದ್ದಾರೆ ಎಂದು ಪ್ರಧಾನಿ ಬಣ್ಣಿಸಿದ್ದಾರೆ. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗ

0: ವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 14-18ರವರೆಗೆ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಚಾರ್ಜ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರೋನ್ ಅವರ ಆಹ್ವಾನದ ಮೇರೆಗೆ ಭಾರತವು ಪಾಲುದಾರ ದೇಶವಾಗಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಜಾಗತಿಕ ನಾಯಕರೊಂದಿಗೆ ಭಾರತ ಹಾಗೂ ಜಾಗತಿಕ ದಕ್ಷಿಣ ವಲಯದ ಪ್ರಮುಖ ವಿಷಯಗಳ ಕುರಿತು ಪ್ರಧಾನಿ ಚರ್ಚಿಸಲಿದ್ದಾರೆ. ಇದು G7 ಶೃಂಗಸಭೆಯಲ್ಲಿ ಪ್ರಧಾನಿಯವರ ಸತತ 7ನೇ ಭಾಗವಹಿಸುವಿಕೆಯಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಉಂಟಾಗಿರುವ ವ್ಯತ್ಯಯದ ಹಿನ್ನೆಲೆಯಲ್ಲಿ ದೇಶದಲ್ಲಿ ಇಂಧನ ಕೊರತೆಯಾಗದಂತೆ ತಡೆಯಲು ಕೇಂದ್ರ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದೆ. ಸಾಂಸ್ಥಿಕ, ಕೈಗಾರಿಕಾ ಮತ್ತು ವಾಣಿಜ್ಯ ಗ್ರಾಹಕರು ಚಿಲ್ಲರೆ ಮಾರಾಟ ಮಳಿಗೆಗಳಿಂದ ಪೆಟ್ರೋಲ್ ಹಾಗೂ ಹೈಸ್ಪೀಡ್ ಡೀಸೆಲ್ ಖರೀದಿಸುವುದನ್ನು ನಿರ್ಬಂಧಿಸಲಾಗಿದ್ದು, ತಮ್ಮ ಅಗತ್ಯದ ಇಂಧನವನ್ನು ಸ್ವಂತ ಗ್ರಾಹಕ ಪಂಪ್ಗಳ ಮೂಲಕವೇ ಪಡೆದುಕೊಳ್ಳುವಂತೆ ಸೂಚಿಸಲಾಗಿದೆ. ಇಂಧನ ಸಂಗ್ರಹಣೆ ಹಾಗೂ ಕಾಳಸಂತೆಯನ್ನು ತಡೆಗಟ್ಟಲು ಚಿಲ್ಲರೆ ಮಳಿಗೆಗಳಲ್ಲಿ ಒಬ್ಬ ಗ್ರಾಹಕನಿಗೆ ದಿನಕ್ಕೆ ಗರಿಷ್ಠ 200 ಲೀಟರ್ವರೆಗೆ ಮಾತ್ರ ಡೀಸೆಲ್ ಮಾರಾಟ ಮಾಡಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಆದೇಶಿಸಿದ್ದು, ಮುಂದಿನ 90 ದಿನಗಳವರೆಗೆ ಈ ನಿಯಮ ಜಾರಿಯಲ್ಲಿರಲಿದೆ. ಇಂಧನ ಸದ್ಬಳಕೆ ಮತ್ತು ರೈತರು ಸೇರಿದಂತೆ ಸಾಮಾನ್ಯ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ನಿರಂತರ ಪೂರೈಕೆಯನ್ನು ಕಾಯ್ದುಕೊಳ್ಳಲು ಈ ತಾತ್ಕಾಲಿಕ ಕ್ರಮ ಅನಿವಾರ್ಯವಾಗಿದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದ್ದು, ತೈಲ ಮಾರಾಟ ಕಂಪನಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ನಿರ್ದೇಶಿಸಿದೆ. ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಸೈಬರ್ ಅಪರಾಧಿಗಳು ಭದ್ರತಾ ವ್ಯವಸ್ಥೆಗಳನ್ನು ಭೇದಿಸುತ್ತಿರುವ ಮತ್ತು ಹಣಕಾಸು ಮೂಲಸೌಕರ್ಯಗಳನ್ನು ಗುರಿಯಾಗಿಸುತ್ತಿರುವ ಬೆಳೆಯುತ್ತಿರುವ ಆತಂಕದ ಬಗ್ಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ. ಕೇಂದ್ರ ಗೃಹ ಸಚಿವಾಲಯದ ವ್ಯಾಪ್ತಿಯಲ್ಲಿರುವ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಈ ಕುರಿತು ಪ್ರಕಟಣೆ ಹೊರಡಿಸಿದ್ದು, ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನಗಳ ಮೂಲಕ ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಸೇವೆಗಳಲ್ಲಿ ಪ್ರಮುಖವಾಗಿರುವ ಮುಖದ ಗುರುತಿಸುವಿಕೆ ಹಾಗೂ ವಿಡಿಯೋ ಕೆವೈಸಿ ಪ್ರಕ್ರಿಯೆಗಳನ್ನು ವಂಚಿಸಿ ಅನಧಿಕೃತವಾಗಿ ಖಾತೆಗಳನ್ನು ಪ್ರವೇಶಿಸಲಾಗುತ್ತಿದೆ ಎಂದು ಸಚಿವಾಲಯ ಕಳವಳ ವ್ಯಕ್ತಪಡಿಸಿದೆ. ಟಿವಿ, ರೇಡಿಯೋ ಮತ್ತು ಸಂಬಂಧಿತ ಸೇವೆಗಳಿಗೆ ಅನ್ವಯವಾಗುವ ದೂರ ಸಂಪರ್ಕ ನಿಯಮಗಳು 2026ರ ಕರಡು ಪ್ರತಿಯನ್ನು ಸಾರ್ವಜನಿಕರ ಸಲಹೆ ಮತ್ತು ಸಮಾಲೋಚನೆಗಾಗಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಬಿಡುಗಡೆ ಮಾಡಿದೆ. ಹೊಸದಾಗಿ ಜಾರಿಗೆ ತರಲಾದ ದೂರ ಸಂಪರ್ಕ ಕಾಯ್ದೆ 2023ರ ಚೌಕಟ್ಟಿನಡಿ ಈ ಹಿಂದಿನ ಟೆಲಿಗ್ರಾಫ್ ಕಾಯ್ದೆ 1885ರ ಅಡಿಯಲ್ಲಿ ಟಿವಿ ಮತ್ತು ರೇಡಿಯೋ ಸೇವೆಗಳಿಗೆ ನೀಡಲಾಗಿದ್ದ ವಿವಿಧ ಮಾರ್ಗಸೂಚಿಗಳನ್ನು ಕ್ರೋಢೀಕರಿಸುವ ಉದ್ದೇಶದಿಂದ ಈ ಕರಡು ನಿಯಮಗಳನ್ನು ರೂಪಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆಯಲ್ಲಿ ಈದ್ಗಾ ಮೈದಾನದಲ್ಲಿ ಸಾವಿರಾರು ನಿರಾಯುಧ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಸೇನೆ AK-47 ರೈಫಲ್ಗಳಿಂದ ಗುಂಡು ಹಾರಿಸಿದ್ದರಿಂದ 16 ಜನರು ಸಾವನ್ನಪ್ಪಿದ್ದಾರೆ ಮತ್ತು 37 ಜನರು ಗಾಯಗೊಂಡಿದ್ದಾರೆ. ಕೈಗೆಟುಕುವ ದರದಲ್ಲಿ ಹಿಟ್ಟು, ಅಕ್ಕಿ, ವಿದ್ಯುತ್ ಮತ್ತು ಮೂಲಭೂತ ಹಕ್ಕುಗಳ ಬೇಡಿಕೆಗಾಗಿ ನಿನ್ನೆ ಪ್ರತಿಭಟನೆ ಶಾಂತಿಯುತವಾಗಿ ಪ್ರಾರಂಭವಾದರೂ ಪಾಕಿಸ್ತಾನಿ ಸೇನೆಯು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಮುಂಬರುವ ಅಮರನಾಥ್ ಯಾತ್ರೆಯ ಸಿದ್ದತೆ ಹಾಗೂ ಭದ್ರತಾ ವ್ಯವಸ್ಥೆಗಳ ಪರಾಮರ್ಶೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನವದೆಹಲಿ ಇಂದು ಉನ್ನತ ಮಟ್ಟದ ಸಭೆ ಜರುಗಿತು. ಜುಲೈ 3ರಿಂದ ಆರಂಭವಾಗಲಿರುವ ಅಮರನಾಥ್ ಯಾತ್ರೆಯು ಆಗಸ್ಟ್ 28ರಂದು ಮುಕ್ತಾಯಗೊಳ್ಳಲಿದ್ದು, ಯಾತ್ರಾರ್ಥಿಗಳ ಸುರಕ್ಷತೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು. ಈ ಮಹತ್ವದ ಸಭೆಯಲ್ಲಿ ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಪಿನಂತಹ ವಿವಿಧ ಕೇಂದ್ರೀಯ ಸಶಸ್ತ ಪೊಲೀಸ್ ಪಡೆಗಳ ಮಹಾನಿರ್ದೇಶಕರು ಉಪಸ್ಥಿತರಿದ್ದರು. ಒಮನ್ ಕರಾವಳಿಯ ಬಳಿ ಪಲಾವ್ ಧ್ವಜ ಹೊಂದಿದ ತೈಲ ನೌಕೆಯ ಮೇಲೆ ನಡೆದ ದಾಳಿಯನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರಸ್ ಮತ್ತು ಅಂತಾರಾಷ್ಟೀಯ ಕಡಲ ಸಂಸ್ಥೆಯ ಐಎಂಒ ಪ್ರಧಾನ ಕಾರ್ಯದರ್ಶಿ ಆರ್

0: ಸೇನೆಯ ಡೊಮಿಂಗ್ಯುಜ್ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಭೀಕರ ದಾಳಿಯಲ್ಲಿ ಮೂವರು ಭಾರತೀಯ ನಾವಿಕರು ಸಾವನ್ನಪ್ಪಿದ್ದರು. ಜಾಗತಿಕ ಸಂಘರ್ಷದ ಉಲ್ಬಣದ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಕ್ತಾರ ಸ್ಟೀಫನ್ ಡುಜಾರಿಕ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಭೀಕರ ಅಹಮದಾಬಾದ್ ವಿಮಾನ ದುರಂತ ಸಂಭವಿಸಿ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮೃತರ ಕುಟುಂಬಸ್ಥರು ಮತ್ತು ಸ್ಥಳೀಯರು ಇಂದು ಅಪಘಾತದ ಸ್ಥಳದಲ್ಲಿ ಜಮಾಯಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಭಾರತದ ಬ್ರಿಟಿಷ್ ಹೈಕಮಿಷನರ್ ಲಿಂಡಿ ಕ್ಯಾಮರೂನ್ ಅವರೂ ಸಹ ಸ್ಥಳಕ್ಕೆ ಭೇಟಿ ನೀಡಿ ಮೃತರಿಗೆ ಗೌರವ ನಮನ ಅರ್ಪಿಸಿದರು. 2025 ಜೂನ್ 12 ಏರ್ ಇಂಡಿಯಾ AI-171 ವಿಮಾನವು ಮೇಘನಿ ನಗರದ ವೈದ್ಯಕೀಯ ವಿದ್ಯಾರ್ಥಿ ನಿಲಯ ಸಂಕೀರ್ಣಕ್ಕೆ ಅಪ್ಪಳಿಸಿ ಸುಮಾರು 260 ಜನ ಮೃತಪಟ್ಟರು. ಇದೇ ಅಪಘಾತದಲ್ಲಿ ಸಾವನ್ನಪ್ಪಿದ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಅವರಿಗೆ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಾಟೀಲ್ ಗೌರವ ನಮನ ಸಲ್ಲಿಸಿದ್ದಾರೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ತೈವಾನ್ನ ಚೆನ್ ಸುಯ್ ವಿರುದ್ಧ 21-6, 21-9 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಸೆಮಿಫೈನಲ್ ಹಂತಕ್ಕೇರಿದ್ದಾರೆ. ಇದೇ ವಿಭಾಗದ ಮತ್ತೊಂದು ಕ್ವಾರ್ಟರ್ ಫೈನಲ್ಸ್ನಲ್ಲಿ ತಾನ್ವಿ ಶರ್ಮಾ ಜಪಾನ್ ಅಕಾನೆ ಯಮಗುಚಿ ಅವರ ವಿರುದ್ಧ 14-11, 14-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ನಾಳೆ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಜಪಾನ್ನ ಅಕಾನೆ ಯಮಗುಚಿ ಫೈನಲ್ಗೇರಲು ಸೆಣಸಾಟ ನಡೆಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಹರಿಹರನ್ ಹಂಸಕರುಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ಪರಾಭವಗೊಂಡಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ 10ನೇ ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ ಎಡ್ಜ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ತಿಂಗಳ ಪೂರ್ತಿ ನಡೆಯಲಿರುವ ಈ ಟೂರ್ನಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದು ಫೈನಲ್ ಪಂದ್ಯ ಜುಲೈ 5 ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ಮಹಿಳಾ ತಂಡವು ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ವಿರುದ್ಧದ ಪಂದ್ಯದಿಂದ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಟೂರ್ನಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಇದರಿಂದಾಗಿ ಇದುವರೆಗಿನ ಅತಿದೊಡ್ಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಆವೃತ್ತಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಪ್ರಗತಿಯಲ್ಲಿ ನಾರಿ ಶಕ್ತಿಯ ಪಾತ್ರ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಕಾಳಸಂತೆ ತಡೆಗೆ ಕ್ರಮ, ಚಿಲ್ಲರೆ ಮಳಿಗೆಗಳಲ್ಲಿ ಬೃಹತ್ ಪ್ರಮಾಣದ ಪೆಟ್ರೋಲ್ ಹೈಸ್ಪೀಡ್ ಡೀಸೆಲ್ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ. ಅಮರನಾಥ್ ಯಾತ್ರೆಯ ಸಿದ್ಧತೆ ಪರಿಶೀಲನೆಗೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ಸೆಮಿಫೈನಲ್ಸ್ಗೆ ಲಗ್ಗೆ. ಹಾಗೂ ಇಂದಿನಿಂದ 10ನೇ ಆವೃತ್ತಿಯ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಆರಂಭ, ಶ್ರೀಲಂಕಾ ಇಂಗ್ಲೆಂಡ್ ನಡುವೆ ಉದ್ಘಾಟನಾ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೆಲವು ಜಾಹೀರಾತುಗಳು.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
3: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಶ್ರೀನಿವಾಸ ಕಲ್ಯಾಣ ಚಿತ್ರದಕ್ಕೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಹಾಡಿದ ಗೀತೆಯನ್ನು ಕೇಳಿದರೆ ಚಿ ಉದಯಶಂಕರ್ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋ.

0: ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ
1: ವಂದೇ ಮಾತರಂ
0: ವಂದೇ ಮಾತರಂ
1: ವಂದೇ ಮಾತರಂ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ರಂದು ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯ

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಚಿತ್ರವನ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 16ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
3: ಮಹಾಕವಿ ಲಕ್ಷ್ಮೀಶ ನಮ್ಮ ನಾಡಿನ ಒಬ್ಬ ಹೆಮ್ಮೆಯ ಕವಿ. ಆತನ ಜೈಮಿನಿ ಭಾರತ ಭಾಗವತ ಸಂಪ್ರದಾಯದ ಒಂದು ಮಹಾಕಾವ್ಯ. ಧರ್ಮರಾಯನ ಅಶ್ವಮೇಧ ಯಾಗದ ಕುದುರೆ ಸ್ತ್ರೀ ರಾಜ್ಯದ ಒಡತಿಯಾಗಿದ್ದ ಪ್ರಮೀಳೆಯ ಒಂದು ಗಜಪುರಕ್ಕೆ ಪ್ರವೇಶ ಮಾಡಿದೆ. ಆಕೆಯನ್ನ ಒಳ್ಳೆಯ ಮಾತಿನಿಂದ ಒಪ್ಪಿಸಿದ್ದಾನೆ ಯಜ್ಞಾಶ್ವದ ನೇತೃತ್ವವನ್ನು ವಹಿಸಿರತಕ್ಕಂಥ ಅರ್ಜುನ. ಭಯಂಕರವಾಗಿರ್ತಕ್ಕಂತಹ ಭೀಷಣ ಎಂಬತಕ್ಕಂಥ ರಾಕ್ಷಸನನ್ನು ಕೂಡ ಸಂಹಾರ ಮಾಡಿ ಅರ್ಜುನ ಮಣಿಪುರಕ್ಕೆ ಹೋಗ್ತಕ್ಕಂತಹ ಒಂದು ಭಾಗ ಇವತ್ತಿನ ಒಂದು ಕಾವ್ಯ ಭಾಗವಾಗಿದೆ.

ಜೈಮಿನಿ ಮಹರ್ಷಿಗಳು ಶ್ರೇಷ್ಠರಾದನಾದಂತಹ ಜನಮೇಜಯನಿಗೆ ಹೇಳ್ತಾ ಇದ್ದಾರೆ, ಅಶ್ವಮೇಧ ಯಾಗದ ಕುದುರೆಯ ಜೊತೆಯಲ್ಲಿ ಧರ್ಮರಾಯನ ಚತುರಂಗ ಬಲ ವೇಗವಾಗಿ ಅನುಸರಿಸಿಕೊಂಡು ಬರ್ತಾ ಇದೆ. ಅರ್ಜುನ ನೇತೃತ್ವವನ್ನು ವಹಿಸಿಕೊಂಡಿದ್ದಾನೆ. ಅವನ ಆದೇಶದಂತೆಯೇ ಮುನ್ನಡೆಯುತ್ತಾ ಇದ್ದಾಗ ಆ ಕುದುರೆ ತನ್ನ ಇಚ್ಛೆಯಂತೆಯೇ ಮುಂದೆ ಸಾಗ್ತಾ ಇದೆ. ಹಾಗೆ ಸಾಗ್ತಾ ಇದ್ದಂತಹ ಕುದುರೆ ಗಜಪುರಕ್ಕೆ ಪ್ರವೇಶ ಮಾಡಿದೆ. ಅದರ ಹಣೆಯ ಮೇಲೆ ಕಟ್ಟಿದ ಒಂದು ಪಟ್ಟಿಯ ಬರವಣಿಗೆಯನ್ನ ಓದಿಕೊಂಡಂತಹ ಅಲ್ಲಿನ ದಾಸಿಯರು ಸ್ತ್ರೀಯರು ರಾಣಿಯಾಗಿದ್ದಂತಹ ಪ್ರಮೀಳೆಯ ಅವಳ ಹತ್ರ ಹೋಗಿ ಅತ್ಯಂತ ಸಂಭ್ರಮದಿಂದ ಹೇಳ್ತಾ ಇದ್ದಾರೆ,

ಚಂದ್ರವಂಶದಲ್ಲಿ ಹುಟ್ಟಿ ಸುಪ್ರಸಿದ್ಧನಾಗಿರ್ತಕ್ಕಂತಹ ಧರ್ಮರಾಜನ ಕುದುರೆ ಈಗ ಗಜಪುರವನ್ನು ಪ್ರವೇಶ ಮಾಡಿದೆ. ಭೂಮಿಯಲ್ಲಿ ಬಲಿಷ್ಠರಾದವರು ಇದ್ದರೆ ಇದನ್ನು ಕಟ್ಟಬೇಕು. ಇದರ ಜೊತೆಯಲ್ಲಿ ಬಂದಿರತಕ್ಕಂತಹ ಅರ್ಜುನ ಅವನ ಸೈನ್ಯದ ಜೊತೆಗೆ ಇದಕ್ಕೆ ರಕ್ಷಣೆಯಲ್ಲಿದ್ದಾನೆ. ಕುದುರೆಯನ್ನು ಹಿಡಿದರೆ ಬಿಡಿಸಿಕೊಳ್ಳತಕ್ಕಂತಹ ಸಾಹಸಿಗಳು ಇದ್ದಾರೆ. ಹೀಗಾಗಿ ನಮಗೆಲ್ಲರಿಗೂ ಕೂಡ ಇದೊಂದು ಹೊಸ ಅನುಭವ ಆಗುತ್ತೆ ಅನ್ನುವ ಮಾತನ್ನ ಆ ದಾಸಿಯರು ಮಹಾರಾಣಿಯಾದಂತಹ ಪ್ರಮೀಳೆಗೆ ಹೇಳ್ತಾ ಇದ್ದಾರೆ. ಆ ಕ್ಷಣವೇ ಆ ಮಹಾರಾಣಿ ನಗ್ತಾ ಆ ಕುದುರೆಯನ್ನ ತನ್ನ ಲಾಯದಲ್ಲಿ ಕಟ್ಟುವಂತೆ ಆಜ್ಞಾಪಿಸಿದಾಳೆ. ನಂತರ ಸಿಂಹಾಸನವನ್ನು ಇಳಿದು ಯುದ್ಧಕ್ಕೆ ಸಿದ್ಧಳಾಗಿ ಹೊರಡ್ತಾ ಇದ್ದಾಳೆ.

ಗಜಪುರದ ವಿಶೇಷ ಎಂದರೆ ಅಲ್ಲೆಲ್ಲವೂ ಕೂಡ ಸ್ತ್ರೀಯರೇ ಇರತಕ್ಕಂತಹದ್ದು. ಅದೊಂದು ಸ್ತ್ರೀ ರಾಜ್ಯ. ಹೊಳಪಾಗಿರ್ತಕ್ಕಂತಹ ಚಂಚಲವಾದ ಒಂದು ಕಣ್ಣಿನ ನೋಟವನ್ನು ಹೊಂದಿರತಕ್ಕಂಥವರು, ಭಾರವಾದ ಎದೆ ವಕ್ಷಸ್ಥಳಗಳಿಂದ ಕೂಡಿದವರು, ಹುಣ್ಣಿಮೆಯ ಚಂದ್ರನ ಬೆಳದಿಂಗಳಂತೆ ಶೋಭಿಸತಕ್ಕಂತಹ ದುಂಡಾದ ಮುಖವನ್ನು ಹೊಂದಿರತಕ್ಕಂತಹ ಆ ಮಾನಿನಿಯರು ತಮ್ಮ ಸಣ್ಣದಾದಂತಹ ಸೊಂಟದಿಂದ ಕೂಡಿದ, ಅಷ್ಟೇ ಯೌವನದ ಅಹಂಕಾರದಿಂದ ಗರ್ವಿತರಾದಂತಹವರು, ಹೊಸದಾದ ಚಿನ್ನ ಹೇಗೆ ಶೋಭಿಸುತ್ತೋ ಅಂತಹ ಬಣ್ಣದ ಶರೀರವನ್ನು ಹೊಂದಿರತಕ್ಕಂತಹ 300,000 ಹೆಚ್ಚಿನ ಸಂಖ್ಯೆಯ ಹೆಣ್ಣಿನಿಂದ ಕೂಡಿದ ಸೈನ್ಯ ಆ ಪ್ರಮಿಳೆಯ ಸುತ್ತಲೂ ಸೇರಿದೆ. ಆ ಚಂಚಲ ಮನಸ್ಕರಾದ ಸ್ತ್ರೀಯರ 100,000 ಅಶ್ವಸೈನ್ಯ, 1,000 ಆನೆಗಳ ಸೈನ್ಯ, 100,000 ರಥವುಳ್ಳ ಸೈನಿಕರು ಒಟ್ಟಾಗಿ ಅರ್ಜುನನ ಜೊತೆ ಹೋರಾಡಲು ಸಿದ್ಧರಾಗಿದ್ದಾರೆ.

ರಣರಂಗದಲ್ಲಿ ಹೋರಾಡುವ ವೀರ ನಾರಿಯರು ಚಲನವನ್ನು ತೊಟ್ಟಿದ್ದಾರೆ. ತಮ್ಮ ಎದೆಭಾಗಗಳನ್ನ ಬಿಗಿಯಾಗಿ ಕಟ್ಟಿಕೊಂಡಿದ್ದಾರೆ. ಕಾಂತಿಯಿಂದ ಚಿಮ್ಮತಾ ಇರತಕ್ಕಂತ ಕೂದಲನ್ನ ಅತ್ಯಂತ ವ್ಯವಸ್ಥೆಯಿಂದ ಸರ್ಪಾಕಾರವಾಗಿ ಹೆಣೆದು ಕಟ್ಟಿದ್ದಾರಂತೆ. ಸುಗಂಧ ದ್ರವ್ಯಗಳನ್ನ ಶರೀರಕ್ಕೆಲ್ಲ ಲೇಪಿಸಿಕೊಂಡಿದ್ದಾರೆ. ಥಳಥಳ ಹೊಳೆಯತಕ್ಕಂತ ಆಭರಣಗಳನ್ನು ಧರಿಸಿದ್ದಾರೆ. ಅದರ ಜೊತೆ ಜೊತೆಯಲ್ಲಿ ಮುಖದಲ್ಲಿ ನಗು ಎಂಬತಕ್ಕಂತ ಮಿಂಚುಗಳನ್ನು ಹೊರಸುಸ್ತಾ ಇದ್ದಾರಂತೆ. ಅವರ ಕಾಲುಗಳು ಹೆಚ್ಚಿನ ಶುಭ್ರತೆಯಿಂದ ಹೊಳಿತಾ ಇದೆ ಮತ್ತು ಅವರ ಮೃದುವಾದ ಸೊಗಸಾದ ತೋಳುಗಳು ಆಯುಧಗಳನ್ನು ಹಿಡಿದಿದ್ದಂತಹ ವೀರ ವನಿತೆಯರ ಸೌಂದರ್ಯವನ್ನ ಇಮ್ಮಡಿಗೊಳಿಸಿದೆಯಂತೆ. ಈ ರೀತಿಯಲ್ಲಿ ಆ ಯುದ್ಧ ಭೂಮಿಯ ಮುಂದೆ ನುಗ್ತಾ ಇದ್ದಾರಂತೆ. ಇಲ್ಲಿ ಒಟ್ಟಿನಲ್ಲಿ ತಮ್ಮ ಅಂಗಾಂಗಗಳು ಚೆನ್ನಾಗಿ ಕಾಣುವಂತೆ ಆ ಸ್ತ್ರೀಯರು ವಸ್ತ್ರದಿಂದ ಬಿಗಿದಿದ್ರು ಅನ್ನುವ ಮಾತನ್ನ ಕವಿ ಹೇಳ್ತಾ ಇದ್ದಾನೆ.

ಪ್ರಮೀಳೆಯ ಸ್ತ್ರೀ ಸೈನ್ಯ ನಿಧಾನವಾಗಿ ಮುಂದುವರೆದು ಬರ್ತಾ ಇದೆ. ಮೃದುವಾದ ತೋಳುಗಳಿಂದ ಕೂಡಿದ ಉಬ್ಬಿದ ಸ್ತನಗಳಿಂದ ಕೂಡಿರತಕ್ಕಂಥವರು ಆ ಯೌವನದ ಅಹಂಕಾರದಿಂದ, ಜೊತೆಗೆ ಎಲ್ಲರನ್ನ ಆಕರ್ಷಣೆ ಮಾಡತಕ್ಕಂತಹ ಅಂಗಾಂಗಗಳಿಂದ ಕೂಡಿದ್ದಾರೆ. ಚಿನ್ನದ ಆಭರಣಗಳಂತೂ ವರ್ಣರಂಜಿತವಾಗಿ ಹೊಳಿತಾ ಇದೆ. ಇನ್ನು ಅವರ ಕಣ್ಣುಗಳಂತೂ ದುಂಬಿಯಂತೆ ಕಪ್ಪಾದ ಆ ಕಣ್ಣುಗಳು, ಚಂಚಲವಾದ ಕಣ್ಣುಗಳು ಜನರನ್ನು ಮರುಳು ಮಾಡ್ತಾ ಇದೆಯಂತೆ. ಸಿಂಧೂರದ ತಿಲಕದಿಂದ ಅವರ ಹಣೆಗಳು ರಾರಾಜಿಸ್ತಾ ಇದೆ. ಮೃದುವಾಗಿ ಸದ್ದು ಮಾಡತಕ್ಕಂತಹ ಆಭರಣದಿಂದ ಕೂಡಿದ ವಸ್ತ್ರಗಳನ್ನು ಧರಿಸಿದ್ದಾರೆ. ಜೊತೆಯಲ್ಲಿ ತಮ್ಮ ಹುಬ್ಬಿನ ಕಟಾಕ್ಷವನ್ನ ಜನರಿಗೆ ಪ್ರದರ್ಶನವನ್ನ ಮಾಡ್ತಾ ಆ ಕನ್ನೀರೆಲ್ಲರೂ ಕೂಡ ಆನೆಯ ಮೇಲೆ ಕುಳಿತು ಯುದ್ಧಕ್ಕೆ ಬರ್ತಾ ಇದ್ದಾರೆ.

ಆ ಸೈನ್ಯದ ದೃಶ್ಯವನ್ನ ಏನಂತ ಹೇಳಲಿ, ಚಿಮ್ಮುವ ಕಣ್ಣುಗಳ ಕಾಂತಿಯಿಂದ ಕೂಡಿದೆಯರಂತೆ. ಸುಂದರವಾದಂತಹ ಜೋಡಿಯ ತೊಡೆಗಳನ್ನು ಹೊಂದಿದ, ವಕ್ಷಸ್ಥಳವಂತೂ ಅತ್ಯಂತ ದುಂಡಾಗಿ ಆಕರ್ಷಣೀಯವಾಗಿದೆ. ಅಂತಹ ಅಂಗಾಂಗಗಳಿಂದ ಕೂಡಿದಂತಹವರು ಹೆಚ್ಚಿನ ಚಪಲತೆಯನ್ನು ಹೊಂದಿದ್ದಾರಂತೆ ಪ್ರಣಯ ಕೇಳಿಯಲ್ಲಿ. ಅದರಲ್ಲೂ ಪುರುಷರನ್ನು ಗೆಲ್ಲತಕ್ಕಂತಹ ಆ ಶಕ್ತಿಯನ್ನ ಅವರು ಪಡೆದುಕೊಂಡಿದ್ರಂತೆ. ತಮ್ಮ ಮನಸ್ಸಿಗೆ ಬಂದ ಹಾಗೆ ಭೋಗ ಪಡತಕ್ಕಂತಹ ಆ ಕಾಮಿನಿಯರು ಈಗ ಅರ್ಜುನನ ಜೊತೆ ಯುದ್ಧಕ್ಕೆ ಬರ್ತಾ ಇದ್ದಾರೆ, ಚಿನ್ನದ ರಥವನ್ನೇರಿ ಬರ್ತಾ ಇದ್ದಾರೆ. ಇಂತಹ ದೃಶ್ಯವನ್ನ ಎಲ್ಲ ಪರಿವಾರದವರು ಕೂಡ, ಆ ಎಲ್ಲ ವೀರರು ಆಶ್ಚರ್ಯವಾಗಿ ನಿಂತು ನೋಡ್ತಾ ಇದ್ದಾರಂತೆ.

ಚಂಚಲವಾದ ಕಣ್ಣುಗಳಿಂದ ಕೂಡಿದಂತಹ ಆ ವನಿತೆಯರು ತಮ್ಮ ಹೊಳೆಯುವ ಕಣ್ಣಿನ ಕಡೆನೋಟವನ್ನ ಕುಡಿನೋಟವನ್ನ ಮಿಂಚಿನಂತೆ ಬೀರ್ತಾ ಇದ್ದಾರೆ ಆ ನೋಡುಗರ ಕಡೆಗೆ. ಅದು ಅವರಿಗೆ ಅತ್ಯಂತ ಆಶ್ಚರ್ಯವೂ ಆತಂಕದಿಂದ ಕೂಡಿರತಕ್ಕಂತಹ ದೃಶ್ಯ ಕೂಡ ಆಗಿದೆ. ಇನ್ನು ಕುದುರೆಗಳ ಆ ಕುರಪುಟದ ಧೂಳು ವಾತಾವರಣದಲ್ಲೆಲ್ಲ ತುಂಬಿಕೊಂಡ್ಬಿಟ್ಟಿದೆ. ಮೃದುವಾದ ತೋಳುಗಳಿಂದ ಹಿಡಿದಂತಹ ಆಯುಧಗಳ ಕಾಂತಿ ಎಲ್ಲೆಲ್ಲೂ ತಮ್ಮ ಬೆಳಕನ್ನು ಬೀರ್ತಾ ಇದೆಯಂತೆ. ಹೀಗೆ ನಾನಾ ರೀತಿಯ ಆಯುಧಗಳಿಂದ ಕೂಡಿ ಮನ್ಮಥನ ಬಿಲ್ಲಿನಂತೆ ಬಾಗಿದ್ದಂತಹ ಆ ಕನ್ಯೆಯರು ಆ ತಮ್ಮ ಸುಂದರವಾದಂತಹ ಹುಬ್ಬುಗಳ ಕಟಾಕ್ಷವನ್ನ ಜನರಿಗೆಲ್ಲ ತೋರಿಸ್ತಾ ಇದ್ದಾರಂತೆ. ಹೀಗೆ ಆ ಸ್ತ್ರೀ ಬಲವು ಬಂದು ಅರ್ಜುನನ ಸೈನ್ಯದ ಜೊತೆ ಯುದ್ಧವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ.

ಪ್ರಪಂಚದಲ್ಲೇ ಆಶ್ಚರ್ಯಕರವಾಗಿರತಕ್ಕಂತಹ ಒಂದು ಹೆಣ್ಣುಗಳ ಸೈನ್ಯ ಇದು. ಅರ್ಜುನನಿಗೆ ವಿಜಯನೆಂಬ ಅನ್ವರ್ಥನಾಮವೂ ಕೂಡ ಇದೆ. ಅಂತಹ ವಿಜಯನ ಮೇಲೆ ವಿಜಯ ಸಾಧಿಸಲಿಕ್ಕೆ ಈ ಪ್ರಮಿಳೆಯ ಸೈನ್ಯ ದಾಳಿ ಮಾಡ್ತಾ ಇದೆ. ಆನೆ, ಕುದುರೆ, ರಥ ಮತ್ತು ಕಾಲಾಳುಗಳು ಅನ್ನತಕ್ಕಂತಹ ಚತುರಂಗ ಬಲದ ಮೇಲೆ ಬಾಣಗಳ ಮಳೆ ಸುರಿಸ್ತಾ ಇದ್ದಾರಂತೆ. ಬಾಲ ಸೂರ್ಯನ ಬಿಂಬ ಮತ್ತು ಚಂದ್ರಮಂಡಲದ ಕಾಂತಿ, ಬಹುಶಃ ಇವೆರಡೂ ಒಟ್ಟಾಗಿ ಸೇರಿದ್ರೆ ಹೇಗೆ ಕಾಂತಿಯಿಂದ ಕೂಡುತ್ತೋ ಅಂತಹ ಚಿನ್ನದ ರಥದ ಮೇಲೆ ಆ ರಾಣಿಯಾದಂತಹ ಪ್ರಮೀಳೆ ಕಾಣಿಸ್ಕೊಳ್ತಾ ಇದ್ದಾಳೆ. ಅವಳ ಮುಖದ ಕಾಂತಿ ಕೂಡ ಹೊಳಿತಾ ಇದ್ದಂತೆ. ಹೀಗೆ ಆ ಯುದ್ಧದ ಸೈನ್ಯದ ಮಧ್ಯದಲ್ಲಿ ಆ ಪ್ರಮೀಳೆ ಕಂಡುಬಂದಿದೆ.

ಪ್ರಮೀಳೆ ತುಂಬಾ ಸುಂದರಳಾದಂತಹ ಕನ್ಯೆ, ಜೊತೆ ಜೊತೆಯಲ್ಲಿ ವಿಷಕನ್ಯೆ ಕೂಡ. ಅಂತಹ ರಾಣಿಯಾದ ಪ್ರಮೀಳೆ ಸ್ವರ್ಣ ಖಚಿತ ರಚದಲ್ಲಿ ಬರ್ತಾ ಇದ್ದಾಳೆ. ಸೈನ್ಯದ ಮಧ್ಯೆ ಬಂದು ನಿಂತು ನೋಡುವಾಗ ಆ ಅರ್ಜುನನ ರಥದ ಮೇಲೆ ಶ್ರೇಷ್ಠ ಹನುಮಂತನ ಧ್ವಜ ಆ ಲಾಂಛನದಲ್ಲಿ ಇದೆ. ಮೊದಲೇ ಕಿರೀಟಿ ಎನ್ನತಕ್ಕಂತಹ ಅಭಿಧಾನದಿಂದ ಶೋಭಿಸ್ತಾ ಇರತಕ್ಕಂತಹ ಅರ್ಜುನನನ್ನ ಕಂಡು ನಗ್ತಾ ನಗ್ತಾ ಮಾತಾಡಿಸ್ತಾ ಇದ್ದಾಳಂತೆ. ಓಹೋ, ನೀನೇನಪ್ಪ ಅರ್ಜುನ ಅಂದ್ರೆ, ನಾನು ನಿನ್ನ ಕುದುರೆಯನ್ನು ಕಟ್ಟಾಕಿದ್ದೇನೆ, ಕುದುರೆ ಬಿಡಿಸಲು ಏನು ಯೋಚನೆ ಮಾಡ್ತಾ ಇದ್ದಿ, ನನ್ನ ಶಸ್ತ್ರಾಸ್ತ್ರ ಪರಾಕ್ರಮವನ್ನ ನೋಡು ಅಂತ ಹೇಳಿ ಬಿಲ್ಲನ್ನ ಠೇಂಕಾರ ಮಾಡ್ತಾ ಇದ್ದಾಳೆ ಆ ಪ್ರಮೀಳೆ.

ಅರ್ಜುನ ಮೊದಲೇ ವೀರರ ಜೊತೆ ಕಾದಾಡಿದಂತಹ ಪರಾಕ್ರಮಿ, ಈಗ ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ನಾರಿಯ ಜೊತೆ ನಿಂತು ಬಾಣ ಪ್ರಯೋಗ ಮಾಡುವಂತಹ ಸ್ಥಿತಿ ಬಂದ್ಬಿಡ್ತಲ್ಲ ಅನ್ನುವ ಒಂದು ದ್ವಂದ್ವ ಸ್ಥಿತಿಯಲ್ಲಿ ಆತ ಇದ್ದಾನೆ. ಮನ್ಮಥನ ವೈರಿಯಾಗಿರ್ತಕ್ಕಂತಹ ಶಿವನ ಜೊತೆಯಲ್ಲಿ ಹೋರಾಡಿ ಶಿವಧನುಸ್ಸನ್ನು ಪಡೆದುಕೊಂಡಂತಹ ಮಹಾವೀರ, ಈಗ ಇಂತಹ ಒಬ್ಬ ಹೆಣ್ಣಿನ ಮೇಲೆ ಬಾಣವನ್ನು ಬಿಡಲಿಕ್ಕೆ ಹೇಗೆ ಪ್ರಯೋಗ ಮಾಡಲಿ ಅನ್ನುವ ಯೋಚನೆ ಕಷ್ಟ ಅರ್ಜುನನ್ನ ಕಾಡ್ತಾ ಇದೆ. ಶಿವ ಶಿವ, ಮೃದು ಮಂಚದ ಮೇಲೆ ಕಾಮಕೇಳಿಯಲ್ಲಿನ ಯುದ್ಧಕ್ಕೆ ತಕ್ಕ ಚಮತ್ಕಾರವನ್ನು ತೋರಿಸ್ತಕ್ಕಂತಹ ಹೆಣ್ಣು ಇವಳು. ಆ ಪ್ರತಾಪವನ್ನ ಯುದ್ಧಭೂಮಿಯಲ್ಲಿ ತೋರಿಸಿದರೆ ನೀರಸ ಅನಿಸ್ಬಿಡುತ್ತಲ್ಲ ಅಂತ ಅರ್ಜುನ ಹೇಳುವಾಗ ಪ್ರಮೀಳೆ ಅರ್ಜುನಿಗೆ ಹೇಳ್ತಾ ಇದ್ದಾಳೆ.

ಅರ್ಜುನನ ಇಂತಹ ಹಾಸ್ಯದ ಮಾತುಗಳಿಗೆ ಆಕೆ ಹೇಳ್ತಾಳಂತೆ, ಅಯ್ಯೋ ಪಾರ್ಥ, ಈಗಲೂ ನಿನಗೆ ಒಂದು ಅವಕಾಶವನ್ನು ಕೊಡ್ತೇನೆ. ನೀನು ಈಗಲೇ ನನ್ನನ್ನು ವಿವಾಹವಾಗಿಬಿಟ್ರೆ ಅಪರಿಮಿತವಾಗಿರ್ತಕ್ಕಂತಹ ಸುಖದ ಆ ಯುದ್ಧವನ್ನು, ಅಂದರೆ ರತಿಕ್ರೀಡೆಯ ನಾನಾ ತಂತ್ರಗಳ ಕಲೆಯನ್ನು ನಾನು ನಿನಗೆ ತೋರಿಸ್ತೇನೆ. ಹಾಗಿಲ್ಲ ಅಂದರೆ ನಿನ್ನ ಅಶ್ವವನ್ನು ನಾನು ಎಂದಿಗೂ ಬಿಡುವುದಿಲ್ಲ. ಧೈರ್ಯದಿಂದ ಹೋರಾಡುವ ಇಚ್ಛೆ ಇದ್ರೆ ನನ್ನ ಎದುರು ನಿಂತು ನೋಡು ಅಂತ ಹೇಳಿ ಪ್ರಮೀಳೆ ಅರ್ಜುನನ ಮೇಲೆ ಬಾಣಪ್ರಯೋಗವನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದಾಳೆ. ಅವನು ಅದನ್ನು ಸಹಿಸಿಕೊಳ್ತಾನೆ. ಮತ್ತೆ ಮೃದುವಾಗಿ ನಗ್ತಾ ಪ್ರಮೀಳೆಗೆ ಹೇಳ್ತಾನೆ,

ಕೇವಲ ಇಂದ್ರಿಯಗಳ ಸುಖಕ್ಕೋಸ್ಕರ ಸ್ತ್ರೀ ಸಹವಾಸಕ್ಕೆ ನಾನು ಸ್ವಾಧೀನನಾಗುವುದಿಲ್ಲ, ಆಗ ಕೇವಲ ವಿಷಯೋಗವೇ ಆಗಿ ಬರುತ್ತೆ. ಹಾಗಾಗಿ ನಿನ್ನಂತಹ ವಿಷಕನ್ಯರನ್ನ ಕೂಡಿ ಬಾಳತಕ್ಕಂತಹ ಪುರುಷರಿದ್ದಾರಾ? ಇರಲಿ, ಈಗ ವಿರೋಚಿತವಾದ ಮಾತನಾಡತಕ್ಕಂತಹದ್ದು ನಿನಗೆ ತಕ್ಕದಾಗಿಲ್ಲ. ನಿನ್ನ ಈ ಕೆಟ್ಟ ಹಠವನ್ನು ಬಿಟ್ಟುಬಿಡು, ಒಳ್ಳೆಯ ಮಾತಿನಲ್ಲಿ ಕುದುರೆಯನ್ನ ಬಿಟ್ಟುಕೊಟ್ಟುಬಿಡು. ಯಾಕೆಂದ್ರೆ ನನಗೆ ಸ್ತ್ರೀ ಹತ್ಯೆಯನ್ನು ಮಾಡತಕ್ಕಂತಹ ಆ ದೋಷದ ಪಾಪ ನನಗೆ ಬೇಡ ಇಲ್ಲ. ನನಗೆ ಅದಕ್ಕೋಸ್ಕರ ನಾನು ಹೆದರ್ತಾ ಇದ್ದೇನೆ. ನಿನ್ನನ್ನು ಕೊಂದುಬಿಟ್ಟು ಕುದುರೆ ಬಿಡಿಸ್ಕೊಳ್ಳಿಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಪ್ರಮೀಳೆ, ಅನ್ನೋ ಮಾತನ್ನು ಹೇಳ್ತಾ ಇದ್ದಾನೆ.

ಏ ಪಾರ್ಥ, ಹರಿತವಾದ ಬಾಣವನ್ನು ಪ್ರಯೋಗ ಮಾಡಿ ಈ ಕ್ಷಣವೇ ನಿನ್ನನ್ನು ಕೊಲ್ಲಬಲ್ಲೆ, ಅಷ್ಟು ಶಕ್ತಿ ನನಗಿದೆ. ಆದರೆ ಪ್ರೀತಿಯಿಂದ ನಾನು ನಿನಗೋಗಿ ಆಸೆಪಟ್ಟು ಬಂದಿದ್ದೇನೆ. ನಿನ್ನ ಜೊತೆ ಕೂಡತಕ್ಕಂತಹ ಬಯಕೆಯ ಸುಖವನ್ನು ನಾನು ನಿನಗೆ ನೀಡ್ತಾ ಇದ್ದೇನೆ. ಸುರತದ ನಂತರವೂ ಕೂಡ ನಿನಗೆ ಸಾವಂತೂ ತಪ್ಪಲ್ಲ, ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೂ ಇಲ್ಲ ನಿನಗೆ. ಆದ್ರಿಂದ ಒಂದು ಕೆಲಸ ಮಾಡಪ್ಪ, ನೀನೇ ಪ್ರೀತಿಯಿಂದ ನನ್ನನ್ನು ರಮಿಸಿಬಿಟ್ಟು ಸುಖವನ್ನು ಪಡೆದುಕೋ. ಮತ್ತೆ ನಿನಗೆ ಯುದ್ಧವೇ ಬೇಕಾದರೆ ನಿನ್ನ ಪೌರುಷವನ್ನು ತೋರಿಸು ಅನ್ನುವ ಮಾತುಗಳನ್ನು ಹೇಳ್ತಾ ಆ ಪ್ರಮೀಳೆ ಪಾರ್ಥನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸ್ತಾ ಇದ್ದಾಳಂತೆ.

ತ್ರೇತಾಯುಗದಲ್ಲಿ ಶೂರ್ಪನಖಿ ಆಸೆಪಟ್ಟು ಲಕ್ಷ್ಮಣನ ಹಿಂದೆ ಬಂದಿದ್ದಾಗ ಅವಳನ್ನ ಭಂಗಗೊಳಿಸಿದ ಹಾಗೇನೆ ಪ್ರಮೀಳೆಯನ್ನು ಕೂಡ ನೋಯಿಸಬೇಕು ಅನ್ನತಕ್ಕಂಥ ಒಂದು ತೀರ್ಮಾನವನ್ನ ಅರ್ಜುನ ತೆಗೆದುಕೊಂಡಿದ್ದಾನೆ. ತನ್ನ ಗಾಂಡೀವನ್ನು ಹೂಡಿ ಸಮೋಹನಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಆದರೆ ಆಕೆ ಅದನ್ನು ತುಂಡು ಮಾಡಿ ಅರ್ಜುನನ ಬಿಲ್ಲಿನ ಹಗ್ಗವನ್ನೇ ಕತ್ತರಿಸಿದ್ದಾಳೆ. ಆಗ ಇಂದ್ರನ ಮಗನಾದಂಥ ಅರ್ಜುನ ಮತ್ತೊಂದು ಹಗ್ಗವನ್ನ ಕಟ್ಟಿ ಶರಸಂಧಾನವನ್ನು ಮಾಡಲಿಕ್ಕೆ ಹೊರಟನಾದಾಗ ಅತ್ಯಂತ ಶ್ರೇಷ್ಠವಾದ ಬಾಣವನ್ನ ಮಂತ್ರಸಹಿತವಾಗಿ ಹೂಡಿ ಪ್ರಮೀಳೆಯ ಮೇಲೆ ದಾಳಿ ಮಾಡಲಿಕ್ಕೆ ಸಿದ್ಧನಾಗ್ಬಿಟ್ಟಿದ್ದಾನೆ.

0: ಪರಮವೀರನಾದ ಅರ್ಜುನ ಇನ್ನೇನು ಬಾಣವನ್ನ ಪ್ರಯೋಗಿಸಬೇಕು, ಅಷ್ಟರಲ್ಲಿ ಅಶರೀರವಾಣಿ ಒಂದು ಮೊಳಗ್ತಾ ಇದೆ. ಅದು ಎಲ್ಲರಿಗೂ ಕೇಳಿಸುವ ಹಾಗೆ ತನ್ನ ಧ್ವನಿಯನ್ನ ಹೇಳ್ತಾ ಇದೆಯಂತೆ. ಹೇ ಪಾರ್ಥ, ಹೆಂಗಸನ್ನ ಕೊಲ್ಲಲಿಕ್ಕೆ ಹಿಂಜರಿದೆ, ಮಹಾ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆಯಲ್ಲಪ್ಪ. ಇಂತಹ ಅಸ್ತ್ರಗಳಿಂದ ಆಕೆಯನ್ನ ಹಿಮ್ಮೆಟ್ಟಿಸತಕ್ಕಂತಹದ್ದು ಅಸಾಧ್ಯ. ಸ್ವಲ್ಪ ಯೋಚನೆ ಮಾಡು. ನಿನ್ನ ಮನದ ಒಳಭಾಗದಲ್ಲಿ ಇರಬಹುದಾಗಿರ್ತಕ್ಕಂತಹ ಅಹಂಕಾರವನ್ನ ಸ್ವಲ್ಪ ಬಿಟ್ಟು ಹೊರಗೆ ಬಾ. ಈಕೆಯನ್ನ ವಿವಾಹವನ್ನು ಮಾಡ್ಕೊಂಡ್ಬಿಡು. ಇವಳೇನಾದರೂ ನಿನ್ನ ಪತ್ನಿಯಾದರೆ ಮುಂದೆ ನಿನಗೆ ಒಳ್ಳೆಯದೇ ಆಗತ್ತೆ ಅನ್ನುವ ಆ ಧ್ವನಿಯನ್ನ ಕೇಳಿದಾಗ ಅರ್ಜುನ ಸ್ವಲ್ಪ ಕಾಲ ನಿಂತು ಯೋಚಿಸ್ತಾ ಇದ್ದಾನಂತೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 16ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ರಾಜ್ಯದ ವಿವಿಧೆಡೆ ಜನಜಾಗೃತಿ ಕಾರ್ಯಕ್ರಮ. ನಿಮ್ಹಾನ್ ಸಹಯೋಗದಲ್ಲಿ ನರ ಶಸ್ತ್ರಚಿಕಿತ್ಸೆಗಾಗಿ ಆಧುನಿಕ ರೋಬೋಟ್ ಅಭಿವೃದ್ಧಿ, ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗ ಕಾರಾಗೃಹದ ಸಜಾಬಂದಿಗಳಿಂದ ಸ್ವಚ್ಛತಾ ಗೀತೆ, ಪಾಲಿಕೆಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರ. ದೆಹಲಿ ಭೇಟಿಯಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಷ್ಟ್ರಪತಿ ಭವನದಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿದರು. ಸೌಜನ್ಯದ ಈ ಭೇಟಿ ಸಂದರ್ಭದಲ್ಲಿ ಸಮಾಲೋಚನೆ ನಡೆಸಿದರು. ಮುಖ್ಯಮಂತ್ರಿಯವರು ಉಪರಾಷ್ಟ್ರಪತಿ ಭವನಕ್ಕೆ ತೆರಳಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿ ಹಾರ್ದಿಕ ಮಾತುಕತೆ ನಡೆಸಿದರು. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ಜನರಲ್ಲಿ ಜಾಗೃತಿ ಮೂಡಿಸುವ ಕುರಿತಂತೆ ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮ ನಡೆದಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಯೊಂದು ಮಗುವಿಗೂ ಕಲಿಕೆಯ ಅವಕಾಶ ದೊರೆಯಬೇಕು, ಮಕ್ಕಳು ಆಟವಾಡುತ್ತಾ ಸುರಕ್ಷಿತ ಹಾಗೂ ಪೋಷಣಾಯುಕ್ತ ಪರಿಸರದಲ್ಲಿ ಬೆಳೆಯಬೇಕು ಎಂಬುದನ್ನು ಈ ದಿನ ನಮಗೆ ನೆನಪಿಸುತ್ತದೆ ಎಂದು ಈ ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಸಾಮರ್ಥ್ಯವನ್ನು ಅರಿತುಕೊಳ್ಳುವಂತಹ ಶಿಕ್ಷಣದ ಲಭ್ಯತೆ, ಸಾಮಾಜಿಕ ಭದ್ರತೆ ಹಾಗೂ ಸಮಾನ ಅವಕಾಶಗಳ ಮೂಲಕ ಸೂಕ್ತ ಪರಿಸರ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಪ್ರತಿ ಮಗು ತನ್ನ ಬಾಲ್ಯವನ್ನು ಆನಂದಿಸುವಂತೆ ಖಾತರಿಪಡಿಸಲು ಎಲ್ಲರೂ ಶ್ರಮಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಬಾಲಕಾರ್ಮಿಕ ಪದ್ಧತಿ ಹೋಗಲಾಡಿಸುವ ಕುರಿತು ಬಳ್ಳಾರಿ ನಗರದಲ್ಲಿಂದು ಜಿಲ್ಲಾಡಳಿತ ಕಾರ್ಮಿಕ ಇಲಾಖೆಯಿಂದ ಜಾಗೃತಿ ಮೂಡಿಸುವ ಜಾಥಾ ನಡೆಯಿತು. ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗಪ್ರಭು ಚಾಲನೆಗೆ ಜಾಥಾಗೆ ನೀಡಿ, ಹೆಣ್ಣಾಗಿರಲಿ ಗಂಡಾಗಿರಲಿ ಪ್ರತಿಯೊಬ್ಬ ಮಗು ವಿದ್ಯಾಭ್ಯಾಸ ಪಡೆಯುವ ಹಕ್ಕು ಹೊಂದಿದೆ, ಅದನ್ನು ಮೊಟಕುಗೊಳಿಸಬಾರದು ಎಂದರು.
1: ಪ್ರತಿಯೊಬ್ಬ ಮಗು ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಅದಕ್ಕೆ ಒಂದು ವಿದ್ಯಾಭ್ಯಾಸ, ಮೂಲಭೂತ ವಿದ್ಯಾಭ್ಯಾಸವನ್ನು ಹೊಂದುವ ಫಂಡಮೆಂಟಲ್ ರೈಟ್ ಅಂತ ಏನಿದೆ ಅದಿದೆ, ಅದನ್ನು ಯಾವುದೇ ಕಾರಣಕ್ಕೂ ಯಾವ ರೀತಿಯಲ್ಲೂ ಮೊಟಕುಗೊಳಿಸಬಾರದು. ಈ ಬಗ್ಗೆ ಸರ್ಕಾರದಿಂದ ಅನೇಕ ಯೋಜನೆಗಳಿದೆ, ಆ ಯೋಜನೆಗಳ ಅಡಿಯಲ್ಲಿ ಆ ಮಗುವಿಗೆ ಒಂದು ಮೂಲಭೂತ ವಿದ್ಯಾಭ್ಯಾಸವನ್ನು ಒದಗಿಸುವಲ್ಲಿ ನಾವು ನಮ್ಮ ಪಾತ್ರವನ್ನು ನಿರ್ವಹಿಸಬೇಕು. ಮತ್ತು ಈಗ ಬಾಲಕಾರ್ಮಿಕರದ್ದು ಒಂದು ಇದೆಲ್ಲ ಕಡಿಮೆ ಆಗಿದೆ, ಆದರೂ ಎಲ್ಲೋ ಒಂದು ಕಡೆ ಮೂಲೆಗಳಲ್ಲಿ ಕಾಣ್ದಾಗೆ ಕದ್ದಾಗೆ ನಡೆದು ನಡೀತಾ ಇರ್ತದೆ, ಅಂಥವನ್ನು ಸಹ ಹುಡುಕಿ ಆ ಬಾಲಕರನ್ನ ಬಾಧ್ಯತೆ ಏನಿದೆ ಆ ಪದ್ಧತಿಯಿಂದ ಅದು ನಮ್ಮ ಉದ್ದೇಶ ಆಗಬೇಕು.
0: ಬಾಲಕಾರ್ಮಿಕ ಯೋಜನೆಗಳ ನಿರ್ದೇಶಕ ಮೌನೇಶ್ ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ 865 ಕಡೆ ತಪಾಸಣೆ ಮಾಡಿ ದುಡಿಸಿಕೊಳ್ಳುತ್ತಿದ್ದ 18 ವರ್ಷದೊಳಗಿನ 58 ಮಕ್ಕಳನ್ನು ರಕ್ಷಿಸಲಾಗಿದೆ. ಅವರನ್ನು ಮುಖ್ಯವಾಹಿನಿಗೆ ತರಲು ಮಕ್ಕಳ ಹಕ್ಕುಗಳ ರಕ್ಷಣಾ

0: ಸಮಿತಿಗೆ ಒಪ್ಪಿಸಿದೆ. ಸಮಿತಿಯು ಮಕ್ಕಳನ್ನು ದುಡಿಸಿಕೊಂಡು ಮಾಲೀಕರಿಂದ 20,000 ರೂಪಾಯಿ ದಂಡ ಮತ್ತು ಸರ್ಕಾರದ 15,000 ರೂಪಾಯಿ ಸೇರಿಸಿ ಜಿಲ್ಲಾಧಿಕಾರಿ ಮತ್ತು 31 ಮಕ್ಕಳ ಹೆಸರಲ್ಲಿ ಇಡುಗುಂಟು ಇಟ್ಟಿದೆ. ಅದನ್ನು ಮಕ್ಕಳಿಗೆ 18 ವರ್ಷ ತುಂಬಿದ ನಂತರ ಶಿಕ್ಷಣದ ಅನುಕೂಲಕ್ಕೆ ಅವರ ಪಾಲಕ ಪೋಷಕರಿಗೆ ನೀಡಲಿದೆ ಎಂದರು. ಶಾಲಾ ಮಕ್ಕಳು, ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ಅಧಿಕಾರಿಗಳಿಂದ ಕೂಡಿದ ಜಾಥಾದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಿ ದುಡಿಮೆಯಿಂದ ಮುಕ್ತಿಗೊಳಿಸಿ ಎನ್ನುವ ಬರಹಗಳ ಪ್ಲಕಾರ್ಡ್ ಹಿಡಿದು ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಇಲಾಖೆ ಸಹಯೋಗದಲ್ಲಿ ದೊಡ್ಡಬಳ್ಳಾಪುರದ ಬಾಶಟ್ಟೆಹಳ್ಳಿಯಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಜಾಗೃತಿ ಜಾಥಾ ನಡೆಸಲಾಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶ್ರೀಶೈಲ ಭೀಮಸೇನ ಬಾಗಡಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳನ್ನು ದುಡಿಮೆಗೆ ಕಳುಹಿಸದೆ ಉತ್ತಮ ಶಿಕ್ಷಣ ಪಡೆಯಲು ಕಳುಹಿಸಬೇಕು. ಕಾರ್ಖಾನೆಗಳನ್ನು ಬಾಲಕಾರ್ಮಿಕರನ್ನು ನೇಮಿಸಿಕೊಂಡಿಲ್ಲ ಎಂದು ಕಡ್ಡಾಯವಾಗಿ ಫಲಕ ಹಾಕಿ ಕಾರ್ಮಿಕ ಕಾನೂನುಗಳನ್ನು ಪಾಲಿಸಬೇಕಾಗಿದೆ ಎಂದು ತಿಳಿಸಿದರು. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುಳಾ ಇಟ್ಟಿ ಮಾತನಾಡಿ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯವನ್ನು ಒದಗಿಸುವುದು ಸಮಾಜದ ಕರ್ತವ್ಯವಾಗಿದೆ ಎಂದರು. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗೋಡೆ ಬರಹ, ಆಟೋ ಪ್ರಚಾರ ಹಾಗೂ ಜಾಥಾಗಳ ಮೂಲಕ ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾವೇರಿಯಲ್ಲಿಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಜಾಥಾಕ್ಕೆ ಜಿಲ್ಲಾ ಪ್ರಧಾನ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಆಗಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದಾರ ದೇವೇಂದ್ರಪ್ಪ ಎನ್ ಜಾಥಾಕ್ಕೆ ಚಾಲನೆ ನೀಡಿದರು. ಬಾಲಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಪ್ರತಿಯೊಂದು ಮಗುವು ಶಿಕ್ಷಣದಿಂದ ವಂಚಿತವಾಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಜಿಲ್ಲಾಡಳಿತ, ಜಿಲ್ಲಾ ಕಾನೂನುಗಳ ಸೇವೆಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ದಾವಣಗೆರೆಯಲ್ಲಿಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಎಸ್ಪಿಎಸ್ ನಗರದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಜಾಗೃತಿ ಜಾಥಾಕ್ಕೆ ಪ್ರಧಾನ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ವೇಲಾ ಡಿಕೆ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ನರಶಸ್ತ್ರ ಚಿಕಿತ್ಸೆಗೆ ಅನುಕೂಲವಾಗುವ ಅತ್ಯಾಧುನಿಕ ರೋಬೋಟ್ ಒಂದನ್ನು ಅಭಿವೃದ್ಧಿಪಡಿಸಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 3 ವರ್ಷಗಳ ಅವಧಿಯಲ್ಲಿ ಸುಮಾರು 3,66,00,000 ರೂಪಾಯಿ ಬಂಡವಾಳ ಹೂಡಿಕೆಯಿಂದಾಗಿ ಮಾಹಿತಿ ತಂತ್ರಜ್ಞಾನ, ಅಂತಾರಾಷ್ಟೀಯ ಸಂಸ್ಥೆ ಬೆಂಗಳೂರು ಹಾಗೂ ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ ಸಹಯೋಗದಲ್ಲಿ ದೇಶೀಯವಾಗಿ ಈ ಯೋಜನೆ ಜಾರಿಗೆ ಬರಲಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ಕಸದ ವಿಲೇವಾರಿ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶಿವಮೊಗ್ಗ ಕೇಂದ್ರ ಕಾರಾಗೃಹದ 6 ಜನ ಸಜಾಬಂದಿಗಳು ಸ್ವಚ್ಛತಾ ಜಾಗೃತಿ ಗೀತೆಗಳ ಗಾಯನದ ಧ್ವನಿ ಮುದ್ರಿಕೆ ಸಿದ್ಧಪಡಿಸಿದ್ದಾರೆ. ಈ ಹಾಡುಗಳು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರಗೊಳ್ಳುತ್ತಿದೆ. ಬಂದಿಗಳ ಮನಃ ಪರಿವರ್ತನ ಮತ್ತು ಸುಧಾರಣಾ ಕಾರ್ಯಕ್ರಮಗಳಲ್ಲಿ ಈ ರೀತಿಯ ವಿಭಿನ್ನ ಹಾಗೂ ವಿನೂತನ ಕಾರ್ಯಕ್ರಮ ರಾಜ್ಯದಲ್ಲೇ ಪ್ರಪ್ರಥಮವಾಗಿದೆ ಎಂದು ಕಾರಾಗೃಹ ಮುಖ್ಯ ಅಧೀಕ್ಷಕರು ತಿಳಿಸಿದ್ದಾರೆ. 6 ಸ್ವಚ್ಛತಾ ಜಾಗೃತಿ ಗೀತೆಗಳ ಮೂಲಕ ಹಸಿ ಕಸ ಮತ್ತು ಒಣಕಸ ಬೇರ್ಪಡಿಸುವಿಕೆ, ಕಸದಿಂದ ರಸ ಮಾದರಿಯಲ್ಲಿ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆ, ಬಯೋಗ್ಯಾಸ್ ಉತ್ಪಾದನಾ ಮೂಲಕ ಉದ್ಯೋಗ ಮತ್ತು ಆದಾಯವನ್ನು ಸಂಪಾದಿಸುವುದು, ಆರೋಗ್ಯ ರಕ್ಷಣೆ ಮತ್ತು ಪರಿಸರ ನೈರ್ಮಲ್ಯದ ಅರಿವು ಮೂಡಿಸುವುದು ಸೇರಿದಂತೆ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಸ್ವಚ್ಛತೆಯೇ ಮೂಲ ತಳಹದಿ ಎಂಬ ಸಂದೇಶವನ್ನು ಅಳವಡಿಸಲಾಗಿರುತ್ತದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ PMFME ಕಳೆದ 2020 ಜಾರಿಯಲ್ಲಿದೆ. ಕೇಂದ್ರ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ನಡೆಸುತ್ತಿರುವ ಈ ಯೋಜನೆ ಸಣ್ಣ ಆಹಾರ ವ್ಯಾಪಾರ ಮಾಡುತ್ತಿರುವ ಅಕ್ಕಿ ಗಿರಣಿ, ಮಸಾಲೆ ಪುಡಿ, ಸಿಹಿ ತಿಂಡಿಗಳು, ಹಾಲು ಉತ್ಪನ್ನ

0: ಮಾಡುವವರಿಗೆ ಸಹಾಯ ಮಾಡುವುದರ ಮೂಲಕ ಅಸಂಘಟಿತದಿಂದ ಔಪಚಾರಿಕ ವ್ಯವಹಾರಕ್ಕೆ ತರುವ ಉದ್ದೇಶವನ್ನು ಹೊಂದಿದೆ. ಈ ಯೋಜನೆ ಕುರಿತು ವಿಜಯಪುರ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕ ಶಿವನಗೌಡ ಸಂಗನಗೌಡ ಪಾಟೀಲ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 469 ಕಿರು ಉದ್ದಿಮೆಗಳನ್ನು ಈಗಾಗಲೇ ಆರಂಭ ಮಾಡಿದ್ದೇವೆ. ಇದೊಂದು ಅತ್ಯಂತ ಉತ್ತಮ ಯೋಜನೆ ಎಂದರೆ ತಪ್ಪಾಗಲಾರದು ಎಂದು ಪಾಟೀಲ್ ಅವರು ತಿಳಿಸಿದ್ದಾರೆ.
1: ನಿಜವಾಗಿಯೂ ರೈತರಿಗೆ ಇದೊಂದು ಅತ್ಯುತ್ತಮ ಯೋಜನೆ ಅಂದರೆ ತಪ್ಪಾಗಲಾರದು. ಏಕೆ ಅಂದರೆ ರೈತರು ತಾವು ಬೆಳೆದಂತ ಬೆಳೆ ಅದನ್ನು ನೇರವಾಗಿ ಮಾರುಕಟ್ಟೆಗೆ ಮಾರುವ ಜೊತೆಗೆ ಒಂದು 10% 15% ಅದನ್ನು ಮೌಲ್ಯವರ್ಧನೆ ಅಂದರೆ ಮೌಲ್ಯವರ್ಧನೆ ಮಾಡಿ ವ್ಯಾಲ್ಯೂ ಎಡಿಷನ್ ಮಾಡಿ ಮಾರಿದ್ದೇ ಆದರೆ ಅವರಿಗೆ ನಿಜವಾಗಿಯೂ ಆದಾಯ ಪ್ರಮಾಣ ಜಾಸ್ತಿಯಾಗುವ ಒಂದು ಯೋಜನೆ ಈ ಇದರ ಮೂಲ ಉದ್ದೇಶ. ಎರಡನೇ ಉದ್ದೇಶ ಏನಪ್ಪಾ ಅಂದ್ರೆ ಎಂಪ್ಲಾಯ್ಮೆಂಟ್ ಉದ್ಯೋಗ ಸೃಜನೆ ಆಗುವಂತ ಈ ಒಂದು ಮಹತ್ವವಾದ ಯೋಜನೆಗೆ ಕೇಂದ್ರ ಸರ್ಕಾರ ವಿಶೇಷ ಒತ್ತುವನ್ನು ಕೊಟ್ಟು ಅದು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ.
0: ಪ್ರಕೃತಿ ವಿಕೋಪದಿಂದ ಜಾನುವಾರುಗಳನ್ನು ಕಳೆದುಕೊಂಡು ರೈತರಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ ಪರಿಹಾರ ಮೊತ್ತವನ್ನು ಅಗತ್ಯ ಕಾರ್ಯಗಳಿಗೆ ಬಳಸಿಕೊಂಡು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರು ಸಲಹೆ ನೀಡಿದರು. ಯಾದಗಿರಿ ನಗರದಲ್ಲಿನ ಶಾಸಕರ ಕಚೇರಿಯಲ್ಲಿ ಪ್ರಕೃತಿ ವಿಕೋಪ ಪರಿಹಾರ ಯೋಜನೆಯಡಿ ಸಂತ್ರಸ್ತ ರೈತರಿಗೆ ಪರಿಹಾರ ಧನದ ಚೆಕ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ರೈತರು ಎದುರಿಸುತ್ತಿರುವ ಆರ್ಥಿಕ ಸಂಕಷ್ಟದ ಸಂದರ್ಭದಲ್ಲಿ ಸರ್ಕಾರದ ನೆರವು ಮಹತ್ವವಾಗಿದ್ದು ಅದನ್ನು ವ್ಯರ್ಥ ವೆಚ್ಚಗಳಿಗೆ ಬಳಸದೆ ಕುಟುಂಬದ ಅವಶ್ಯಕತೆಗಳನ್ನು ಮಕ್ಕಳ ಶಿಕ್ಷಣ ಹಾಗೂ ಜೀವನೋಪಾಯದ ಅಭಿವೃದ್ಧಿಗೆ ವಿನಿಯೋಗಿಸಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ರಾಜ್ಯದ ವಿವಿಧೆಡೆ ಜನಜಾಗೃತಿ ಕಾರ್ಯಕ್ರಮ. ನಿಮ್ಹಾನ್ ಸಹಯೋಗದಲ್ಲಿ ನರ ಶಸ್ತ್ರಚಿಕಿತ್ಸೆಗಾಗಿ ಆಧುನಿಕ ರೋಬೋಟ್ ಅಭಿವೃದ್ಧಿ, ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗ ಕಾರಾಗೃಹದ ಸಜಾಬದ್ದಿಗಳಿಂದ ಸ್ವಚ್ಛತಾ ಗೀತೆ, ಪಾಲಿಕೆಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ಈ ಬೋಯರ್ ಯುದ್ಧ ಶುರುವಾಯಿತು. ಅಯುದ್ಧ ಕೆಲಸದಲ್ಲಿ ಗಾಂಧೀಜಿ ಭಾಗವಹಿಸಿದರು. ಆ ಯುದ್ಧದ ಕೆಲಸದಿಂದ ಬಿಡುಗಡೆ ಆದಮೇಲೆ ಈ ನನ್ನ ಕೆಲಸ ಇರೋ ದಕ್ಷಿಣ ಆಫ್ರಿಕಾದಲ್ಲೆಲ್ಲ ಭಾರತದಲ್ಲಿ ಅಂತ ಅನಿಸೋಕೆ ಶುರುವಾಯಿತು. ಭಾರತದಲ್ಲಿದ್ದಂಥ ಮಿತ್ರರು ಕೂಡ ಹಿಂದೆ ಬರಬೇಕು ಅಂತ ಒತ್ತಾಯ ಮಾಡ್ತಾಯಿದ್ರು. ಭಾರತದಲ್ಲಿ ಕೆಲಸ ಇದೆ ಬಾ ಅಂತ ಹೇಳ್ತಾಯಿದ್ರು. ಹೇಗಿದ್ದರು ಆಫ್ರಿಕಾ ಕೆಲಸ ನೋಡ್ಕೊಂಡು ಖಾನ್ ಮತ್ತು ಮನ್ಸುಖ್ ಲಾಲ್ ನಾಜರ್ ಇದ್ದರು. ಆದ್ದರಿಂದ ಸಹೋದ್ಯೋಗಿಗಳಿಗೆ ಹೇಳಿ ನಾನು ಬಿಟ್ಕೊಡಿ ಅಂತ ಕೇಳ್ಕೊಂಡ್ರು. ಬಹಳ ಕೇಳ್ಕೊಂಡ ಮೇಲೆ ಪ್ರಾರ್ಥನೆಯ ರೂಪಿ ಒಂದು ಷರತ್ತಿಗೆ ಒಪ್ಕೊಂಡ್ರಂತೆ. ಏನು ಅಂದರೆ, ಭಾರತಕ್ಕೆ ಪ್ರಯಾಣ ಮಾಡಿದ ಒಂದು ವರ್ಷದೊಳಗೆ ಆಫ್ರಿಕಾದ ಭಾರತೀಯರಿಗೆ ಅವಶ್ಯಕತೆ ಉಂಟಾದರೆ ಮತ್ತೆ ಆಫ್ರಿಕಾಕ್ಕೆ ವಾಪಸ್ ಬರಬೇಕು ಅಂತ. ಕಠಿಣ ಷರತ್ತು. ಆದರೆ ಏನು ಮಾಡೋದು, ಭಾರತೀಯರ ಬಗ್ಗೆ ಪ್ರೀತಿ ಇತ್ತಲ್ಲ, ಬರ್ತೇನೆ ಅಂತ ಒಪ್ಕೊಂಡ್ಬಿಟ್ಟೆ. ಆಗ ನೇಪಾಳ ಭಾರತೀಯರು ಇವ್ರಿಗೆ ಅತ್ಯಂತ ಪ್ರೇಮಾಮೃತದಲ್ಲಿ ಸ್ನಾನ ಮಾಡಿಸ್ಬಿಟ್ರು. ಎಲ್ಲಿ ಹೋದರೂ ಬೀಳ್ಕೊಡೆ ಸಮಾರಂಭಗಳು, ಅಭಿನಂದನೆ ಪತ್ರಗಳು ಕೊಟ್ಟರು. ಭಾರತಕ್ಕೆ ಹೋಗ್ತಾರಲ್ಲ ವಾಪಸ್. ಇನ್ನು ಹಿಂದಕ್ಕೆ 1899 ಭಾರತಕ್ಕೆ ಬಂದಾಗಲೂ ಕೂಡ ಉಡುಗೊರೆಗಳನ್ನು ಕೊಟ್ಟಿದ್ರು. ಆದರೆ ಈ ಸಲದ ಉಡುಗೊರೆಗಳು ಬಹಳ ವೈಭವಪೂರ್ಣವಾಗಿದ್ದವು. ಚಿನ್ನ ಬೆಳ್ಳಿ ವಸ್ತುಗಳಂತೂ ಇದ್ದೇ ಇದ್ದವು. ಇದ್ರ ಜೊತೆಗೆ ವಜ್ರದ ಪದಾರ್ಥಗಳು ಇದ್ವು ಅಂತ ಗಾಂಧೀಜಿ ವಿಚಾರ ಮಾಡಿದರು. ಈ ಉಡುಗೊರೆಗಳನ್ನು ತಗೊಳ್ಳೋಕ್ಕೆ ನನಗೆ ಏನು ಅಧಿಕಾರ ಇದೆ? ಅವುಗಳನ್ನು ಸ್ವೀಕರಿಸಿ ಯಾವ ಪ್ರತಿಫಲ ಇಲ್ಲದೆ ನಾನು ನಮ್ಮ ಜನರ ಸೇವೆ ಮಾಡ್ತೀನಿ ಅಂತ ಹೇಗೆ ಹೇಳ್ಕೊಳ್ಳಿ? ನಮ್ಮ ಕಕ್ಷಿಗಾರರು ಕೊಟ್ಟಿದ್ದ ಕೆಲವಂಥ ಉಡುಗೊರೆಗಳ ಹೊರತು ಉಳಿದವೆಲ್ಲ ನಮ್ಮ ಜನಕ್ಕೆ ನಾನು ಮಾಡಿದಂಥ ಸಾರ್ವಜನಿಕ ಸೇವೆಗಾಗಿ ಬಂದ ಉಡುಗೊರೆಗಳು. ಈ ಬಂದಂಥ ಉಡುಗೊರೆಗಳನ್ನು ನೋಡಿದರು. ಅದರಲ್ಲಿ ಒಂದು 50 ಗಿನಿ, ಅಂದರೆ ಆಗಿನ ಕಾಲಕ್ಕೆ 800 ರೂಪಾಯಿ ಬೆಲೆ ಬಾಳುವಂಥ ಚಿನ್ನದ ಸರ. ಇವರು ಹೆಂಡತಿ ಕೊಟ್ಟಿದ್ರಂತೆ. ಆದರೆ ಈ ವಸ್ತು ಕೊಟ್ಟದ್ದು ನನ್ನ ಸಾರ್ವಜನಿಕ ಕಾರ್ಯಕರಿಗಾಗಿ. ರಾತ್ರಿ ನಿದ್ದೆ ಬರಲಿಲ್ಲಂತೆ. ಅಶಾಂತರಾಗಿ ಕೊಠಡಿ ಒಳಗಡೆ ಹಿಂದಕ್ಕೆ ಮುಂದಕ್ಕೆ ಹುಚ್ಚರಂಗೆ ತಿರುಗಾಡಿದರು. ಪರಿಹಾರ ಕಾಣಿಸ್ಲಿಲ್ಲ. ಈ 1000 ರೂಪಾಯಿ ಬೆಲೆ ಬಾಳ ಉಡುಗೊರೆಗಳನ್ನು ಬಿಡೋದು ಕಷ್ಟ, ಆದರೆ ಇಟ್ಕೊಳ್ಳೋದು ಅದಕ್ಕಿಂತ ಹೆಚ್ಚು ಕಷ್ಟ ಅನ್ನಿಸ್ತು. ಮಕ್ಕಳ ವಿಚಾರ ಹೇಗೆ, ಹೆಂಡತಿ ವಿಚಾರ ಹೇಗೆ, ಸೇವೆ

ಅದಕ್ಕೆ ನಾನು ಜೀವನ ಸಿದ್ಧ ಮಾಡ್ತಾ ಇದ್ದೇನೆ, ಮಕ್ಕಳನ್ನಂತೆ ಸಿದ್ಧ ಮಾಡ್ತಾ ಇದ್ದೀನಿ, ಸೇವೆಯ ಪ್ರತಿಫಲ ಸೇವೆನೆ ಅಂತ ಕೊಟ್ಟಿದ್ದೆ. ನನ್ನ ಮನೆಯಲ್ಲಿ ಈ ಬೆಲೆಯಾದ ಒಡವೆಗಳು ಇರಲಿಲ್ಲ, ನಾನು ಬಹಳ ಬೇಗ ಜೀವನವನ್ನು ಸರಳ ಮಾಡ್ಕೊಳ್ತಾ ಇದ್ವಿ. ಹಾಗಿರುವಾಗ ಚಿನ್ನದ ಗಡಿಯಾರಗಳನ್ನು ಇಟ್ಕೊಳ್ಳೋಕೆ ನಮಗೆ ಹೇಗೆ ಸಾಧ್ಯ ಆದೀತು? ಚಿನ್ನದ ಸರಗಳನ್ನು, ವಜ್ರದ ಉಂಗುರಗಳನ್ನು ಧರಿಸೋದು ಹೇಗೆ? ಜನರಿಗೆ ಆಸೆಗಳನ್ನು ಗೆಲ್ಲರಿ ಅಂತ ಹೇಳ್ತಾ ಇದ್ದೆ. ಒಂದು ತೀರ್ಮಾನ ಗಾಂಧಿ ಬಂದರು, ಒಡವುಗಳನ್ನೆಲ್ಲ ನಾನು ಇಟ್ಕೊಳ್ಳೋದಿಲ್ಲ, ಅವುಗಳನ್ನು ನಮ್ಮ ಜನಕ್ಕಾಗಿ ಒಂದು ಟ್ರಸ್ಟ್ ಮಾಡಿ, ಅದಕ್ಕೆ ಪಾರ್ಸಿ ರುಸ್ತುಂಜಿಯವರನ್ನು ಇನ್ನು ಕೆಲವು ಟ್ರಸ್ಟಿಗಳನ್ನಾಗಿ ಮಾಡಿ ಒಂದು ಪತ್ರ ಬರೆದ್ರು. ಮರುದಿನ ಬೆಳಗ್ಗೆ ಹೆಂಡತಿ ಮಕ್ಕಳ ಜೊತೆ ಸಮಾಲೋಚನೆ ಮಾಡಿ ಈ ಹೊರೆ ಕಳ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರು. ಹೆಂಡತಿನ ಒಪ್ಪಿಸೋದು ಸ್ವಲ್ಪ ಕಷ್ಟ ಆಗ್ಬೋದು, ಮಕ್ಕಳನ್ನ ಒಪ್ಪಿಸೋದು ಅಷ್ಟು ಕಷ್ಟ ಆಗಲಾರದು ಅಂತ ಅಂದ್ಕೊಂಡಿದ್ರು ಗಾಂಧಿ. ಮಕ್ಕಳು ಒಪ್ಕೊಂಡ್ರು, ನಮ್ಮ ಬೆಲೆ ಬಾಳಂಥ ವಸ್ತು ಬೇಡ, ಅವುಗಳನ್ನ ಜನರಿಗೆ ಹಿಂತಿರುಗಿಸ್ಬಿಡ್ಬೇಕು, ನಾವು ಬೇಕಾದಾಗ ನಾವೇನು ಕೊಂಡ್ಕೊಂಡ್ರೆ ಸುಲಭದಲ್ಲಿ ಅಂತ ಅಂದ್ಕೊಂಡ್ರು. ಹಾಗಾದ್ರೆ ನಿಮ್ಮ ತಾಯಿಗೆ ಹೇಳ್ತೀರಾ ಅಂದರು. ಹೌದು, ನಮ್ಮ ಹೊಣೆಗಾರಿಕೆ ನಾವು ಹೇಳ್ತೀವಿ ಅಂದರು. ಹೇಳೋದೇನೋ ಸುಲಭ ಆಯಿತು, ಆದರೆ ಹೆಂಡತಿ ಹೇಳಿದ್ರಂತೆ ನಿಮಗದು ಬೇಕಾಗದೇ ಇರ್ಬೋದು, ನಿಮ್ಮ ಮಕ್ಕಳಿಗೂ ಬೇಕಾಗದೇ ಇರ್ಬೋದು, ನೀವು ಪುಸಲಾಯಿಸಿದರೆ ನಿಮ್ಮ ತಾಳ ಕುಣಿತಾರೆ ಅವರು, ಆದರೆ ಅವುಗಳನ್ನು ಧರಿಸೋದನ್ನು ನೀವು ಒಪ್ಪೋದಿಲ್ಲ, ನನಗೆ ಅರ್ಥ ಆಗ್ತದೆ. ಆದರೆ ನನ್ನ ಸೊಸೆಯರ ವಿಚಾರ ಹೇಗೆ, ಅವು ಬೇಕೇ ಬೇಕು, ನಾಳೆ ಏನಾಗುತ್ತೋ ಬಲ್ಲವರು ಯಾರು? ಇಷ್ಟು ಪ್ರೀತಿಯಿಂದ ಅವ್ರು ಕೊಟ್ಟಂಥ ಉಡುಗೊರೆಗಳನ್ನು ನಾನು ಎಂದಕ್ಕೂ ಹಿಂದೆ ಕೊಡೋದಿಲ್ಲ ಅಂತ ವಾದ ಮಾಡಿದರು. ಅದ್ರ ಜೊತೆಗೆ ಅಳೋದು ಕರೆಯೋದು. ಆದರೆ ಮಕ್ಕಳು ಬಿಡಲಿಲ್ಲ, ಇವರು ಬಿಡಲಿಲ್ಲ. ಮೃದುವಾಗಿ ಹೇಳಿದ್ರಂತೆ, ಮಕ್ಕಳಿಗೆ ಮದುವೆ ಆಗೋದಕ್ಕೆ ಇನ್ನೂ ಕಾಲ ದೂರ ಇದೆ, ಬಾಲ್ಯದಲ್ಲೇ ಮದುವೆ ಮಾಡೋದು ನಮಗೆ ಇಷ್ಟ ಇಲ್ಲಲ್ಲ, ಅವ್ರ ವಯಸ್ಸಾದ ನಂತರ ಅವ್ರ ಪಾಡನ್ನು ಅವ್ರು ನೋಡ್ಕೋತಾರೆ. ಒಡವುಗಳೇ ಆಸೆ ಇರೋರನ್ನ ನಾವೇನು ಸೊಸೆಯರಾಗಿ ತರೋದಿಲ್ಲ. ಹಾಗೂ ಒಡವುಗಳು ಕೂಡಲೇ ಬೇಕಾದ್ರೆ ನಾನಿದ್ದೇನಲ್ಲ, ಆಗ ನನ್ನನ್ನು ಕೇಳಿದ್ರಾಯ್ತು. ಆಗ ಕಸ್ತೂರ್ಬಾ ಹೇಳ್ತಾರಂತೆ, ನಿಮ್ಮನ್ನು ಕೇಳೋದ, ನಿಮ್ಮ ವಿಷಯ ನನಗೆ ಚೆನ್ನಾಗಿ ಗೊತ್ತಾಗಿದೆ, ಈಗಲೇ ನನ್ನ ಒಡವೆಗಳು ಒಂದೂ ಇಲ್ದಂಗೆ ಮಾಡಿದ್ದೀರಿ, ನೀವೇ ನಿಮ್ಮ ಒಡಿ ಸೊಸೆಯರಿಗೆ ಒಡವೆ ತಂದುಕೊಡ್ತೀರಾ? ಇವತ್ತಿಂದಾನೇ ಮಕ್ಕಳನ್ನು ಬೈರಾಗಿಗಳನ್ನು ಮಾಡೋಕೆ ಹೊರಟಿದ್ದೀರಿ, ಆಭರಣಗಳನ್ನು ಹಿಂದಕ್ಕೆ ಕೊಡೋದಿಲ್ಲ, ಅದಲ್ಲ ನನ್ನ ಹಾರದ್ದೇ ನಿಮಗೇನು ಅಧಿಕಾರ ಅಂತ ಕೇಳಿದರು. ಗಾಂಧಿ ಹೇಳ್ತಾರೆ, ಆದರೆ ಹಾರವನ್ನು ನೀ ಮಾಡಿ ಸೇವೆ ಕೊಟ್ಟಿದ್ದಾರೇನು? ಇಲ್ಲ, ಅದು ನೀವು ಮಾಡಿ ಸೇವೆ ಕೊಟ್ಟದ್ದು, ಆದರೆ ನಿಮ್ಮ ಸೇವೆ ನಾನು ಮಾಡಿಲ್ವಾ? ಹಗಲು ರಾತ್ರಿ ನಿಮಗಾಗಿ ದುಡಿದಿದ್ದೀನಿ, ಅದು ಸೇವೆ ಅಲ್ವಾ? ನೀವು ಯಾರ್ಯಾರನ್ನು ಕರ್ಕೊಂಬರ್ತೀರಿ ಮನೆಗೆ, ನಾನು ಕಣ್ಣೀರು ಹರಿಸ್ಬಿಟ್ಟಿದ್ದೀರಿ, ಅವರೆಲ್ಲರದ್ದು ಚಾಕರಿ ಮಾಡಿದ್ದೇನೆ ಅಂತ ಕಸ್ತೂರ್ಬಾತ್ರು. ಅವ್ರ ಬಾಣ ಎಲ್ಲ ತೀಕ್ಷ್ಣವಾಗಿದ್ದು, ಕೆಲವು ಇವರಲ್ಲಿ ನಾಟಿದ್ದು, ಆದರೆ ಒಡವುಗಳನ್ನು ಹಿಂದಿರುಗಿಸಲೇಬೇಕು ಅನ್ನೋ ದೃಢ ಸಂಕಲ್ಪ ಗಾಂಧೀಜಿದಾಗಿತ್ತು. ಕೊನೆಗೆ ಹೇಗೋ ಕಸ್ತೂರ್ಬಾ ಒಪ್ಕೊಂಡ್ರು. 1896 ಮತ್ತು 1901 ದೊರೆತಂಥ ಎಲ್ಲ ಉಡುಗೊರೆಗಳನ್ನು ಹಿಂದಿರುಗಿಸ್ಬಿಟ್ರು, ಒಂದು ಟ್ರಸ್ಟ್ ಮಾಡಿ ಪತ್ರ ಕೊಟ್ಬಿಟ್ರು. ಒಡವೆಗಳನ್ನು ಅಥವಾ ಧರ್ಮದರ್ಶಿಗಳ ಅಭಿಪ್ರಾಯ ಪ್ರಕಾರ ಅನುಗುಣವಾಗಿ ದಕ್ಷಿಣ ಆಫ್ರಿಕೆಯ ಭಾರತೀಯರ ಸೇವೆಗೆ ವಿನಿಯೋಗಿಸಬೇಕು ಅಂತ ಹೇಳಿ ಒಂದು ಬ್ಯಾಂಕ್ನಲ್ಲಿ ಇಟ್ಬಿಟ್ರಂತೆ. ಸಾರ್ವಜನಿಕ ಕಾರ್ಯಗಳಿಗಾಗಿ ನಮಗೆ ಹಣ ಬೇಕಾಗಿ ಬಂದಾಗ ಆ ಟ್ರಸ್ಟನ್ನು ತೊಗೊಳ್ಬೇಕು ಅಂತ ತೀರ್ಮಾನ ಆಯಿತು. ಟ್ರಸ್ಟ್ ಈಗಲೂ ಇದೆ, ಅದು ಅವಶ್ಯವಾದಾಗ ಬಳಕೆ ಆಗ್ತಾ ಇದೆ ಅಂತ ನೆನೆಸ್ಕೋತಾರೆ ಗಾಂಧಿ, ಅದು ಕ್ರಮವಾಗಿ ನಡೀತಾ ಇದೆ ಅಂತ. ಗಾಂಧೀಜಿ ಮುಂದೆ ನೆನೆಸ್ಕೊಳ್ಳೋದು, ಈ ಕಾರ್ಯದಿಂದ ನನಗೆ ಎಂದೂ ಪಶ್ಚಾತ್ತಾಪ ಉಂಟಾಗಲಿಲ್ಲ, ದಿನಗಳು ಕಳೆದ ಹಾಗೆ ನನ್ನ ಹೆಂಡತಿಗೂ ಅದರ ಔಚಿತ್ಯ ಗೊತ್ತಾಗ್ತಾ ಬಂದಿದೆ, ಅದು ನಮ್ಮನ್ನು ಅನೇಕ ದುರಾಸೆಗಳಿಂದ ರಕ್ಷಿಸಿದೆ ಅಂತ ಹೇಳ್ತಾರೆ. ಬಹಳ ದೊಡ್ಡ ಮಾತು ಗಾಂಧೀಜಿ ಹೇಳೋದು. ಸಾರ್ವಜನಿಕ ಕೆಲಸಗಾರ ಬೆಲೆಯಾದ ಉಡುಗೊರೆಗಳನ್ನು ಸ್ವೀಕರಿಸಕೂಡದು ಅನ್ನುವಂಥದ್ದು ಗಾಂಧೀಜಿ ಸ್ಪಷ್ಟ ಅಭಿಪ್ರಾಯ ಆಗಿತ್ತು. ಕಾಂಗ್ರೆಸ್ ಮಹಾಸಭೆ ಪ್ರಾರಂಭ ಆಗೋದಕ್ಕೆ ಇನ್ನೂ 2 ದಿವಸ ಇತ್ತು. ಗಾಂಧೀಜಿ ಏನು ಮಾಡಿದರು, ಕಾಂಗ್ರೆಸ್ ಕಚೇರಿಯಲ್ಲಿ ಕೆಲಸಗಾರರಾಗಿ ಅನುಭವ ಪಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ರು. ಕಲ್ಕತ್ತಾಗೆ ಬಂದ ಕೂಡಲೇ ಕಾಂಗ್ರೆಸ್ ಕಚೇರಿಗೆ ಹೋದರು. ಬಾಬು ಭೂಪೇಂದ್ರನಾಥ್ ಬಸು ಮತ್ತು ಘೋಷಾಲ್ ಅವರು ಜನರಲ್ ಸೆಕ್ರೆಟರಿ ಆಗಿದ್ದರು. ಭೂಪೇಂದ್ರ ಬಾಬು ಹೋಗಿ ಇವ್ರು ಹೇಳಿದ್ರಂತೆ, ನಾನು ಸೇವೆ ಮಾಡ್ಬೇಕಂತೀನಿ, ಏನಾದರೂ ಕೆಲಸ ಇದ್ದರೆ ಕೊಡಿ ಅಂತ ಹೇಳಿದ್ರಂತೆ. ಅವ್ರು ಇಲ್ಲಿ ನೋಡಿ, ನನಗೆ ನಿಮ್ಮ ಹತ್ರ ಯಾವ ಕೆಲಸನೂ ಇಲ್ಲ, ಘೋಷಾಲರಿದ್ದಾರೆ ನೋಡಿ, ನಿಮಗೆ ಯಾವ್ದಾರು ಕೆಲಸ ಕೊಡ್ತಾರೆ ಅಲ್ಲಿ ಹೋಗಿ ಅಂದರು. ಇವರು ಘೋಷಾಲರ ಕಡೆ ಹೋದರು. ಅವರು ಮೇಲೆ ಕೆಳಗೆ ನೋಡಿ, ನಾನು ನಿನ್ನ ಗುಮಾಸ್ತೆ ಕೆಲಸ ಮಾತ್ರ ಕೊಡ್ಬೋದಪ್ಪ, ಮಾಡ್ತೀಯ ನೀನು ಅಂತ ಕೇಳಿದ್ರಂತೆ. ಇವರು ಖಂಡಿತವಾಗಿ ಮಾಡ್ತೀನಿ, ನನ್ನ ಶಕ್ತಿಗೆ ಮೀರದೇ ಇರುವಂಥ ಯಾವ ಕೆಲಸ ಕೊಟ್ಟರೂ ಮಾಡ್ತೀನಿ, ಅದಕ್ಕೆ ಬಂದಿದ್ದೇನೆ ಅಂದರು. ಹಾಂ, ಇದು ಕರೆಕ್ಟಪ್ಪ ಭಾವನೆ ಅಂದು, ನೋಡಿ ಈ ಹುಡುಗ ಹೇಳೋದನ್ನು ಕೇಳಿ ಹೇಗೆ ಮಾಡ್ತಾ ನೋಡಿ ಅಂತ ಹೇಳಿದ್ರಂತೆ. ನಂತರ ಇವ್ರ ಕಡೆ ತಿರ್ಕೊಂಡು, ಹಾಗಾದ್ರೆ ಒಂದು ಕೆಲಸ ಮಾಡು, ಇಲ್ಲಿ ರಾಶಿ ಕಾಗದ ಬಿದ್ದಿದ್ದಾವೆ, ಅವುಗಳ ವ್ಯವಸ್ಥೆ ನೀ ಮಾಡಬೇಕು, ಒಂದು ಕುರ್ಚಿ ಎಳ್ಕೊಂಡು ಕೂತ್ಕೋ, ಕೆಲಸ ಪ್ರಾರಂಭ ಮಾಡು. ನೀನೇ ನೋಡ್ತಿರೋ ಹಾಗೆ ನನ್ನ ಬಳಿಗೆ 106 ಜನ ಬರ್ತಾರೆ, ನಾನು ಅವ್ರನ್ನ ನೋಡಲೋ ಈ ಕಾಗದ ನೋಡಲೋ ಉತ್ತರ ಬರೀಲೋ ಗೊತ್ತಾಗ್ತಾ ಇಲ್ಲ, ಈ ಕೆಲಸ ಮಾಡೋ ಒಬ್ಬ ಗುಮಾಸ್ತ ನನಗಿಲ್ಲ, ಈ ಹೆಚ್ಚಿನ ಕಾಗದೊಳಗೆ ಏನು ಇರೋದಿಲ್ಲ, ನೀನು ದಯವಿಟ್ಟು ಪತ್ರ ಎಲ್ಲ ಓದು, ಉತ್ತರ ಬರಿ, ಕಾಗದಗಳು ಯಾವುದಕ್ಕೆ ತಲುಪಿದೆ ಅಂತ ಉತ್ತರ ಕೊಡಬೇಕು ಅದಕ್ಕೆ ಉತ್ತರ ಕೊಡು, ಉತ್ತರ ಕೊಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾದ್ರೆ ಅಂಶ ಇದ್ದರೆ ಆ ಕಾಗದ ನನಗೆ ಕೊಡು, ಅಷ್ಟು ಸಾಕು ಅಂದರು.

0: ಘೋಷಾಲರ ನಂಬಿಕೆ ನೋಡಿ ಭಾಳ ಸಂತೋಷ ಆಯಿತು. ಇವ್ರ ಪರಿಚಯ ಇಲ್ಲ ಘೋಷಾಲರು, ಇವ್ರು ಯಾರು ಅಂತ ಗೊತ್ತಿಲ್ಲ. ಆಮೇಲೆ ಕಾಗದ ರಾಶಿ ಕಲಿಸುವಂಥ ಕೆಲಸ ಗಾಂಧೀಜಿ ಮಾಡೋಕೆ ಶುರು ಮಾಡಿದರು. ಅದು ಕೆಲಸ ಸುಲಭದ ಕೆಲಸ, ಅವರಿಗೆ ಬಹು ಬೇಗ ಮುಗಿಸ್ಬಿಟ್ರಂತೆ. ಘೋಷಾಲರಿಗೆ ಭಾಳ ಖುಷಿ ಆಯಿತು. ಘೋಷಾಲರ ಸ್ವಭಾವ ಅಂದರೆ ಹೆಚ್ಚು ಮಾತಾಡುವಂಥ ಸ್ವಭಾವ, ಗಂಟೆಗಟ್ಟಲೆ ಮಾತಾಡ್ತಾ ಇದ್ರು. ಮುಂದೆ ಇವರು ಪರಿಚಯ ಆದಮೇಲೆ, ಛೇ ಛೇ ಛೇ, ನಿಮ್ಮಂಥವ್ರಿಗೆ ಗುಮಾಸ್ತೆ ಕೆಲಸ ಕೊಟ್ಬಿಟ್ನಲ್ಲ ಅಂತ ಬೇಜಾರು ಮಾಡಿಕೊಂಡ್ರು. ಇವ್ರು ಹೇಳಿದ್ರಂತೆ, ಬೇಜಾರು ಮಾಡ್ಕೋಬೇಡಿಪ್ಪ, ಮನಸ್ಸಿಗೆ ಹಚ್ಕೋಬೇಡಿ, ನಿಮ್ಮ ಮುಂದೆ ನಾನು ಎಷ್ಟ್ರವನು, ಕಾಂಗ್ರೆಸ್ ಸೇವೆಯಲ್ಲಿ ನೀವು ಮುದುಕರಾಗಿದ್ದೀರಿ, ನೀವು ಭಾಳ ಹಿರಿಯರು, ನನಗೇನೂ ಗೊತ್ತಿಲ್ಲ, ಯುವಕ ನಾನು, ಈ ಕೆಲಸ ನನಗೆ ವಹಿಸಿ ಭಾಳ ಉಪಕಾರ ಮಾಡಿದಿರಿ, ನನಗೆ ಕಾಂಗ್ರೆಸ್ ಕೆಲಸ ಮಾಡೋದಕ್ಕೆ ಇಷ್ಟ ಇದೆ, ಅಪೂರ್ವವಾದಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ ಅಂದರು. ಅವ್ರು ಹೇಳಿದ ನಿಜ ಹೇಳಬೇಕಂದ್ರೆ ಇದೇ ಸರಿಯಾದ ಮನೋಭಾವ, ಆದರೆ ಈ ಹುಡುಗರಿಗೆ ಗೊತ್ತಾಗಲ್ಲ. ಇದು ನನಗೆ ಕಾಂಗ್ರೆಸ್ಸು ಅದ್ರ ಜನ್ಮಕಾಲದಿಂದನೂ ಪರಿಚಯ ಇದೆ, ಕಾಂಗ್ರೆಸ್ ಸ್ಥಾಪನೆ ಆಗೋದಕ್ಕೆ ಮಿಸ್ಟರ್ ಹ್ಯೂಮ್ ಜೋಡಿ ನಾನು ಇದ್ದೆ ಅಂತ ಅಂದ್ಕೋಬೋದಪ್ಪ. ಘೋಷಾಲ್ ಜೊತೆಗೆ ಗಾಂಧೀಜಿ ಮಿತ್ರರಾದರು, ಅವ್ರ ಜೊತೆಗೆ ಊಟ ಮಾಡ್ತಾಯಿದ್ರು. ಒಂದ್ಸಲ ಘೋಷಾಲ್ ಅವ್ರ ಶರ್ಟಿನ ಗುಂಡಿ ಕಿತ್ತೋಯ್ತು, ಅವ್ರೊಬ್ಬ ಸೇವಕ ಗುಂಡಿ ಹೊಲ್ಕೊಡ್ತಾ ಇದ್ದ, ಇಲ್ಲಿ ಕೊಡು ಅಂತ ಹೇಳಿ ತೊಗೊಂಡು ತಾವೇ ಹಾಕೋಕೆ ಹೋದಾಗ ಅವರು, ಏ ನಿಮ್ಗೆ ಯಾಕ್ರಿ ಗುಂಡಿ ಹಾಕೋ ಕೆಲಸ ಅಂದರು. ಹೇಳಿದ್ರಂತೆ, ನೋಡಿ ಶರ್ಟಿನ ಗುಂಡಿ ಹಾಕ್ಕೊಳ್ಳೋದಕ್ಕೂ ಕಾಂಗ್ರೆಸ್ ಸೆಕ್ರೆಟ್ರಿಗೆ ಸಮಯ ಇಲ್ಲ, ಬೇರೆ ಕೆಲಸ ಇರ್ತದೆ ಅಂತ. ಗಾಂಧೀಜಿನೇ ಹೋಗಿ ಅವ್ರ ಅಂಗಿ ಗುಂಡಿ ಹಾಕ್ಕೊಟ್ರಂತೆ. ಅವ್ರು ಹೇಳ್ತಾರೆ, ಯಾವ ಸೇವೆಯಲ್ಲೂ ಕೂಡ ಅತೃಪ್ತಿ ಉಂಟಾಗಲಿಲ್ಲ ನನಗೆ, ಸೇವೆ ಮಾಡೋದನ್ನು ದೊರೆತಂಥ ಲಾಭ ಭಾಳ ದೊಡ್ಡದಾದದ್ದು. ಏನಾಯ್ತು ಇದರಿಂದ ಅಂದರೆ, ಕಾಂಗ್ರೆಸ್ ಕಾರ್ಯಕ್ರಮ ಎಲ್ಲ ಗೊತ್ತಾದವು, ಅನೇಕ ಮುಖಂಡರದೆಲ್ಲ ಪರಿಚಯ ಆಯಿತು, ಸುರೇಂದ್ರನಾಥ್ ಆಗಲಿ ಗೋಖಲೆ ಅವರಾಗಲಿ ಅಂಥ ಅತಿರಥ ಮಹಾರಥರ ಚಲನವಲನಗಳನ್ನು ನೋಡ್ಕೊಳ್ಳೋಕೆ ಅವಕಾಶ ಆಯಿತು. ಆದರೆ ಅವಾಗ ಗಮನಿಸಿದ್ದೇನು ಅಂದರೆ, ಕಾಂಗ್ರೆಸ್ನಲ್ಲಿ ಭಾಳ ಸಮಯ ಪೋಲಾಗ್ತಾ ಇದೆ, ಇಂಗ್ಲೀಷ್ ಭಾಷೆಗೆ ನಮ್ಮ ಕಾರ್ಯಕಲಾಪಗಳಲ್ಲಿ ಭಾಳ ಮುಖ್ಯ ಆಗಿದ್ದುಕೊಟ್ಟು ನಮ್ಮ ಭಾಷೆಗಳನ್ನು ಕಳ್ಕೊತಿದ್ದೀವಲ್ಲ ಅಂತ ದುಃಖ ಆಯಿತು. ಮನುಷ್ಯ ಶಕ್ತಿಯ ವೆಚ್ಚದಲ್ಲಿ ಮಿತವ್ಯಯ ಇರಲಿಲ್ಲ, ಒಬ್ಬ ಮಾಡೋ ಕಾರ್ಯವನ್ನು ಅನೇಕರು ಮಾಡ್ತಾಯಿದ್ರು, ಅತಿ ಮುಖ್ಯವಾದ ಅನೇಕ ಕಾರ್ಯಗಳನ್ನು ಯಾರೂ ಮಾಡ್ತಿರಲಿಲ್ಲ. ಇದನ್ನೆಲ್ಲ ಗಮನ ಇಟ್ಟೆ ನಾನು. ಗಮನ ಇಟ್ಟಾಗ ನನಗನ್ನಿಸಿದ್ದೇನು ಅಂತ ಗಾಂಧಿ ಬರೀತಾರೆ. ಏನು ಅನ್ನಿಸ್ತು ಅಂದರೆ, ಇದರಿಂದ ಯಾವ ಕೆಲಸಕ್ಕೂ ನಾನು ಕಡಿಮೆ ಬೆಲೆಯನ್ನು ಕಟ್ಟೋನಾಗಲಿಲ್ಲ, ಯಾವ ಕೆಲಸನೂ ಒಳ್ಳೆ ಕೆಲಸನೇ ಅನ್ನೋ ತೀರ್ಮಾನಕ್ಕೆ ಬಂದೆ ನಾನು ಅಂತ ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

ಆಕಾಶವಾಣಿ ಬೆಂಗಳೂರು. ಈಗ ನಿಲಯದಿಂದ ಈ ಸಂಜೆ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. ಈ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. 6:51 ಕೃಷಿರಂಗ. ಕೃಷಿಯಲ್ಲಿ ಮಹಿಳೆಯರಿಗೆ ಇರುವ ಅವಕಾಶಗಳು ಈ ಕುರಿತು ಶ್ವೇತಾ ಪಿಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳದ ವಾದನವನ್ನು ಕೇಳಬಹುದು. ಇನ್ನು ಸಂಜೆ 7:45 ಸಿರಿಗಂಧ ಚಿತ್ರಗೀತೆಗಳ ಕಾರ್ಯಕ್ರಮ. 8:00 12 ವರ್ಷ ಪೂರೈಸಿದ ಎನ್ಡಿಎ ಸರ್ಕಾರ ಈ ಕುರಿತಾದ ಕಾರ್ಯಕ್ರಮ ನಮ್ಮ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 8:30 ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯುವುದು. ಗೀತಾ ಸತ್ಯಮೂರ್ತಿ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ

ಇಂದು ರಾತ್ರಿ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವಿದುಷಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವೈಲಿನ್ ಅಶ್ವಿನ್ ಕಲ್ಯಾಣ್, ಮೃದಂಗ ರಂಜನಿ ಸಿದ್ಧಾಂತಿ, ಮೋರ್ಚಿಂಗ್ ಚಿದಾನಂದ. 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣದ ಪ್ರಸಾರ. ವಿಷಯ ಜನವಿಶ್ವಾಸ. ಇದುವರೆಗೂ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ

0: ಯಾರು ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಬೆಂಗಳೂರು ನಿಲಯದ ಮಧ್ಯಾಹ್ನದ ಪ್ರಸಾರ ಇಲ್ಲಿಗೆ ಮುಗಿಯಿತು. ಈಗ ವೇಳೆ 3:05. 490.1 meter ಅಂದರೆ 612 kHz ನಿಲಯದ ಸಂಜೆಯ ಪ್ರಸಾರ 5:30 ಪ್ರಾರಂಭವಾಗುವುದು. ನಮ್ಮೆಲ್ಲ ಶ್ರೋತೃಗಳಿಗೂ ಶುಭ ಮಧ್ಯಾಹ್ನ, ನಮಸ್ಕಾರ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: 3:19 ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿ ಹಾಲ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರಗಳು. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ ಎನ್. ಮುನಿರಾಜನ್ ಅವರೇ ನಮಸ್ಕಾರ.
3: ನಮಸ್ತೆ.
2: ಈಗ ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಅನೇಕ ರೀತಿಯಾದಂತಹ ಸಂಬಂಧಗಳು, ಚರ್ಚೆಗಳು, ಅಲ್ಲಿ ಆಗಿರುವಂತಹ ಕೆಲವು ಸಮಸ್ಯೆಗಳು, ಅಲ್ಲಿ ಬ್ಯಾಂಕ್ನಲ್ಲಿ ತಾವು ಇಟ್ಟಂತಹ ಠೇವಣಿ ವಿಚಾರ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ಅನೇಕ ಸಮಸ್ಯೆಗಳು, ಲಾಕರ್ ಸಮಸ್ಯೆ ಆಗಿರ್ಬೋದು ಇತ್ಯಾದಿಗಳು, ಲೋನ್ ಸಮಸ್ಯೆ ಆಗಿರ್ಬೋದು, ಎಲ್ಲ ಈ ಗ್ರಾಹಕ ಮತ್ತು ಬ್ಯಾಂಕ್ ಇವರ ನಡುವೆನ ಒಂದು ಕಾನೂನಾತ್ಮಕ ಸಂಬಂಧ ಏನು, ಠೇವಣಿ ಇಟ್ಟಾಗ ಗ್ರಾಹಕರಿಗೆ ಏನು ಹಕ್ಕಿರ್ತದೆ, ಯಾವ ಜವಾಬ್ದಾರಿ ಇರುತ್ತದೆ, ಅದನ್ನು ತಿಳ್ಕೋಬೇಕಾಗಿದೆ ಸರ್.
3: ಒಂದು ಬ್ಯಾಂಕು ಮತ್ತು ಗ್ರಾಹಕರ ನಡುವೆ ಒಂದು ಸಾಲಗಾರ ಮತ್ತು ಸಾಲದಾತನ ಒಂದು ಸಂಬಂಧ ಇರ್ತದೆ. ಇಬ್ಬರ ವಿಚಾರದಲ್ಲಿ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದು ಬ್ಯಾಂಕು ಸರಿಯಾದ ಒಂದು ಇದನ್ನು ನಡ್ಕೊಳ್ಳೋಗ್ತಾ ಇದೆ. ಇಲ್ಲಿ ಬ್ಯಾಂಕಿನ ಕೆಲಸ ಏನು ಅಂತಂದ್ರೆ, ನಾವು ಕಟ್ಟತಕ್ಕಂಥ ಹಣವನ್ನು ಠೇವಣಿಯಾಗಿ ಸ್ವೀಕರಿಸ್ತಕ್ಕಂಥದ್ದು, ಅದನ್ನು ಮತ್ತೆ ನೀಡ್ತಕ್ಕಂಥದ್ದು, ಮತ್ತೆ ಆ ಠೇವಣಿ ಇಟ್ಟಿರ್ತಕ್ಕಂಥ ಸಾಲವನ್ನು ಬೇರೆಯವರಿಗೆ ಅಥವಾ ನಮಗೆ ಸಾಲವನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನು ಈ ಬ್ಯಾಂಕು ಮಾಡ್ತಾ ಇರ್ತದೆ. ಅದೇ ರೀತಿಯಲ್ಲಿ ಗ್ರಾಹಕನೂ ಸಹ ಹಣವನ್ನು ಬ್ಯಾಂಕಲ್ಲೇ ಡಿಪಾಸಿಟ್ ಮಾಡೋದಿರ್ಬೋದು, ಮತ್ತೆ ಅದನ್ನು ಹಿಂಪಡೆಯೋದಿರ್ಬೋದು, ಸಾಲವನ್ನು ಮರುಪಾವತಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹ ಈ ಒಂದು ಬ್ಯಾಂಕು ಮತ್ತು ಗ್ರಾಹಕರ ನಡುವೆ ಸಂಬಂಧ ಚೆನ್ನಾಗಿರುತ್ತೆ. ಇದರಲ್ಲಿ ಈ ಬ್ಯಾಂಕಿನ ಹಕ್ಕುಗಳು ಏನು ಅಂತಂದ್ರೆ, ಈ ಬ್ಯಾಂಕು ಹಕ್ಕು ಅಂತಂದ್ರೆ ಏನು, ಆ ಬ್ಯಾಂಕ್ ಏನ್ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಈಗ ಠೇವಣಿಯ ಮೇಲೆ ಒಂದು ಬಡ್ಡಿಯನ್ನ ಪಾವತಿ ಮಾಡತಕ್ಕಂತ ಹಕ್ಕು ಇರುತ್ತೆ ಅವರಿಗೆ, ಬ್ಯಾಂಕಿನವರಿಗೆ. ಮತ್ತೆ ಸಾಲವನ್ನ ಮರುಪಾವತಿ ಪಡೆಯುವಂತಕ್ಕಂತ ಹಕ್ಕು ಅವ್ರಿಗಿರುತ್ತೆ. ಮತ್ತೆ ನಾವೇನ್ ಸೇವೆ ಪಡ್ಕೊಂಡಿರ್ತೀವಿ ಆ ಸೇವೆಗೆ ಶುಲ್ಕವನ್ನ ವಿಧಿಸುವ ಹಕ್ಕು ಸಹ ಬ್ಯಾಂಕಿಗೆ ಇರುತ್ತೆ. ಮತ್ತೆ ಖಾತೆಯನ್ನ ಮುಚ್ಚುವ, ನಾವ್ ಯಾವಾಗ ಹೋಗ್ಲೇ ಇಲ್ಲ ಬ್ಯಾಂಕ್ ಕಡೆ ಅಥವಾ ಟ್ರಾನ್ಸಾಕ್ಷನ್ ಮಾಡ್ಲಿಲ್ಲ ಅಂದ್ರೆ ಆ ಖಾತೆಯನ್ನ ಮುಚ್ಚುವ ಹಕ್ಕು ಸಹ ಬ್ಯಾಂಕಿಗೆ ಇರುತ್ತೆ. ಮತ್ತೆ ಅದರ ಜೊತೆಯಲ್ಲಿ ಬ್ಯಾಂಕಿನ ಜವಾಬ್ದಾರಿಗಳೇನು ಅಂತಂದ್ರೆ, ನಮ್ಮ ಖಾತೆಯನ್ನ ಸುರಕ್ಷಿತವಾಗಿ ಇಡ್ತಕ್ಕಂಥದ್ದು, ಬಡ್ಡಿಯನ್ನ ನಮಗೆ ಪಾವತಿ ಮಾಡ್ತಕ್ಕಂಥದ್ದು, ಖಾತೆಯ ವಿವರಗಳನ್ನ ಗೋಪ್ಯವಾಗಿ ಇಡ್ತಕ್ಕಂಥದ್ದು, ಮತ್ತೆ ನಮಗೆ ಬ್ಯಾಂಕಿಂಗ್ ಸೇವೆಯನ್ನ ಒದಗಿಸ್ತಕ್ಕಂಥದ್ದು ಬ್ಯಾಂಕಿನ ಜವಾಬ್ದಾರಿಯಾಗಿರುತ್ತೆ. ಈಗ ಇಷ್ಟೊತ್ತು ನಾವು ಬ್ಯಾಂಕಿನ ಹಕ್ಕುಗಳು ಜವಾಬ್ದಾರಿ ತಿಳ್ಕೊಂಡ್ವಿ. ಗ್ರಾಹಕರಾದ ನಮ್ಮ ಹಕ್ಕುಗಳು ಮತ್ತೆ ಕರ್ತವ್ಯಗಳೇನು ಅಂತಂದ್ರೆ, ಬಡ್ಡಿಯನ್ನ ಪಡೆಯುವ ಸೇವೆಗಳು. ಈಗ ಹಕ್ಕುಗಳು ಏನಂತಂದ್ರೆ, ಬಡ್ಡಿಯನ್ನ ಪಡೆಯತಕ್ಕಂಥದ್ದು. ಈಗ ನಾವೊಂದು ಹಣವನ್ನ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿರ್ತೀವಿ, ಅದಕ್ಕೆ ಬಡ್ಡಿಯನ್ನ ಕೊಡ್ತಾರೆ, ಅದನ್ನ ಪಡ್ಕೊಳ್ತಕ್ಕಂಥ ಹಕ್ಕು ನಮ್ದಾಗಿರ್ತದೆ. ಮತ್ತೆ ಸೇವೆಗಳನ್ನ ಪಡೆಯುವ ಹಕ್ಕು, ಈಗ ಬ್ಯಾಂಕಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ಸೇವೆಗಳಿರ್ತವೆ, ಆ ಹಣವನ್ನ ಕಟ್ತಕ್ಕಂಥದ್ದಾಗ್ಲಿ ತೆಗೆದುಕೊಳ್ತಕ್ಕಂಥದ್ದಾಗ್ಲಿ, ಅದನ್ನ ನಮ್ಗಿರ್ತದೆ. ಮತ್ತೆ ಖಾತೆಯನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು, ಮತ್ತೆ ದೂರನ್ನ ದಾಖಲಿಸುವ ಇರ್ತಕ್ಕಂಥದ್ದು ನಮ್ಮ ಹಕ್ಕುಗಳಾಗಿರುತ್ತೆ. ಮತ್ತೆ ನಮ್ಮ ಕರ್ತವ್ಯಗಳೇನು ಅಂತಂದ್ರೆ, ಸರಿಯಾದ ಮಾಹಿತಿಯನ್ನ ನೀಡ್ತಕ್ಕಂಥದ್ದು, ಸಾಲವನ್ನ ಮರುಪಾವತಿ ಮಾಡ್ತಕ್ಕಂಥದ್ದು, ಸೇವಾ ಶುಲ್ಕವನ್ನ ಪಾವತಿಸ್ತಕ್ಕಂಥದ್ದು, ಆಗಾಗ ನಾವು ಹೋಗಿ ನಮ್ಮ ಖಾತೆಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ನಮ್ಮದು ಒಂದು ಕರ್ತವ್ಯಗಳಾಗಿ
2: ಇದೆ. ಇದೆ ಬ್ಯಾಂಕು ಮತ್ತು ಗ್ರಾಹಕರ ನಡುವಿನ ಒಂದು ಸಂಬಂಧ ಅನ್ಯೋನ್ಯವಾಗಿ ಇರಬೇಕು, ಒಳ್ಳೆ ರೀತಿಯಲ್ಲಿ ಇರಬೇಕು. ಆವಾಗ ಮಾತ್ರ ನಮಗೆ ಒಳ್ಳೆಯ ರೀತಿಯಾದಂತಹ ಸೇವೆ ಸಿಗಲಿಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ಬೋದು. ನಮ್ಮ ಎಲ್ಲ ಕೇಳುಗರ ಪರವಾಗಿ ವಕೀಲರಾದ ಮುನಿರಾಜ್ ಎನ್ ಅವರೇ, ನಿಮಗೆ ನಮ್ಮ ಕೇಳುಗರ ಪರವಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

Akashvani FM Rainbow 101.3 MHz musically yours. ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.

0: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು
0: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ ಆಗ್ತಾ ಇದೆ 3:35. ಇದೀಗ ಹೊಂಬೆಸಲು ರಸಪ್ರಶ್ನೆಯ ಕಾರ್ಯಕ್ರಮ. ಇಂದು June 12 ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಆದ್ದರಿಂದ ಇವತ್ತಿನ ಪ್ರಶ್ನೆಗಳು ಮಕ್ಕಳ ಹಕ್ಕುಗಳ ಕುರಿತಾಗಿ ಇರುತ್ತೆ. ನೀವು ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳನ್ನು ಪರಿಗಣನೆ ಮಾಡಲಾಗುತ್ತೆ. ಹೆಸರುಗಳು ಪುನರಾವರ್ತನೆ ಆಗೋದಿಲ್ಲ. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಇದೀಗ ಮೊದಲನೇ ಪ್ರಶ್ನೆ ನಿಮಗಾಗಿ. ಭಾರತೀಯ ಸಂವಿಧಾನದ ಯಾವ ವಿಧಿ ಅಂದರೆ ಯಾವ ಆರ್ಟಿಕಲ್ 6-14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ನೀಡುತ್ತದೆ? ಭಾರತೀಯ ಸಂವಿಧಾನದ ಯಾವ ವಿಧಿಯು 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ನೀಡುತ್ತೆ? ಇದು ಮೊದಲನೇ ಪ್ರಶ್ನೆ. ಇದೀಗ ಗೀತೆ ನಿಮಗಾಗಿ. ಕರ್ಪೂರದ ಗೊಂಬೆ ಚಿತ್ರದಿಂದ, ಚಿತ್ರ ಅವರ ಗಾಯನದಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ.

ಪ್ರಶ್ನೆ ಆಗಿತ್ತು, ಭಾರತೀಯ ಸಂವಿಧಾನದ ಯಾವ ವಿಧಿಯು 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ನೀಡುತ್ತೆ ಅಂತ. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳು ಹೀಗಿವೆ: ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಬಿಂದು ಪ್ರಕಾಶ್ ನೇತ್ರಾ ಕೆಂಗೇರಿಯಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರ, ಅರ್ಚನಾ ಪಾಟೀಲ್ ಕೊಪ್ಪಳ, ಸುಷ್ಮಾ ಕಾರ್ತಿಕ್ ಆನೇಕಲ್ ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ವಾಣಿಶ್ರೀ ಧಾರವಾಡದಿಂದ, ಅನಿಲ್ ಭೀಷ್ಟನವರ್ ಶಮನೇವಾಡಿ ಚಿಕ್ಕೋಡಿಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಆರ್ಟಿಕಲ್ 21A, 21A ವಿಧಿ. ಆರ್ಟಿಕಲ್ 21A ಈ ವಿಧಿಯ ಪ್ರಕಾರ 6 ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುವುದು ಮೂಲಭೂತ ಹಕ್ಕಾಗಿದೆ. ಇದು ಸಂವಿಧಾನ ರಚನೆ ಆದಾಗ ಇರಲಿಲ್ಲ, ನಂತರ 2002ರಲ್ಲಿ 86ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿದ್ದ, ಅಂದರೆ DPSP ಆಗಿದ್ದ ಒಂದು ಹಕ್ಕು ನಂತರ ಆರ್ಟಿಕಲ್ 21A ಆಗಿ ಬದಲಾಯಿತು. ಇದೀಗ ಮುಂದಿನ ಪ್ರಶ್ನೆ: ಕಾರ್ಖಾನೆಗಳು ಅಥವಾ ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವುದನ್ನು ನಿಷೇಧಿಸುವ ಭಾರತೀಯ ಸಂವಿಧಾನದ ವಿಧಿ ಯಾವುದು? ಕಾರ್ಖಾನೆಗಳು ಅಥವಾ ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವುದನ್ನು ನಿಷೇಧಿಸುವ ಭಾರತೀಯ ಸಂವಿಧಾನದ ವಿಧಿ ಯಾವುದು? ಇದು ಮುಂದಿನ ಪ್ರಶ್ನೆ. ಇದೀಗ ಗೀತೆ. ಓಂ ಚಿತ್ರದಿಂದ ರಾಜ್ಕುಮಾರ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನೂ ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

0: नजदीकी आयुष्मान आरोग्य मंदिर जाएं, स्वास्थ्य एवं परिवार कल्याण मंत्रालय द्वारा जनहित में जारी।
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
6: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
7: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
8: ಒಳ್ಳೆ ಟೀಚರ್ಸ್ ಇರಬೇಕು,
7: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
6: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
9: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.
10: ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ.
11: ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.

ಪ್ರಶ್ನೆ ಆಗಿತ್ತು, ಕಾರ್ಖಾನೆಗಳು ಅಥವಾ ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನ ಕೆಲಸಕ್ಕೆ ಇಟ್ಟುಕೊಳ್ಳುವುದನ್ನ ನಿಷೇಧಿಸುವ ಭಾರತೀಯ ಸಂವಿಧಾನದ ವಿಧಿ ಯಾವುದು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ತಿರುಕ್ಕನ ಬಳಗ ಮಲ್ಲಾಡಿಹಳ್ಳಿ ಅಶೋಕ್, ಸುಜಾತಾ ಕೆ ನಟರಾಜ್ ಹಾಸನ್, ಉಲ್ಲಾಸ್ ಮಲ್ಲಾಡಿಹಳ್ಳಿ, ಸುಭಾನ್ ಕೋರಿ ಹಂಪಸಾಗರದಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಜಿಎಸ್ ಚಂದನ ಚಿತ್ರದುರ್ಗದಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ದವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಆರ್ಟಿಕಲ್ 24, 24ನೇ ವಿಧಿ. ಈ ವಿಧಿ 14 ವರ್ಷದೊಳಗಿನ ಮಕ್ಕಳನ್ನು ಯಾವುದೇ ಗಣಿ, ಕಾರ್ಖಾನೆ ಅಥವಾ ಅಪಾಯಕಾರಿ ಕೆಲಸಗಳಲ್ಲಿ ಬಾಲಕಾರ್ಮಿಕರನ್ನಾಗಿ ತೊಡಗಿಸುವುದನ್ನು ಕಟ್ಟುನಿಟ್ಟಾಗಿ ತಡೆಯುತ್ತೆ. ಇದೀಗ ಮುಂದಿನ ಮತ್ತು ಕೊನೆಯ ಪ್ರಶ್ನೆ: ಸಂಕಷ್ಟದಲ್ಲಿರುವ ಅಥವಾ ಸಹಾಯದ ಅಗತ್ಯವಿರುವ ಮಕ್ಕಳಿಗಾಗಿ ಭಾರತ ಸರ್ಕಾರ ಜಾರಿಗೆ ತಂದಿರುವ ಉಚಿತ ತುರ್ತು ದೂರವಾಣಿ ಸಹಾಯವಾಣಿ ಸಂಖ್ಯೆ ಯಾವುದು? ಚೈಲ್ಡ್ ಲೈನ್ ಹೆಲ್ಪ್ ಲೈನ್ ನಂಬರ್. ಸಂಕಷ್ಟದಲ್ಲಿರುವ ಅಥವಾ ಸಹಾಯದ ಅಗತ್ಯವಿರುವ ಮಕ್ಕಳಿಗಾಗಿ ಭಾರತ ಸರ್ಕಾರ ಜಾರಿಗೆ ತಂದಿರುವ ಉಚಿತ ತುರ್ತು ದೂರವಾಣಿ ಸಹಾಯವಾಣಿ ಸಂಖ್ಯೆ ಯಾವುದು? ಇದೀಗ ಗೀತೆ. ಅಮೆರಿಕ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತ ಕಟ್ಟಿಯವರ ಗಾಯನದಲ್ಲಿ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಮನುಮೂರ್ತಿಯವರ ಸಂಗೀತ.

ಸರಿ ಉತ್ತರದ ಸರಮಾಲೆನೆ ಹರಿದಿದೆ. ಆದರೆ ಮೊದಲು ಉತ್ತರ ನೀಡಿದ 10 ಜನರ ಹೆಸರನ್ನು ಮಾತ್ರ ಪರಿಗಣನೆ ಮಾಡಬೇಕಾಗಿರೋದ್ರಿಂದ 10 ಜನರ ಹೆಸರು ಹೀಗಿವೆ. ಸುಧಾಮೂರ್ತಿ ಕೆಹಳ್ಳಿ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಪದ್ಮಶ್ರೀ ರಾಮಚಂದ್ರಪುರಂ ಬೆಂಗಳೂರಿನಿಂದ, ಬಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಸೋಮಶೇಖರ್ ಹಂಪಸಾಗರ, ಹೊನ್ನೂರ್ ಅಲಿ ಹನುಮಂತಾಪುರ, ರಾಮು ಕೊಪ್ಪಳದಿಂದ, ಮಂಜುನಾಥ್ ಇಂದರಗಿ ಬಿಳೆಬಾವಿಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ 1098. ಇದು ದೇಶಾದ್ಯಂತ 24 ಗಂಟೆಯೂ ಉಚಿತವಾಗಿ ಲಭ್ಯವಿರುವ ಸಹಾಯವಾಣಿಯಾಗಿದ್ದು ಅಪಾಯದಲ್ಲಿರುವ ಮಕ್ಕಳಿಗೆ ತಕ್ಷಣ ರಕ್ಷಣೆ ನೀಡಲು ಸಹಾಯ ಮಾಡುತ್ತೆ. ಇದು ಚೈಲ್ಡ್ ಲೈನ್ ಹೆಲ್ಪ್ ಲೈನ್ ನಂಬರ್ 1098. ಇದಾಗಿತ್ತು ಈ ಹೊತ್ತಿನ ವಿಶೇಷ ಹೊಂಬಿಸಿಲು ರಸಪ್ರಶ್ನೆಯ ಕಾರ್ಯಕ್ರಮ. ತಮ್ಮ ಹೆಸರು ಮೊದಲು ಬರಲಿ ಅಂತ ಪ್ರತಿ ಪ್ರಶ್ನೆಗೂ ಉತ್ಸಾಹದಿಂದ ಉತ್ತರ ಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಿಮ್ಮ ಹೆಸರು ಓದಿಲ್ಲ ಅಂತ ಬೇಸರ ಬೇಡ. ಪ್ರತಿದಿನ 3:35ಕ್ಕೆ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ ನಡೆಯಲಿದೆ.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ ಸರಿಯಾಗಿ 4 ಗಂಟೆ. ಇದೀಗ ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಸುಂದರ್ಬನ್ಸ್ಗೆ ಹೋಗಿ ಬರೋಣ. ಇದೀಗ ಮೊದಲನೇ ಗೀತೆ ಸಿಪಾಯಿ ಚಿತ್ರದಿಂದ ಎಸ್ ಜಾನಕಿಯವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸುಂದರ್ ಬನ್ಸ್ ಕುರಿತಾದ ಮಾಹಿತಿ. ಸುಂದರ್ ಬನ್ಸ್, ಸುಂದರ ವನ. ಈ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಸುಂದರಿ ಎಂಬ ಅಪೂರ್ವ ಮ್ಯಾಂಗ್ರೂವ್ ಮರಗಳಿಂದ ಇದಕ್ಕೆ ಸುಂದರವನ ಅಂತ ಹೆಸರು ಬಂದಿದೆ. ಸುಂದರವನ ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೂವ್ ಅರಣ್ಯ. ಇದು ಭಾರತದ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶಗಳ ನಡುವೆ ಹರಡಿಕೊಂಡಿರುವ ಜಗತ್ತಿನ ಅತ್ಯಂತ ದೊಡ್ಡ ಮ್ಯಾಂಗ್ರೋವ್ ಕಾಡಾಗಿದೆ. ಇದರ ಸುಮಾರು ಶೇಕಡ 60% ಭಾಗ ಬಾಂಗ್ಲಾದೇಶದಲ್ಲಿದ್ದರೆ ಶೇಕಡ 40% ಭಾಗ ಭಾರತದಲ್ಲಿದೆ. ವಿಶ್ವ ಪರಂಪರೆಯ ತಾಣ ಇದು. ಯುನೆಸ್ಕೋ ಸಂಸ್ಥೆಯು ಇದನ್ನು ಜಾಗತಿಕ ಪ್ರಕೃತಿ ವಿಸ್ಮಯವೆಂದು ಗುರುತಿಸಿ ವಿಶ್ವ ಪರಂಪರೆಯ ತಾಣ, ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಘೋಷಿಸಿದೆ. ಈ ವಿಶಿಷ್ಟ ಮುಖಜ ಭೂಮಿಯು ಗಂಗಾ, ಬ್ರಹ್ಮಪುತ್ರ ಮತ್ತು ಮೇಘನಾ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರುವ ಜಾಗದಲ್ಲಿ ಸೃಷ್ಟಿಯಾಗಿದೆ ಸುಂದರ್ಬನ್ಸ್. ಇದೀಗ ಮುಂದಿನ ಗೀತೆ ಸೂರ್ಯವಂಶ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ SS ನಾರಾಯಣ್ ಅವರ ಸಾಹಿತ್ಯವಿರುವ ಗೀತೆ.

0: ಬಂಗಾಳದ ಸುಂದರ್ಬನ್ಸ್ ಇದು ಜಗತ್ ಪ್ರಸಿದ್ಧ ರಾಯಲ್ ಬೆಂಗಾಲ್ ಹುಲಿಗಳ ಪ್ರಮುಖ ಆವಾಸ ಸ್ಥಾನ. ಇಲ್ಲಿನ ಹುಲಿಗಳು ಈಜುವುದರಲ್ಲಿ ಅತ್ಯಂತ ನಿಪುಣ. ಜಿಂಕೆಗಳು, ಮೊಸಳೆಗಳು, ಅಪರೂಪದ ಡಾಲ್ಫಿನ್ಗಳು, ಕಾಡು ಹಂದಿಗಳು ಮತ್ತು ನೂರಾರು ಜಾತಿಯ ಪಕ್ಷಿಗಳಿಗೆ ಇದು ಆಶ್ರಯ ತಾಣ. ಇಲ್ಲಿ ದಿನಕ್ಕೆ ಎರಡು ಬಾರಿ ಬರುವ ಉಬ್ಬರವಿಳಿತಗಳಿಂದಾಗಿ ಕಾಡಿನ ಬಹುಭಾಗ ನೀರಿನಲ್ಲಿ ಮುಳುಗುತ್ತೆ, ಮತ್ತೆ ತಾನಾಗಿಯೇ ಎದ್ದು ಕಾಣುತ್ತೆ. ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಸಹ ಕೇವಲ ಒಂದು ಕಾಡಲ್ಲ, ಅದು ಪ್ರಕೃತಿ ಮತ್ತು ಮಾನವನ ನಡುವಿನ ಸುದೀರ್ಘ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಬಹುದು. ಸುಂದರ್ಬನ್ ಇತಿಹಾಸ ಮೊಘಲರ ಕಾಲದಿಂದ ಹಿಡಿದು ಬ್ರಿಟಿಷರ ಆಡಳಿತವರೆಗೂ, ನಂತರ ಸ್ವಾತಂತ್ರ್ಯದ ನಂತರದವರೆಗೂ ವಿಶಿಷ್ಟ ತಿರುಗಳನ್ನು ಪಡೆದುಕೊಂಡಿದೆ. ಸುಂದರ್ಬನ್ಸ್ ಕುರಿತಾಗಿ ಮಾತಾಡ್ತಾ ಸಾಗೋಣ, ಇದೀಗ ಒಂದು ಸಣ್ಣ ವಿರಾಮ.
1: ಜೂನ್ 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ,
2: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ,
1: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು,
2: ಬಾಲ ಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
1: ಮಕ್ಕಳ ಕನಸುಗಳು ಅರಳಿದಾಗ
2: ದೇಶದ ಭವಿಷ್ಯ ಬೆಳಗುತ್ತದೆ.
3: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಮೊಘಲರ ಕಾಲ ಅಂದರೆ ಕ್ರಿಸ್ತಶಕ 1800ರಿಂದ 1757ರವರೆಗೆ ಮೊಘಲ್ ರಾಜರ ಕಾಲದಲ್ಲಿ ಸುಂದರ್ಬನ್ಸ್ ಕಾಡುಗಳು ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ಥಳೀಯ ರಾಜರಿಗೆ ಗುತ್ತಿಗೆ ನೀಡಲಾಗಿತ್ತು.

ಆ ಕಾಲದಲ್ಲಿ ಕಾಡಿನ ಕೆಲವು ಭಾಗಗಳನ್ನು ಕೃಷಿ ಭೂಮಿಯಾಗಿ ಪರಿವರ್ತಿಸುವ ಪ್ರಯತ್ನಗಳು ಸಹ ನಡೆದವು. ಆದರೆ ಅರಣ್ಯದ ಕಠಿಣ ಪರಿಸರ ಮತ್ತು ರಾಯಲ್ ಬೆಂಗಾಲ್ ಹುಲಿಗಳ ಭಯದಿಂದಾಗಿ ಕಾಡು ಹೆಚ್ಚಾಗಿ ಸುರಕ್ಷಿತವಾಗಿ ಉಳಿಯಿತು. ಇದೀಗ ಮುಂದಿನ ಗೀತೆ ಸ್ಪರ್ಶ ಚಿತ್ರದಿಂದ ಪಂಕಜ್ ಉದಾಸ್, ಅರ್ಚನಾ ಉಡುಪ ಹಾಗೂ ಕವಿತಾ ಕೃಷ್ಣಮೂರ್ತಿಯವರ ಗಾಯನದಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 4:20 ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಸುಂದರ್ ಬನ್ಸ್ ಕುರಿತಾದ ಮಾಹಿತಿ. ಬ್ರಿಟಿಷ್ ಆಡಳಿತ ಮತ್ತು ಬ್ರಿಟಿಷ್ ಆಡಳಿತದಲ್ಲಿ ಸುಂದರ್ ಬನ್ಸ್ನ ಮೊದಲ ಸಂರಕ್ಷಣೆ ಆಯಿತು ಅಂತ ಹೇಳ್ಬೋದು. ಬ್ರಿಟಿಷರು ಭಾರತದ ಅರಣ್ಯ ಸಂಪತ್ತನ್ನು ಬಳಸಿಕೊಳ್ಳಲು ಮತ್ತು ನಿರ್ವಹಿಸಲು ಅರಣ್ಯ ಇಲಾಖೆಯನ್ನು ಸ್ಥಾಪಿಸಿದರು. 1865 ಅರಣ್ಯ ಕಾಯ್ದೆಯ ಅಡಿಯಲ್ಲಿ ಸುಂದರ್ ಬನ್ಸ್ನ ದೊಡ್ಡ ಭಾಗವನ್ನು ರಕ್ಷಿತ ಅರಣ್ಯ ಅಂದರೆ ರಿಸರ್ವ್ಡ್ ಫಾರೆಸ್ಟ್ ಅಂತ ಘೋಷಣೆ ಮಾಡಲಾಯಿತು. ಜಗತ್ತಿನ ಇತಿಹಾಸದಲ್ಲೇ ಮ್ಯಾಂಗ್ರೋವ್ ಕಾಡೊಂದನ್ನು ವೈಜ್ಞಾನಿಕವಾಗಿ ನಿರ್ವಹಿಸಲು ಮತ್ತು ಸಂರಕ್ಷಿಸಲು ಬ್ರಿಟಿಷರು ಕೈಗೆತ್ತಿಕೊಂಡ ಮೊದಲ ವ್ಯವಸ್ಥಿತ ಪ್ರಯತ್ನ ಇದಾಗಿತ್ತು. ನಂತರ ವಿಭಜನೆಯ ನಂತರದ ಕಾಲ 1947 ನಂತರ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದಾಗ ಸುಂದರ್ ಬನ್ಸ್ನ ಮೂರನೇ ಎರಡು ಭಾಗ ಪೂರ್ವ ಪಾಕಿಸ್ತಾನಕ್ಕೆ ಮತ್ತು ಉಳಿದ ಒಂದು ಭಾಗ ಭಾರತಕ್ಕೆ ಸೇರಿತು. ಇದೀಗ ಮುಂದಿನ ಗೀತೆ ಯಾರೇ ನೀನು ಚಲುವೆ ಚಿತ್ರದಿಂದ ಶ್ರೀನಿವಾಸ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

0: ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸುಂದರ್ ಬನ್ಸ್ ಕಾಡಿನ ವಿಶೇಷ. ಸುಂದರ್ ಬನ್ಸ್ನ ವಿಶಿಷ್ಟ ಸಸ್ಯ ಸಂಪತ್ತು ಅಂದರೆ ಫ್ಲೋರಾ ಕುರಿತಾಗಿ ಕೇಳೋದಾದರೆ, ಸುಂದರ್ ಬನ್ಸ್ ಎಂಬ ಹೆಸರು ಇಲ್ಲಿ ಹೇರಳವಾಗಿ ಬೆಳೆಯುವ ಸುಂದರಿ ಎಂಬ ಮ್ಯಾಂಗ್ರೋವ್ ಮರಗಳಿಂದ ಬಂದಿದೆ. ಇಲ್ಲಿನ ಸಸ್ಯಗಳು ಉಪ್ಪು ನೀರಲ್ಲಿ ಬದುಕಲು ವಿಶೇಷ ಹೊಂದಾಣಿಕೆಯನ್ನು ಮಾಡಿಕೊಂಡಿವೆ. ಉಸಿರಾಡುವ ಬೇರುಗಳು ಅಂದರೆ ನ್ಯೂಮ್ಯಾಟೋಫೋರ್ಸ್. ಇಲ್ಲಿನ ಮಣ್ಣು ಸದಾ ನೀರಿನಿಂದ ಕೂಡಿರುವುದರಿಂದ ಗಿಡಗಳ ಬೇರುಗಳು ಗಾಳಿಯಿಂದ ಆಮ್ಲಜನಕವನ್ನು ಪಡೆಯಲು ಭೂಮಿಯಿಂದ ಮೇಲಕ್ಕೆ ಬೆಳೆಯುತ್ತೆ. ಇಲ್ಲಿ ಪ್ರಮುಖ ಸಸ್ಯಗಳನ್ನು ನೋಡೋದಾದರೆ, ಸುಂದರಿ ಮರಗಳಲ್ಲದೆ ಗೇವಾ, ಗೋರಾನ್ ಮತ್ತು ಹೆಂತಾಲ್ ಎಂಬ ತಾಳೆ ಜಾತಿಯ ಸಸ್ಯಗಳು ಇಲ್ಲಿ ಪ್ರಮುಖವಾಗಿ ಕಂಡುಬರುತ್ತೆ. ಇನ್ನು ವನ್ಯಜೀವಿ ಸಂಪತ್ತು ಅಂದರೆ ಫೌನಾ. ಸುಂದರ್ಬನ್ಸ್ ನೂರಾರು ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳಿಗೆ ಆಶ್ರಯ ತಾಣ ಅಂತ ಹೇಳಬಹುದು. ರಾಯಲ್ ಬೆಂಗಾಲ್ ಟೈಗರ್ ಸುಂದರ್ಬನ್ಸ್ ಜಗತ್ತಿನಲ್ಲೇ ಮ್ಯಾಂಗ್ರೋವ್ ಕಾಡುಗಳಲ್ಲಿ ಹುಲಿಗಳು ವಾಸಿಸುವ ಏಕೈಕ ತಾಣವಾಗಿದೆ. ಇಲ್ಲಿನ ಹುಲಿಗಳು ಉಪ್ಪು ನೀರಿನಲ್ಲಿ ಈಜುವುದರಿಂದ ಮತ್ತು ಏಡಿ ಮೀನುಗಳನ್ನು ಬೇಟೆಯಾಡುವುದರಲ್ಲಿ ಅತ್ಯಂತ ನಿಪುಣ. ಜಲಚರಗಳು ಮತ್ತು ಉರಗಗಳನ್ನು ಇಲ್ಲಿ ನೋಡೋದಾದರೆ, ಇಲ್ಲಿ ಲವಣಯುಕ್ತ ನೀರಿನ ಬೃಹತ್ ಮೊಸಳೆಗಳು ಅಂದರೆ ಈಸ್ಚುರಿನ್ ಕ್ರೊಕೊಡೈಲ್ಸ್, ನದಿಯ ಆಮೆಗಳು ಕಿಂಗ್ ಕೋಬ್ರಾ ಮತ್ತು ಮಾನಿಟರ್ ಹಲ್ಲಿಗಳು ಅಂದರೆ ಮಾನಿಟರ್ ಲಿಜರ್ಡ್ ಕಂಡುಬರುತ್ತೆ. ಇನ್ನು ಸ್ಪಾಟೆಡ್ ಡೀರ್, ಕಾಡು ಹಂದಿಗಳು, ರೀಸಸ್ ಮಂಗಗಳು, ಅಳಿವಿನಂಚಿನಲ್ಲಿರುವ ಗಂಗಾ ನದಿಯ ಡಾಲ್ಫಿನ್ಗಳು ಇಲ್ಲಿನ ಪರಿಸರ ವ್ಯವಸ್ಥೆಯ ಪ್ರಮುಖ ಭಾಗ. ಸುಂದರ್ಬನ್ಸ್ನಲ್ಲಿ 240 ಹೆಚ್ಚು ಜಾತಿಯ ಪಕ್ಷಿಗಳನ್ನು ಗುರುತಿಸಲಾಗಿದೆ. ಮೀನು ಹಿಡಿಯುವ ಮಿಂಚುಳ್ಳಿಗಳು ಅಂದರೆ ಕಿಂಗ್ ಫಿಷರ್ಸ್, 10 ಹೆಚ್ಚು ತಳಿಗಳು ಇಲ್ಲಿ ಕಂಡುಬರುವುದರಿಂದ ಇದನ್ನು ಮಿಂಚುಳ್ಳಿಗಳ ಸ್ವರ್ಗ ಅಂತಲೂ ಕರೀತಾರಂತೆ.
1: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ

0: ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಹೀಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಬಂಗಾಳದ ಸುಂದರ್ಬನ್ಸ್ ಕುರಿತಾದ ಮಾತುಕತೆ ಮುಂದುವರಿಯುತ್ತೆ. ನೀವು ಸಹ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480910013. ಇದೀಗ ಮುಂದಿನ ಗೀತೆ ಅಮೃತ ವರ್ಷಿಣಿ ಚಿತ್ರದಿಂದ, ಚಿತ್ರ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ.

ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಬಂಗಾಳದ ಸುಂದರ್ಬನ್ಸ್ ಕುರಿತಾದ ಮಾಹಿತಿ. ಮಲ್ಲಿಕಾರ್ಜುನ ಸಿದ್ದೇಶ್ವರ್ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಂದರ್ಬನ್ ಪ್ಲೇಸ್ ಇಸ್ ವೆರಿ ನೈಸ್, ನಾನು 1994 ಅಲ್ಲಿಗೆ ಹೋಗಿದ್ದೆ ಅಂತ. ಸಂತೋಷ ಸರ್, ನೀವು ಅದರ ಕುರಿತಾದ ನೆನಪು ಏನಾದರೂ ಇದ್ರೆ ಸಹ ನೀವು ನಮ್ಮ ಜೊತೆ ಹಂಚ್ಕೋಬಹುದು. ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ. ತಿಪ್ಟೂರಿನಿಂದ ಶೀಲಾ ಮೋಹನ್ ರಾಜ್, ನಿಮ್ಮ ವಿಸ್ಮಯ ಜಗತ್ತು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮುಡಿಬರ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ FM ರೇನ್ಬೋದಲ್ಲಿ ಪ್ರಸಾರವಾದ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ನಿರೂಪಕರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಸುಂದರ ಕಾಡಿನ ಕುರಿತು ನೀಡಿದ ಮಾಹಿತಿ ಅತ್ಯಂತ ಆಸಕ್ತಿದಾಯಕ ಮತ್ತು ಜ್ಞಾನವರ್ಧಕವಾಗಿತ್ತು. ಮಾಹಿತಿ ಮನರಂಜನೆಯ ಸಮನ್ವಯದೊಂದಿಗೆ ಕಾರ್ಯಕ್ರಮವು ಶ್ರೋತೃಗಳ ಮನಸೆಳೆಯುವಂತೆ ಮೂಡಿ ಬಂದಿತ್ತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಮಾಹಿತಿ ಹಾಡುಗಳು ನಿರೂಪಣೆ ಚೆನ್ನಾಗಿ ಮೂಡಿ ಬಂತು ಅಂತ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ನೀವು ಸಹ ಬಂಗಾಳದ ಸುಂದರ್ ಬನ್ಸ್ ಕುರಿತಾದ ಮಾಹಿತಿ ಏನಾದರೂ ತಿಳಿದಿದ್ರೆ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013, 9480901013. ಇದೀಗ ಮುಂದಿನ ಗೀತೆ ಸ್ನೇಹಲೋಕ ಚಿತ್ರದಿಂದ ರಾಜೇಶ್ ಕೃಷ್ಣನವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ವಿಸ್ಮಯ ಲೋಕ. ಇನ್ನು ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನವಾಗಿ ವಿಕಸನಗೊಂಡ ಕುರಿತಾಗಿ ನೋಡೋದಾದರೆ ಹೇಗೆ ಇದು ಹಂತ ಹಂತವಾಗಿ ಅತ್ಯುನ್ನತ ರಕ್ಷಿತ ವಲಯವಾಗಿ ಮಾರ್ಪಡಿಸಲಾಯಿತು ಅಂತ ಹೇಳಿ, 1973 ಇದನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಲಾಯಿತು. ಭಾರತ ಸರ್ಕಾರವು ಪ್ರಾಜೆಕ್ಟ್ ಟೈಗರ್ ಯೋಜನೆಯಡಿಯಲ್ಲಿ ಇದನ್ನು ಅಧಿಕೃತ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಿತು. ನಂತರ 1977 ವನ್ಯಜೀವಿ ಅಭಯಾರಣ್ಯ, ಜೀವ ವೈವಿಧ್ಯದ ರಕ್ಷಣೆಗಾಗಿ ಇದನ್ನು ವನ್ಯಜೀವಿ ಅಭಯಾರಣ್ಯವಾಗಿ ಮಾಡಲಾಯಿತು. 1984 ರಾಷ್ಟ್ರೀಯ ಉದ್ಯಾನವನ. May 4, 1984 ಭಾರತ ಸರ್ಕಾರವು ಇದಕ್ಕೆ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಎಂಬ ಸರ್ವೋಚ್ಚ ಸ್ಥಾನಮಾನ ನೀಡಿತು. 1987 ಯುನೆಸ್ಕೋ ಜಾಗತಿಕ ಪರಂಪರೆಯ ತಾಣ, ಇದರ ಅಪರೂಪದ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯನ್ನು ಪರಿಗಣಿಸಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಮಾನ್ಯತೆ ನೀಡಿತು. ಸುಂದರ್ಬನ್ಸ್ ಕೇವಲ ವನ್ಯಜೀವಿಗಳಿಗಷ್ಟೇ ಅಲ್ಲ, ಕೋಲ್ಕತ್ತಾ ಸೇರಿದಂತೆ ಪಶ್ಚಿಮ ಬಂಗಾಳದ ಕೋಟ್ಯಾಂತರ ಜನರನ್ನ ಬಂಗಾಳ ಕೊಲ್ಲಿಯಲ್ಲಿ ಏಳುವ ಭೀಕರ ಚಂಡಮಾರುತಗಳಿಂದ ಸಹ ರಕ್ಷಿಸುವ ನೈಸರ್ಗಿಕ

0: का कवचा। ಇದೀಗ ಒಂದು ಪುಟ್ಟ ವಿರಾಮ.
1: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
2: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
1: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
2: ಮಕ್ಕಳನ್ನ ಕೆಲಸಕ್ಕಲ್ಲ, ಶಾಲೆಗೆ ಕಳುಹಿಸಿ.
1: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
2: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
3: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕಾರ್ಯಕ್ರಮಕ್ಕೆ ಬಂದ ಸಂದೇಶಗಳನ್ನು ನೋಡೋಣ. ಸುಂದರ್ಬನ್ಸ್ ಪ್ರದೇಶವು ನೂರಾರು ಸಣ್ಣ ದ್ವೀಪಗಳನ್ನು ಒಳಗೊಂಡಿದೆ. ಭಾರತದ ಭಾಗದಲ್ಲಿಯೇ ಸುಮಾರು 102 ದ್ವೀಪಗಳಿದ್ದು ಅದರಲ್ಲಿ 54 ದ್ವೀಪಗಳಲ್ಲಿ ಜನವಸತಿ ಇದೆ. ಇಲ್ಲಿ ದಿನಕ್ಕೆ 2 ಬಾರಿ ಸಂಭವಿಸುವ ಹೈ ಟೈಡ್ಸ್ ಆ್ಯಂಡ್ ಲೋ ಟೈಡ್ಸ್ ಅರ್ಧದಷ್ಟು ಕಾಡು ನೀರಿನಲ್ಲಿ ಮುಳುಗುತ್ತೆ ಮತ್ತು ಇಳಿತದ ಸಮಯದಲ್ಲಿ ಮತ್ತೆ ನಂತರ ಜಮೀನು ಗೋಚರಿಸುತ್ತೆ ಅಂತ ಹೇಳಿ ಮೌನೇಶ ಮಾನ್ವಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಾಕೃತಿಕ ರಕ್ಷಾ ಕವಚ, ಈ ಮ್ಯಾಂಗ್ರೋವ್ ಕಾಡುಗಳು ಬಂಗಾಳ ಕೊಲ್ಲಿಯಲ್ಲಿ ಏಳುವ ಭೀಕರ ಚಂಡಮಾರುತ ಮತ್ತು ಸುನಾಮಿಗಳ ಅಲೆಗಳ ತೀವ್ರತೆಯನ್ನು ತಡೆದು ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ಕರಾವಳಿ ಪ್ರದೇಶಗಳನ್ನು ರಕ್ಷಿಸುವ ನೈಸರ್ಗಿಕ ಗೋಡೆಯಾಗಿ ಕೆಲಸ ಮಾಡುತ್ತೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಲಲಿತಾ ನವಲಗುಂದದಿಂದ ಸುಂದರ್ಬನ್ಸ್ನ ಮಾಹಿತಿ ತುಂಬ ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಈ ದಿನದ ಹಸಿರಿನ ವನ್ಯಜೀವಿ ತಾಣವಾದ ಸುಂದರ್ಬನ್ಸ್ ಕುರಿತಾದ ಮಾಹಿತಿ ಎಲ್ಲರೂ ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಕಾಡಿದ್ದರೆ ನಾಡು, ಕಾಡಿದ್ದರೆ ವನ್ಯಜೀವಿಯ ಸುಂದರ ಪಾಡು. ಕಾಡಿನ ಬಗ್ಗೆ, ಕಾಡು ಪ್ರಾಣಿ ಪಕ್ಷಿಗಳ ಬಗ್ಗೆ ನಾವು ಒಲವನ್ನು ಹೊಂದಲೇಬೇಕು. ಇವತ್ತಿನ ವಿಷಯ ಉಪಯುಕ್ತ, ಇದರ ಬಗ್ಗೆ ಅರಿವನ್ನು ಹೊಂದಿರಬೇಕು, ಯಾಕೆಂದರೆ ಇದು ನಮ್ಮ ಉಸಿರಿನ ವಿಷಯ ಅಂತ ಹೇಳಿ ಎಡೆದೊರೆ ನಾಡಿನಿಂದ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಈರಣ್ಣ ಬೆಂಗಾಲಿ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಇದೀಗ ಮುಂದಿನ ಗೀತೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಬುಟ್ಟು ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಂಗೀತ ಸಾಹಿತ್ಯ.

ಇನ್ನೇನು ಕಾರ್ಯಕ್ರಮ ಮುಗಿಸುವ ಹೊತ್ತು, ಸಂದೇಶಗಳನ್ನ ನೋಡೋಣ. ಇಂದಿನ ಮಾಹಿತಿ ತುಂಬಾ ಚೆನ್ನಾಗಿದೆ, ಹಾಡುಗಳು ಸೂಪರ್ ಅಂತ ಬೂದಿಗೆರೆಯಿಂದ ಮುರುಳಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಅನಿಲ್ ಭೀಷ್ಟಣ್ಣನವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ಸುಂದರ್ ಬನ್ಸ್ ಬಗ್ಗೆ ಎಲ್ಲ ವಿಷಯ ಚೆನ್ನಾಗಿತ್ತು, ನಿರೂಪಣೆಯಲ್ಲಿ ಹೇಳಿದ್ದಕ್ಕೆ ಧನ್ಯವಾದಗಳು, ಆದರೆ ಇಲ್ಲಿ ಭೇಟಿ ನೀಡುವ ಕಾಲ ಹೇಳಿಲ್ಲ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ನನ್ನ ಅನಿಸಿಕೆಯಲ್ಲಿ ಅಕ್ಟೋಬರಿಂದ ಮಾರ್ಚ್ವರೆಗೆ ಭೇಟಿ ನೀಡಿದರೆ ಸೂಕ್ತ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹೌದು, ಅಲ್ಲಿ ಚಂಡಮಾರುತ ಸಮಯ ನೋಡಿಕೊಂಡು ಆ ಸಮಯದಲ್ಲಿ ಭೇಟಿ ನೀಡದೇ ಇದ್ರೆ ಒಳ್ಳೆಯದು. ನಂತರ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ. ಹರೀಶ್ ಮಲ್ಲೇಶ್ವರದಿಂದ, ಚೆನ್ನಾಗಿ ನಡೆಸಿಕೊಟ್ಟಿರಿ ಕಾರ್ಯಕ್ರಮ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಸೋಮಶೇಖರ ತಟ್ಟಿ ಹಂಪ ಸಾಗರದಿಂದ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಂದೇಶ್ ಮೈಸೂರಿನಿಂದ, ನಿಮ್ಮ ನಿರೂಪಣೆ ಮತ್ತು ನಿಮ್ಮ ಧ್ವನಿ ತುಂಬ ಸುಮಧುರವಾಗಿದೆ, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮತ್ತು ಸುಂದರ್ಬನ್ಸ್ ಬಗ್ಗೆ ಅನೇಕ ವಿಷಯ ತಿಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಕಾರ್ಯಕ್ರಮ ತುಂಬ ಮಾಹಿತಿಯಿಂದ ಕೂಡಿತ್ತು, ನಾವು ಪ್ರತಿದಿನ ಶಾಲೆ ಮುಗಿಸಿ ಮನೆಗೆ ತೆರಳುವಾಗ ನಿಮ್ಮ ಕಾರ್ಯಕ್ರಮವನ್ನು ಕೇಳಿ ತುಂಬ ಖುಷಿ ಪಡ್ತೇವೆ, ಹಾಡುಗಳು ಸೂಪರ್ ಆಗಿವೆ ಅಂತ ಶ್ರೀದೇವಿ ಮತ್ತು ಸಂತೋಷ್ ಕುಮಾರಿ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶ ಸಹ ನಮಗೆ ಖುಷಿ ಕೊಟ್ಟಿದೆ. ನಂತರ ಅಮೃತವರ್ಷಿಣಿ ಚಿತ್ರದ ಹಾಡು ಚೆನ್ನಾಗಿ ಮೂಡಿ ಬಂತು ಅಂತ ವಾಣಿಶ್ರೀ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಂದರ್ಬನ್ಸ್ ಅಭಯಾರಣ್ಯಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿ ಸವಿಸ್ತಾರವಾದ ಅಲ್ಲಿನ ಮಾಹಿತಿ ತಿಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೊನ್ನೂರು ಅಲಿ ಹನುಮಂತಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ. ಇದೀಗ ಕಾರ್ಯಕ್ರಮದ ಕೊನೆಯ ಗೀತೆ ಹಬ್ಬ ಚಿತ್ರದಿಂದ ರಮೇಶ್ ಚಂದ್ರ, ವಿಷ್ಣು ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

0: ವಿಜಯ ಪ್ರಕಾಶವಾಣಿ FM ಆ್ಯಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಪ್ರಿಯ ಕೇಳುಗ ಸ್ನೇಹಿತರೆ, ಸಮಯ ಸಂಜೆಯ 5:25 ಈ ಕಾರ್ಯಕ್ರಮ ಕೇಳೋದಕ್ಕೆ ಆತ್ಮೀಯ ಸ್ವಾಗತ ಮತ್ತು ಪ್ರೀತಿಯ ನಮಸ್ಕಾರ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಬಾನುಲಿ ಮಿತ್ರ ನೇತಾಜಿ ಗಾಂಧಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ್ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
5: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
4: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
5: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
4: ಮಕ್ಕಳನ್ನ ಕೆಲಸಕ್ಕಲ್ಲ, ಶಾಲೆಗೆ ಕಳುಹಿಸಿ.
5: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
4: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
6: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
4: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಸ್ನೇಹಿತರೆ, ಕಾರ್ಯಕ್ರಮದ ಆರಂಭಕ್ಕೆ ಬಿಳಿಗೆರೆಯ ವನದಲ್ಲಿ ಚಿತ್ರದ ಗೀತೆ 80ನೇ ಇಸ್ವಿಯಲ್ಲಿ ತೆರೆಗೆ ಬಂದದ್ದು. ಡಾಕ್ಟರ್ ವಿಷ್ಣುವರ್ಧನ್ ರಜನಿ ಈ ಹಾಡಿಗೆ ಅಭಿನಯ ಮಾಡಿದ್ದಾರೆ. ಸಿ ಉದಯಶಂಕರ್ ಅವರ ಗೀತಾ ಸಾಹಿತ್ಯಕ್ಕೆ ರಾಜನ್ ಮತ್ತು ನಾಗೇಂದ್ರ ಅವರಿಂದ ಸಂಗೀತ ಸಂಯೋಜನೆ ಇದೆ. ಸಿದ್ದಲಿಂಗಯ್ಯ ಚಿತ್ರದ ನಿರ್ದೇಶಕರು.

ಸ್ನೇಹಿತರ ಕನ್ನಡ ಚಿತ್ರ ಗೀತೆಗಳನ್ನು 101.8 MHz ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರ. ಮೂಡಿ ಬರ್ತಾ ಇದ್ದ ಕಾರ್ಯಕ್ರಮ ನಿಮ್ಮ ನೆಚ್ಚಿನ FM ಸ್ಟೇಷನ್ ವಿಜಯಪುರದಿಂದ. ಸ್ಟುಡಿಯೋ ಸಮಯ 5:07:03 ಆಗ್ತಾ ಇದೆ. ಶ್ರೀನಾಥ ಸತ್ಯಪ್ರಿಯ ಇವರು ನಟಿಸಿದ ಹಾಡು ಧರ್ಮ ಶೆರೆ ಚಿತ್ರದ್ದು. ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ ವಿಜಯ ನರಸಿಂಹ ಬರೆದ ಹಾಡಿದು.

ಸ್ನೇಹಿತರೆ, 1979 ಇಸ್ವಿಯಲ್ಲಿ ಎ ವಿ ಶೇಷಗಿರಿ ರಾವ್ ಅವರ ನಿರ್ದೇಶನದಲ್ಲಿ ಚಿತ್ರ ತೆರೆಗೆ ಬಂದಿತು ನಾನಿರುವುದ ನಿನಗಾಗಿ. ಡಾಕ್ಟರ್ ವಿಷ್ಣುವರ್ಧನ್ ಆರತಿಯವರು ಮುಖ್ಯ ಭೂಮಿಕೆಯಲ್ಲಿದ್ದರು. ಚಿ ಉದಯ ಶಂಕರ್ ಬರೆದ ಹಾಡನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ಮತ್ತು ನಾಗೇಂದ್ರ. ಈಗ ಆ ಚಿತ್ರದ ಒಂದು ಗೀತೆ.

0: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
1: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
0: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
1: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
0: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಸ್ನೇಹಿತರ ಕನ್ನಡ ಚಿತ್ರಗೀತೆಗಳನ್ನು 101.8 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿಜಯಪುರ ಆಕಾಶವಾಣಿ ನಿಲಯದಿಂದ. ಸ್ಟುಡಿಯೋ ಸಮಯ 5:21:03 ಆಗ್ತಿದೆ. ಈಗ ತಾನೇ 86ನೇ ಇಸ್ವಿಯಲ್ಲಿ ತೆರೆಗೆ ಬಂದಂಥ ನನ್ನವರು ಚಿತ್ರದ ಒಂದು ಗೀತೆಯನ್ನು ಕೇಳ್ಕೊಂಬಂದಿವಿ. ಶ್ರೀನಾಥ್ ಮತ್ತು ಲಕ್ಷ್ಮಿಯವರು ಈ ಹಾಡಿಗೆ ನಟನೆ ಮಾಡಿದರು. ಜಿ ಉದಯಶಂಕರ್ ಗೀತೆಯನ್ನು ರಚನೆ ಮಾಡಿದರು. ಎಂ ರಂಗರಾವ್ ಅವರಿಂದ ಸಂಗೀತವಿತ್ತು. ಇನ್ನು ಮುಂದೆ ಆರ್ ಎನ್ ಜಯಗೋಪಾಲ್ ಬರೆದ ಹಾಡನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಸತ್ಯಂ. ಚಿತ್ರ ಗಂಡ ಬೆಹರುಂಡಾ.

0: ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳು ಮೂಡಿ ಬರ್ತಾ ಇರೋದು ನಿಮ್ಮ ನೆಚ್ಚಿನ ಎಫ್ಎಂ ಸ್ಟೇಷನ್ ವಿಜಯಪುರದಿಂದ.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
0: ಸ್ನೇಹಿತರೆ, ನಾರಿ ಸ್ವರ್ಗಕ್ಕೆ ದಾರಿ 81ನೇ ಇಸ್ವಿಯಲ್ಲಿ ತೆರೆಗೆ ಬಂದಂಥ ಚಿತ್ರವಿದು. ಚಿತ್ರದ ನಿರ್ದೇಶಕರು ಸಿದ್ಧಲಿಂಗಯ್ಯ ಅವರು. ಈ ಹಾಡಿಗೆ ನಟನೆ ಮಾಡಿದ್ದಾರೆ ಆರತಿ ಮತ್ತು ಲೋಕೇಶ್. ಸಿ ಉದಯಶಂಕರ್ ಅವರ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್.

ಸ್ನೇಹಿತರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ವಿಜಯಪುರ ನಿಲಯದಿಂದ ಕೇಳ್ತಾ ಇದ್ದೀರಾ. 75ನೇ ಇಸ್ವಿಯಲ್ಲಿ ತೆರೆಗೆ ಬಂದಂಥ ನಿನಗಾಗಿ ನಾನು ಚಿತ್ರದ ಗೀತೆಯನ್ನು ಈಗ ತಾನ ಕೇಳ್ಕೊಂಬಂದ್ವಿ. ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಜೀವದ ಶಂಕರ್ ಬರೆದ ಹಾಡು ಇದಾಗಿತ್ತು. ಲೋಕೇಶ್ ಮತ್ತು ಮಂಜುಳಾ ಹಾಡಿಗೆ ನಟನೆ ಮಾಡಿದರು. ಇನ್ನು ಮುಂದೆ 1980ನೇ ಇಸ್ವಿಯಲ್ಲಿ ತೆರೆಗೆ ಬಂದಂಥ ಚಿತ್ರ ಮುಗಿಯದ ಕಥೆ. ಕಲಾ ತಪಸ್ವಿ ರಾಜೇಶ್ ಮತ್ತು ಸುಮಿತ್ರ ಇವರ ಮೇಲೆ ಈ ಹಾಡನ್ನು ಚಿತ್ರಿಸಿಕೊಳ್ಳಲಾಗಿದೆ. ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಜಿ ಉದಯಶಂಕರ್ ಬರೆದ ಹಾಡು ಇದಾಗಿದೆ.

ಮಂಜುಳಾ ಮತ್ತು ಶ್ರೀನಾಥ್ ಅವರು ಇವರ ಮೇಲೆ ಚಿತ್ರಿಸಿಕೊಳ್ಳಲಾದ ಹಾಡನ್ನು ಗುಣನೋಡಿ ಹೆಣ್ಣು ಕೊಡು ಚಿತ್ರಕ್ಕೆಂದು ಇದುವರೆಗೆ ಕೇಳುತ್ತಿದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ.

0: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
1: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
0: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
1: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.

0: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆತ್ಮರೇ ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು ಎಫ್ಎಂ ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಟ್ಜ್. ಸ್ಟುಡಿಯೋ ಸಮಯ ಆಗುತ್ತಲಿದೆ 5:45:03. ನಮ್ಮ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ.

ಗೌತಮಿ ಈಗ 75 ವರ್ಷದ ಯುವತಿ. ಯುವತಿಯರು ನಾಚಬೇಕು ಅಷ್ಟು ಹುರುಪಿನಿಂದ ಇರುವರು ಮತ್ತು ಸುತ್ತಮುತ್ತ ಎಲ್ಲರಿಗೂ ಹುರುಪು ತುಂಬುವರು. ಯಾವತ್ತೂ ಕನ್ನಡ ಹಳೆ ಹಾಡುಗಳನ್ನು ಕೇಳುವುದು ಹಾಡುವುದು ಅವರಿಗೆ ತುಂಬಾ ಇಷ್ಟ. ಅದಕ್ಕೆ ಸಾಯಂಕಾಲ ಎಲ್ಲರೂ ಗಾರ್ಡನ್ನಲ್ಲಿ ಕುಳಿತಾಗ, ಯಾಕೆ ಅದು ಇದು ಮಾತಾಡಿ ಸಮಯ ಕಳಿತೀರಾ, ಹಾಡಿನ ಅಂತಾಕ್ಷರಿ ಕಟ್ಟುವ ಬನ್ನಿ ಎಂದು ಶುರು ಮಾಡಿಬಿಡುವರು. ಎಲ್ಲರಿಗೂ ಹಾಡು ಕಲಿಯುವ ಅವಕಾಶ ಸಿಗುತ್ತಿತ್ತು. ಯಾರಿಗಾದರೂ ಬಾರದೇ ಇದ್ದರೆ ಅವರ ಪಾಲಿನದು ಅವರೇ ಹಾಡಿಬಿಡುತ್ತಿದ್ದರು. ಈ ವಯಸ್ಸಿನಲ್ಲೂ ತುಂಬಾ ಲವಲವಿಕೆಯಿಂದ ಇರುತ್ತಿದ್ದ ಇವರು ಒಬ್ಬರದೇ ಬಾಳಾಗಿತ್ತು. ವಾರಕ್ಕೊಮ್ಮೆ ಮಗ ಬಂದು ಅವರಿಗೆ ಏನು ಬೇಕು ಅದನ್ನು ಕೊಟ್ಟು ಹೋಗುತ್ತಿದ್ದರು. ರಾತ್ರಿ ಜಾಸ್ತಿ ಸೂಪ್ ಕುಡಿಯುವಳು, ಅದಕ್ಕೆ ಎಲ್ಲ ತರಹದ ಸೂಪ್ ಪಾಕೆಟ್ಗಳನ್ನು ತಂದು ಇಡುತ್ತಿದ್ದರು. ಇವರಿಗೆ ವಯಸ್ಸಾಗಿದೆ ಅಂತ ರಾತ್ರಿ ಜೊತೆ ಮಲಗಲು ಒಬ್ಬಳು ಕೇರ್ ಟೇಕರ್ ಟೀಚರ್ ಬರುತ್ತಿದ್ದಳು. ಬೆಳಿಗ್ಗೆ ಕಸ ಗುಡಿಸಿ ಬಾತ್ರೂಮ್ ತೊಳೆದು ಅವರು ಸ್ನಾನ ಮಾಡಿದ ಮೇಲೆ ಅವರಿಗೆ ಕ್ಯಾಂಟೀನಿಂದ ಟಿಫಿನ್ ತಂದು ಕೊಟ್ಟು ಅವಳು ತಿಂದು ಹೋಗುತ್ತಿದ್ದಳು. ಮತ್ತೆ ರಾತ್ರಿ ಬರುವಳು. ಅಷ್ಟು ವ್ಯವಸ್ಥೆ ಮಗ ಮಾಡಿದ್ದ. ಆದರೆ ಅವರ ಆರಾಮ ಇರುವುದು ನೋಡಿ ನಮ್ಮಲ್ಲೇ ಒಬ್ಬಳು, ಅವಳಿಗೇನು, ಅವರು ಆರಾಮ ಜೀವನ ಕಳೆದಿದ್ದಾರೆ, ಅದಕ್ಕೆ ಹಾಡ್ತಾ ನಗಿಸುತ್ತಾ ಇರ್ತಾರೆ, ನಮ್ಮ ಹಾಗೆ ಕಷ್ಟ ಅನುಭವಿಸಿದ್ರೆ ತಿಳಿಯುವುದು ಅಂದಳು. ಪಾಪ ಅವರ ಮನಸ್ಸಿಗೆ ಹತ್ತಿತ್ತೋ ಏನೋ ಗೊತ್ತಾಗಲಿಲ್ಲ. ಮರು ದಿವಸ ಬಂದು, ಇವತ್ತು ಹಾಡು ಬೇಡ, ನನ್ನ ಜೀವನದ ಕತೆ ಕೇಳ್ತೀರಾ ಅಂದರು. ಇರ್ಲಿ ಬಿಡಿ ಗೌತಮಿ, ಕೆಲವರ ಸ್ವಭಾವ ಹಾಗೇನೆ, ಹಾಗೆ ಮಾತನಾಡ್ತಾರೆ ಅಂದಳು. ಆದರೂ ಕೇಳಲಿಲ್ಲ. ನಾನು ನನ್ನ ಬಹುಭಾಗ ಕಷ್ಟದಲ್ಲೇ ಕಳೆದಿದ್ದೇನೆ, ಹಾಗಂತ ಅದನ್ನೇ ನೆನೆಸುತ್ತಾ ಇವತ್ತು ಏಕೆ ಕಷ್ಟ ಅನುಭವಿಸಬೇಕು ಅಂತ ಹೀಗೆ ಸಂತೋಷವಾಗಿ ಇರ್ತೀನಿ ಅಂತ ತನ್ನ ಕತೆ ಹೇಳಲು ಶುರುಬಿಟ್ಟರು. ಗೌತಮಿ 6 ವರ್ಷದವರಿದ್ದಾಗ ಅವರ ಅಮ್ಮ ತೀರಿ ಹೋದರು. ತಂದೆ ಜವಾನ್ ಕೆಲಸ ಮಾಡುವರು. ಇವಳನ್ನು ನೋಡಿಕೊಳ್ಳಲಾಗದೆ ತನ್ನ ತಂಗಿ ಮನೆಯಲ್ಲಿ ಬಿಟ್ಟರು. ಅಲ್ಲಿ ಪಡಬಾರದ ಕಷ್ಟಪಟ್ಟು ಹಾಗೆ ಹೀಗೆ 10 ವರ್ಷ ಕಳೆದೆ. ತಂಗಿಯ ಮಕ್ಕಳು ಸರಿಯಾಗಿ ಓದುತ್ತಿರಲಿಲ್ಲ, ಅದಕ್ಕೆ ನನಗೂ ಮುಂದೆ ಓದು ಬೇಡ ಅಂದರು. ಇಡೀ ದಿವಸ ಅವರ ಮನೆಯ ಕೆಲಸ, ಹದಿವಯಸ್ಸು ತುಂಬ ಸುಂದರವಾಗಿ ಬೆಳೆದು ಬಂದೆ. ಚಲುವಿನ ಜೊತೆಗೆ ಇಂಪಾದ ಧ್ವನಿ ದೇವರ ಕೊಟ್ಟ ವರ. ಇವೆರಡೂ ಅಪ್ಪನ ತಂಗಿ ಮಕ್ಕಳಿಗೆ ಇರಲಿಲ್ಲ. ನಾನು ಹೇಳದಿದ್ದರೂ ನನ್ನ ತಂದೆಗೆ ನನ್ನ ಕಷ್ಟದ ಅರಿವಾಗಿ ಬೇರೆ ಮನೆ ಮಾಡಿದರು ಮತ್ತು ನನಗೆ ಕಾಲೇಜ್ ಸೇರಿಸಿದರು. ನಾನು ತುಂಬಾ ಓದಿ ಒಳ್ಳೆಯ ಜಾಬ್ ತೆಗೆದುಕೊಂಡು ನನ್ನ ತಂದೆಗೆ ಆಸರೆ ಆಗಬೇಕೆಂದಿದ್ದೆ. ಕಾಲೇಜಿನಲ್ಲಿ ನಾನು ಹಾಡುವ ವಿಷಯ ತಿಳಿದು ನನ್ನ ಗೆಳತಿ ಕಾಲೇಜ್ ವಾರ್ಷಿಕೋತ್ಸವದ ದಿವಸ ಹಾಡಲು ಒತ್ತಾಯ ಮಾಡಿದಳು. ಸಾಧಾರಣ ಉಡುಪು ತೊಟ್ಟಿದ್ದ, ಮೈಕ್ ಹಿಡಿದು ಮೊದಲ ಬಾರಿಗೆ ಕನ್ನಡ ಪ್ರೇಮ ಗೀತೆ ಹಾಡಿದೆ ನೋಡಿ. ಅವತ್ತು ನನ್ನ ಬದುಕಿನ ಹೊಸ

ಭಯ ಶುರುವಾಯಿತು. ನಮ್ಮ ಕಾಲೇಜಿನ ಸಹಪಾಠಿಯೊಬ್ಬರು ಒಂದು ಕಾಗದ ಒಂದು ಹೂವು ತಂದುಕೊಟ್ಟು ಅಭಿನಂದನೆಗಳನ್ನು ತಿಳಿಸಿದರು. ಏನಿದೆ ಕಾಗದದಲ್ಲಿ ಅಂತ ನೋಡಿದಾಗ, ನಿಮ್ಮ ಧ್ವನಿ ತುಂಬ ಇಂಪಾಗಿದ್ದೀರಿ, ನೀರು ಹಾಕಿ ಬೆಳೆಸಿದರೆ ಒಳ್ಳೆ ಹಾಡುಗಾರ್ತಿ ಆಗಬಹುದು ಎಂದು ಬರೆದಿತ್ತು. ಅದಾದ ಮೇಲೆ ನಾನು ಮರೆತು ಹೋಗಿದ್ದೆ. ಒಂದು ದಿನ ನನ್ನ ತಂದೆಯಿಂದ ಫೋನ್ ಬಂತು, ಅವರಿಗೆ ಆಕ್ಸಿಡೆಂಟ್ ಆಗಿದೆ ಎಂದು. ನಾನು ಅಳುತ್ತಾ ಹೋದೆ. ಆ ಪತ್ರ ಕೊಟ್ಟ ಹುಡುಗ ನನ್ನ ಗೆಳತಿಗೆ ಏನಾಗಿದೆ, ಏಕೆ ಅಳುತ್ತಿದ್ದಾರೆ ಅಂತ ಕೇಳಿದ. ಅವಳಿಂದ ವಿಷಯ ತಿಳಿದು ಹಾಸ್ಪಿಟಲ್ಗೆ ಬಂದು ತುಂಬಾ ಸಹಾಯ ಮಾಡಿದರು. ನನ್ನ ತಂದೆ ಕಾಲು ಕಳೆದುಕೊಂಡರು, ಅವರಿಗೆ ನೋಡಿಕೊಳ್ಳಲು ನಾನು ಓದು ಬಿಡುವ ಹಾಗಾಯಿತು. ಆದರೆ ಹುಡುಗ, ನೀವು ಓದು ಮುಂದುವರಿಸಿರಿ, ಅವರಿಗೆ ನೋಡಿಕೊಳ್ಳಲು ಒಬ್ಬ ಆಯ ಇಡುತ್ತೇನೆ ಅಂದರು. ತಂದೆಯ ನೌಕರಿಯೂ ಇಲ್ಲ, ಮನೆ ನಡೆಸುವುದು ಕಷ್ಟ, ಇನ್ನು ಆಯಾ ಖರ್ಚು ಈಗಾಗಲೇ ಹಾಸ್ಟೆಲಿಗೆ ತುಂಬಾ ಖರ್ಚಾಗಿದೆ ಎಂದೆ. ಎಲ್ಲ ಲೆಕ್ಕ ಇಟ್ಟಿರುತ್ತೇನೆ, ನಿಮ್ಮ ನೌಕರಿ ಆದ ಮೇಲೆ ಕೊಡಿ ಎಂದು ನಕ್ಕು ಎಲ್ಲ ವ್ಯವಸ್ಥೆ ಮಾಡಿ ನೋಡಿಕೊಳ್ಳುತ್ತಿದ್ದರು. ಋಣಭಾರ ಏರುತ್ತಲೇ ಹೋಯಿತು. ನನಗಾದರೂ ಬೇರೆ ದಾರಿ ಏನಿತ್ತು? 6 ತಿಂಗಳ ಮೇಲೆ ಮತ್ತೆ ನನ್ನ ತಂದೆಗೆ ಕಾಲ್ ಇನ್ಫೆಕ್ಷನ್ ಆಗಿ ಹಾಸ್ಪಿಟಲ್ ಸೇರಿದರು. 1 ವಾರದ ನಂತರ ಅಸುನೀಗಿದರು. ಈ ವಿಶಾಲ ಜಗತ್ತಿನಲ್ಲಿ ತೀರಾ ಒಂಟಿಯಾಗಿ ಹೋದೆ. ಆ ಹುಡುಗ ಬಂದು ನೋಡಿ ನನ್ನ ಮನೆಯಲ್ಲಿ 4 ಮನೆ ಬಾಡಿಗೆ ಕೊಟ್ಟಿದ್ದೇವೆ, ಅದರಲ್ಲಿ 1 ಮನೆ ಖಾಲಿ ಇದೆ, ನೀವು ಇರಬಹುದು, ಇಲ್ಲಿ ನೀವು ಒಬ್ಬರೇ ಇರಲು ನನಗೆ ಒಪ್ಪಿಗೆ ಇಲ್ಲ, ಇದರ ಮೇಲೆ ನಿಮ್ಮಿಷ್ಟ ಅಂತ ಹೇಳಿ ಹೊರಟು ಹೋದರು. ನಾನು ಹಾಗೆ ಬೇಡ ಅಂದರೆ ನನಗಿರುವ ಒಂದು ಸಹಾಯ ಹಸ್ತ ಕಳೆದು ಹೋಗುವುದು ಎಂಬ ಅಂಜಿಕೆಯಲ್ಲಿ ಅವರ ಮನೆಯಲ್ಲಿ ಇರಲು ಒಪ್ಪಿಕೊಂಡೆ. ನಮ್ಮ ಮನೆಯವರಿಗೆ ಆಗಲೇ ಹೇಳಿಯಾಗಿದೆ ಎಂದು ಅವರು ಮನೆಗೆ ನನ್ನನ್ನು ಶಿಫ್ಟ್ ಮಾಡಿದರು. ಅವರ ಅಮ್ಮನೂ ಕೂಡ ತುಂಬಾ ಒಳ್ಳೆಯವರು, ತಂದೆನೂ ಅಷ್ಟೇ. ನಾನು ಯಾವುದೇ ತೊಂದರೆ ಇಲ್ಲದೆ ನನ್ನ ಡಿಗ್ರಿ ಮುಗಿಸಿ ಒಳ್ಳೆ ರಿಸಲ್ಟ್ ಬಂತು. ಇನ್ನೇನು ಎಲ್ಲಾದರೂ ಜಾಬ್ ಹುಡುಕಬೇಕೆಂದಾಗ ಅವರ ತಾಯಿ ನನ್ನ ಹತ್ತಿರ ಬಂದು ನನ್ನ ಮಗನಿಗೆ ನೀನಂದರೆ ಇಷ್ಟ ಅಂತ ಹೇಳಿದರು. ನನಗೆ ಒಬ್ಬನೇ ಮಗ, ಅವನು ಸಂತೋಷವಾಗಿರುವುದು ನಮಗೆ ಮುಖ್ಯ ಅಂದರು. ನನಗೆ ಒಂದೂ ಅರ್ಥವಾಗಲಿಲ್ಲ. ತಾವೇ ನನಗೆ ಸಹಾಯ ಮಾಡುತ್ತಾ ಇರುವಾಗ 1 ದಿನವೂ ಹಾಗೆ ನಡೆದುಕೊಂಡಿಲ್ಲ, ನನಗೆ 1 ವಾರ ಟೈಮ್ ಕೊಡಿ ಅಂಟಿ ಅಂದೆ. ಅವರಿಗೆ ಬೇಡ ಅನ್ನಲು ಯಾವ ಕಾರಣವೂ ಇರಲಿಲ್ಲ. ಆದರೆ ತಾವು ಹೇಳದೆ ತಾಯಿಯ ಕೈಯಲ್ಲಿ ಹೇಳಿಸಿದ್ದೇಕೆ? ಅಂದು 1 ದಿವಸ ಅವರನ್ನೇ ಕೇಳಿದೆ. ಅದಕ್ಕೆ ಮೊದಲೇ ಸ್ವಾಭಿಮಾನದವರು, ನಾನು ನಿಮ್ಮ ಅವಶ್ಯಕತೆಯ ಉಪಯೋಗ ತೆಗೆದುಕೊಂಡಿದ್ದೇನೆ ಅಂದುಕೊಂಡರೆ ಅದು ಒಂದು ಕಾರಣವಾದರೆ, ಎರಡನೆಯದು ನಾನು ಒಂದು ಒಂಟಿ ಹುಡುಗಿಯನ್ನ ಪ್ರೀತಿಸುತ್ತೇನೆ ಅಂದರೆ ಅವಳು ಹೇಗೋ ಏನೋ ಎಂದು ನೀವು ಒಪ್ಪದೇ ಇದ್ದರೆ, ಅದಕ್ಕೆ ನಿಮ್ಮ ಸ್ವಭಾವ ನಡವಳಿಕೆಯ ಬಗ್ಗೆ ಮೊದಲೇ ಪರಿಚಯವಿದೆ, ಈಗ ಬೇಡ ಅನ್ನಲು ಯಾವ ಕಾರಣನೂ ಇರಲ್ಲ, ಹೆತ್ತವರಿಗೆ ಮಗ ತಮ್ಮ ಮಾತು ಕೇಳಲಿಲ್ಲ ಅನ್ನುವ ಬೇಜಾರು ಇರಲ್ಲ, ಏನಂತೀರಾ ಅಂದು ನಕ್ಕು ಬಿಟ್ಟ. ನೋಡಿ, ಅವರ ಜಾಣ್ಮೆಗೆ ಮನಸೋತೆ. ಇಬ್ಬರದು ಮದುವೆಯಾಯಿತು, ಸುಂದರ ಬದುಕು ಶುರುವಾಯಿತು. ಅತ್ತೆ ಮಾವಂದರನ್ನು ನೋಡಿಕೊಂಡು ನನ್ನ ಹಾಡಿನ ಪಯಣ ಶುರುವಿಟ್ಟೆ. ಕಾಲಚಕ್ರ ಉರುಳಿತು. ನಾನು ತಾಯಿಯಾಗುತ್ತಿದ್ದೇನೆ ವಿಷಯ ತಿಳಿದು ಎಲ್ಲರೂ ಸಂತಸಪಟ್ಟರು. ನನಗೆ 6 ತಿಂಗಳು ಇರುವಾಗ ಅವರಿಗೆ ಕೆಲಸದ ನಿಮಿತ್ತ ಹೊರದೇಶಕ್ಕೆ ಹೋಗುವುದು ಬಂತು. 1 ತಿಂಗಳು ತಾನೇ, ಹೋಗಿ ಬನ್ನಿ, ಅತ್ತೆ ಮಾವ ಇದಾರಲ್ಲ ಅಂದೆ. ಒಲ್ಲದ ಮನಸ್ಸಿನಿಂದ ಹೋದರು. ದಿನಾ ಫೋನು ಮಾಡುತ್ತಿರುವವರು ಮರಳಿ ಬರುವಾಗ ವಿಧಿ ಅವರಿಗಾಗಿ ಕಾದುಕೊಳ್ಳುತ್ತಿತ್ತು. ಬರುವಾಗ ಪ್ಲೇನ್ ಕ್ರ್ಯಾಶ್ ಆಗಿ ಎಲ್ಲರೂ ಮರಣ ಹೊಂದಿದರು ಎಂಬ ಸುದ್ದಿ ಬಂತು. ನೋಡಿ, 3 ವರ್ಷದಲ್ಲಿ ಬದುಕು ಮುಕ್ತಾಯ ಹಾಡಿತು. ಮಗು ದೊಡ್ಡದಾಗುತ್ತಾ ನಾನು ಒಬ್ಬೊಬ್ಬರನ್ನು ಕಳೆದುಕೊಳ್ಳುತ್ತಾ ಹೋದೆ. ಅತ್ತೆ ಮಾವ ಬಿಟ್ಟು ಹೋದರು. ಬಡತನದ ಬದುಕಿನಿಂದ ಸಿರಿವಂತ ಬದುಕಿಗೆ ತಂದು ಬಿಟ್ಟು ಒಂಟಿಯಾಗಿ ಬಿಟ್ಟು ಹೋದರು. ಮಗ ದೊಡ್ಡವ ಆದ. ಇಂಜಿನಿಯರ್ ಕೆಲಸ, ಮಡದಿ, ಮಕ್ಕಳೊಡನೆ ಸುಂದರ ಬದುಕು. ಅವರ ಮಧ್ಯೆ ಇದ್ದು ಅವರಿಗೂ ತೊಂದರೆ, ನನಗೂ ತೊಂದರೆ. ನನಗೂ ಸ್ವಾತಂತ್ರ್ಯ ಇರಲ್ಲ, ಅದಕ್ಕೆ ಈ ಮನೆ ತೆಗೆದುಕೊಂಡು ಇಲ್ಲಿ ಇರುವುದು. ಈಗ ಹೇಳಿ, ನನ್ನದು ಸುಖದ ಬದುಕ, ದುಃಖದ ಬದುಕ ಹೇಳಿ. ಅಲ್ಲಿದ್ದ ಎಲ್ಲ ಗೆಳತಿಯರ ಕಣ್ಣು ಮಂಜಾಯಿತು. ಹಾಡಿನಿಂದ ನನ್ನ ಬದುಕಿಗೆ ಬಂದ ಅವರಿಗೆ ಹಾಡು ಇಷ್ಟ ಅಂದು ಹಾಡುತ್ತ

0: ಕಳೆಯುತ್ತೀನಿ. ಅಳುವುದು ಅವರಿಗಿಷ್ಟ ಇರಲಿಲ್ಲ. ಎಂಥ ಸಮಯದಲ್ಲೂ ಅಳಲು ಬಿಡುತ್ತಿರಲಿಲ್ಲ. ಏನೇ ಬರಲಿ, ನಗುತ್ತಾ ಜೀವಿಸುವುದೇ ಜೀವನ ಎಂದು ಕಲಿಸಿ ಹೋದವರು ಅಂಥವರ ಜೊತೆ ಬಹಳ ದಿನ ಬಾಳುವ ಯೋಗ ನಾನು ಪಡೆದು ಬಂದಿರಲಿಲ್ಲವೇನೋ ಎಂದು ಎದ್ದು ಹೋದರು. ನಗುವಿನ ಹಿಂದೆ ಇಂತಹ ನೋವಿದೆ ಎಂದು ಅರಿಯದೆ ಮಾತನಾಡುವುದು ತಪ್ಪಿನ ಅರಿವಾಯಿತು ಗೆಳತಿಯರಿಗೆ. ಹಾ ಪ್ರಿಯ ಕೇಳುಗರೆ, ಕಥೆಯ ಸಂದೇಶ ತಿಳಿಯುತ್ತಲ್ವೇ? ಅದೆಂಥ ನಗುಮುಖದ ವ್ಯಕ್ತಿತ್ವವಿದ್ದರೂ ಅದರ ಹಿಂದೆ ಒಂದು ನೋವಿನ ಕಥೆ ಇದ್ದೇ ಇರುತ್ತದೆ. ಆ ನೋವನ್ನೆಲ್ಲ ಮರೆಮಾಚಿ ಖುಷಿ ಖುಷಿಯಾಗಿ ಬದುಕಿ ಬಾಳುವುದೇ ಜೀವನದ ಅರ್ಥ ಅಲ್ವೇ? ಪ್ರಿಯ ಕೆಲವರೆ, ನೀವೇನಂತೀರಾ?
1: ಇದುವರೆಗೆ ಕಥೆ ಗೌತಮಿ ಕೇಳಿದಿರಿ. ಸಂಕಲನ ಸವಿತಾ ದೇಶಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಹಾಗಿದ್ರೆ ಬನ್ನಿ, ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಸರಳ ಜೀವನ ಮತ್ತು ಮೇಲ್ಮಟ್ಟದ ವಿಚಾರ ಮನುಷ್ಯನನ್ನು ಮಹಾನಾಗಿ ಮಾಡುತ್ತದೆ. ರಕ್ತವಿಲ್ಲದೆ ದೇಹವು ಹೇಗೆ ಬದುಕಲು ಸಾಧ್ಯವಿಲ್ಲವೋ ಹಾಗೆ ಶ್ರದ್ಧೆ ಮತ್ತು ಪ್ರಾರ್ಥನೆಗಳಿಲ್ಲದೆ ಆತ್ಮವೂ ಕೂಡ ಬದುಕಲು ಸಾಧ್ಯವಿಲ್ಲ. ನೀವು ಜಗತ್ತನ್ನು ಬದಲಾಯಿಸಲು ಬಯಸಿದರೆ ಅದನ್ನು ನಿಮ್ಮೊಂದಿಗೆ ಪ್ರಾರಂಭಿಸಿ. ಇದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನುಡಿ.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ಏಯ್ ಮೊಸಡಿ ಏನ್ ನೋಡ್ತಿ, ಅವ ಚುಲೋತ್ನಾಗ ಸಾಲಿ ಕಲ್ತು ದೊಡ್ಡ ಸಾಹೇಬ್ ಹಾಕಾನ, ಅವನ್ ಟಿಫಿನ್ ಡಬ್ಬಿ ಮ್ಯಾಗ ನಿಂದಿ ಹಾಕ ಕಣ್ಣು.
1: ಶಾಂತಿ ಪಾಟಿ ಚೀಲ ಹಿಡಿಬೇಡಿನ, ಓದಾಕ ಬರ್ಯಾಕ ಬಂತಲ್ಲ ರಗಡಾತಿ, ಬಾಯಿ ಮುಚ್ಚಿನ.
2: ಇವ್ರು ನಮ್ಮಪ್ಪ ಅವ್ವ, ಅವಂಗ ಬುಂದೆ ಅಂದ್ರೆ ಬುಂದೆ, ಜಿಲೇಬಿ ಅಂದ್ರೆ ಜಿಲೇಬಿ, ಹಬ್ಬಕ್ಕಂತ ಹೊಸ ಡ್ರೆಸ್. ಆ ಉದುರ್ ಬೆಳೆಸೋ ತಿನ್ನೋದು ಉಟ್ಕೊಳ್ಳೋದು ನೋಡಿನ ನಾ ಖುಷಿ ಪಡ್ಬೇಕೇನ್. ನಮ್ಮಣ್ಣ ಒಬ್ಬನ ಹುಟ್ಟಿದ್ರು ಚಲೋ ಇತ್ತು, ಏನ್ ನಾವ್ ಒಬ್ಬಕ್ಕೆ ಹುಟ್ಟಿದ್ರು ಚಲೋ ಇತ್ತು, ತಪ್ಪ್ಯಾರ್ದು ಯಾಕ್ರೆ ಹೆಂಗ ನಾ ನಿಮ್ ಮನೆ ಹುಟ್ಟಿದ್ದ ತಪ್ಪ, ತಪ್ಪ್ಯಾರ್ದು.
3: ಮಕ್ಕಳೆಂಬ ಎರಡೂ ಕಣ್ಣು ನಿಮ್ಮವೇ, ದೃಷ್ಟಿ ಏಕೆ ಬೇರೆ ಬೇರೆ?
4: ಒಂದರ ಮೇಲೊಂದರಂತೆ ಒಂದರ ಮೇಲೊಂದರಂತೆ ಮೂರು ಹೆಣ್ಣು ಹೆತ್ತ ಗಂಗಾಳ ಬಡುಕಲು ದೇಹ ಸಾಗುತ್ತಿದೆ ಅಂತಿಮ ಯಾತ್ರೆಯತ್ತ.
5: ತಾಯಿ ಇಲ್ಲದ ಮಕ್ಕಳನ್ನ ದೇವ್ರ ನೋಡ್ಕೋಬೇಕು, ಏನ್ ಕರ್ಮ.

0: ತಗೋಬೇಕವ್ವ, ಸಮಾಧಾನ ಮಾಡ್ಕೋ ಅಪ್ಪ. ಎಷ್ಟು
1: ಸಮಾಧಾನ ಆತೇನ್ರು ಈಗ, ತಿದ್ದಿಟ್ಟು ಗೊಂಬೆ ಅಂತ ನನ್ನ ಮಗಳ ಜೀವನ ತೆಗೆದ್ರಲ್ರು, ಗಂಡು ಬೇಕು ಗಂಡು ಬೇಕು ಗಂಡು ಬೇಕು ಅಂತ. ಅಯ್ಯೋ ದೇವ್ರೇ, ನಿಮ್ಮಂತವ್ರಿಗೆ ದಂಡ ಆದ್ರೇನು ಜೇಲ್ ಆದ್ರೇನು ಐತೇನ್ರೋ ಮಾನ ಮರ್ಯಾದಿ, ಕೈ ಬಿಡ್ರಿ ನಂದು. ಚೆನ್ನಮ್ಮ, ಇಂದ್ರವ್ವ, ಕಲ್ಪನಾ ಚಾವ್ಲಾ, ಸೈನಾ, ಸಾನಿಯಾ, ಮೇರಿ ಕೋಮ್, ಇವರೆಲ್ಲ ಹೆಣ್ಮಕ್ಳಲ್ಲೇನ್ರು, ನಿಮ್ಮವ್ವ ನಮ್ಮವ್ವ ಹೆಣ್ಣಲ್ಲೇನ್ರು ಹೆಣ್ಣಲ್ಲೇನ್ರು ಹೇಳ್ರಿ, ಯಾವ ಕಾಲ್ದಾಗಿದ್ದೀರಿ?

ಸ್ನೇಹಿತರೆ, ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. ಎಫ್ಎಂ ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನು ಮುಂದೆ ಕಾರ್ಯಕ್ರಮಗಳ ಪರಿಚಯ ಕೇಳಿ. ಚಜ್ಜರೊಟ್ಟಿ ಚೌಳಿಕಾಯಿ, ನಂತರ ನೀತಿ ಕಥೆಯನ್ನು 6:10 ಅವಲೋಕನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ 6:30. ಕಿಸಾನ್ ವಾಣಿ ರೈತರ ಕಾರ್ಯಕ್ರಮ ಎಂದಿನಂತೆ 6:51. ಇವತ್ತಿನ ಕಾರ್ಯಕ್ರಮದಲ್ಲಿ ಕುಳೆಕಬ್ಬು ನಿರ್ವಹಣೆ ಕುರಿತು ಸಂಕೇಶ್ವರದ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಬೇಸಾಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಸ್ಎಸ್ ನೂಲಿ ಅವರೊಂದಿಗೆ ಸಂದರ್ಶನವಿದೆ. ನಂತರ ಕೆಲವು ಜನಪದ ಗೀತೆಗಳು, ಕನ್ನಡ ಚಿತ್ರಗೀತೆಗಳು 7:45 ಮೂಡಿಬರುತ್ತವೆ.

ಸ್ನೇಹಿತರೆ, ಈ ಸಂಜೆ 8 ಗಂಟೆಗೆ ಗತಾರೇಹ ಮೇರಾ ದಿಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತೀರಿ. ಅದಾದಮೇಲೆ ಪುಷ್ಪಹಾರ ಕಾರ್ಯಕ್ರಮ ಕೂಡ 8:30 ಮುಡಿಬರುತ್ತದೆ. ಸ್ಪಾಟ್ಲೈಟ್ ಕಾರ್ಯಕ್ರಮ ಕನ್ನಡ ಅವತರಣಿಕೆ 9:15. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಕಾರ್ಯಕ್ರಮ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ 9:30. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ 10:00 ಬೆಂಗಳೂರು ನಿಲಯದಿಂದ. ಸ್ನೇಹಿತರೆ, ಈಗ ತಾನೇ ಹೇಳಿರುವ ಹಾಗೆ ಇವತ್ತಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ 6:51 ಕುಳೆಕಬ್ಬು ನಿರ್ವಹಣೆ ಕುರಿತು ಸಂಕೇಶ್ವರದ ಕೃಷಿ ವಿಜ್ಞಾನ ಸಂಶೋಧನಾ ಕೇಂದ್ರದಲ್ಲಿ ಬೇಸಾಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ SS ನೂಲಿ ಅವರೊಂದಿಗೆ ಸಂದರ್ಶನವಿದೆ. ನಂತರ ಜನಪದ ಸಂಗೀತ ಮೂಡಿಬರುತ್ತದೆ. ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ.

0: ಭಾಳ ಮನಿ ಆಗ್ಯಾವು ಗೊತ್ತ ಸಿಗಲಾಗೈತಿ ಇದೇ ಹೇಳ ಯಾಕಂದ್ರೆ ಏನೋ ರಾಗ ಒಂದು ಕೇಳ್ಸಾಕತ್ತದ ಇದ ಇದ ಪಕ್ಕ ಪಕ್ಕ ಇದನ್ನ ಶ್ರುತಿ ಏ ಶ್ರುತಿ
1: ಬಾ ಸಂಗೀತ ಬಾ ಭಾಳ ದಿನದ ಮೇಲೆ ಬಂದಿಲ್ಲ ಬಾ ಈ ಕಡೆ
0: ಅವಾಗ ಹಾಯ್ತಿರ್ತೀನಿ ನೀನ ಕಂಡಿಲ್ಲ ಅದಕ್ಕೆ ಹೌದಲ್ಲ ಅಂತ ಹೇಳಿ ನಿನ್ನ ಏನಾದ್ರು ರಾಗ ಹಚ್ಚಿಲ್ಲ ಅದನ್ನ ಹಿಡ್ಕೊಂಡ ಬಂದ ನಾನು ನಾದ ಹಿಡ್ಕೊಂಡು ಅಲ್ಲಲ್ಲ ರಾಗುನು ಬಂದಲ್ಲ ಇಲ್ಲಿ ಯಾವಾಗ ಬಂದಿಪ್ಪ ರಘುನಿ
2: ಆಗಳೆ ಬಂದು ರೀ ನಾನು ಹೆಂಡತಿ ಪ್ಯಾಟಿಗೆ ಹೋಗಿದ್ಲ ಹಂಗೆ ಶ್ರುತಿಗೆ ಭೇಟಿಯಾಗಿ ಬರೋಣ ಅಂತೇಳಿ ಬಂದು ಈಗ ಜಸ್ಟ್ ಕೂತಿದ್ದೆ ನೀವು ಬಂದ್ರೆ ನೋಡಿ
0: ಯಾಕಂದ್ರೆ ಒಬ್ರಿಗೊಬ್ರು ಸಂಗೀತ ಅದಿರಿ ನೋಡಿ ಸಂಗೀತ ಕಲಿತೀರಿ ಹಾಡ ಹಾಡ್ತೀರಿ ಹಿಂಗಾಗಿ ಅದು ಏನಾಗ್ತೈತಿ ಅಟ್ಯಾಚ್ಮೆಂಟ್ ಜಾಸ್ತಿ ಇರ್ತದೆ ಅಂದ್ರೆ ನಿಮ್ಮ ರಾಗ ಅವರಿಗೆ ಅವ್ರ ರಾಗ ನಿಮಗೆ ಗೊತ್ತಿರ್ತಾವು ಅವು ಬರ್ತಿರಪ್ಪ ಭೇಟಿಯಾಗ್ತಿರ್ತೀರಿ ಮೇಲೆ ಮೇಲೆ
1: ಸಂಗೀತ ಎಲ್ಲ ಮರ್ತೇನ ಸಣ್ಣವರಿದ್ದಾಗ ಎಲ್ಲಾರು ಕೂಡ ಒಟ್ಟಿಗೆ ಸಂಗೀತ ಕ್ಲಾಸಿಗೆ ಹೋಗಿವಿ ಕಾಣ್ತದ್ನಿ
0: ಇಲ್ಲ
1: ರಘು ನೋಡೋ ಮದುವೆ ಆದ್ಮೇಲೆ ಎಲ್ಲ ಬಿಟ್ಟೆ ಇನ್ನ ಸ್ವಲ್ಪ ನಾವೆಲ್ಲರೂ ಹಾಡ್ಲಿಕ್ಕೆ ಪಾಡ್ಲಿಕ್ಕೆ ಅಲ್ಲಿ ಹೋಗ್ತೀವಿ ಎಲ್ಲ ಮರ್ತೇ ಬಿಟ್ಟಾಳ
2: ಈಗ ಆಮೇಲೆ ಮಾತಾಡೋಣ ಮೊದ್ಲು ಜ್ಯೂಸ್ ತಂದು ಕೊಡು ಪಾಪ ಬಿಸಿಲಾಗಿ ಬಂದರ ಅವರು
1: ನೀ ಜ್ಯೂಸ್
2: ಇಲ್ಲ ನಾ ತಂದು ಕೊಡ್ಲೆ
1: ತಂದು ಕೊಡಪ್ಪ ಒಂಚೂರು ಅನ್ಕ ಮಾತಾಡ್ತಿರ್ತೀನಿ
2: ಜ್ಯೂಸ್ ಕುಡಿತೀರಲ್
0: ಏ ಕುಡಿತೀನಿ ಕುಡಿತೀನಿ ರಾಗು ತಗೊಂಬಾ
1: ಅವ್ರು ಬಂದ್ರ ಒಂದ್ ಅರ್ಧ ತಾಸು ಮುಂಚೆ ಬಂದ್ರೆ ಜ್ಯೂಸ್ ಕೊಟ್ಟೆ ತಣ್ಣ ಕೂತಾರ ನೋಡ ಒಂಚೂರು ಅನಂದ ಒಂದಿಷ್ಟು ಹಾಡು ಹೇಳೋಣ ಬಾ ಅಂತ ಹಂಗೆ ಹರಟಿ ಹೊಡ್ಕೋತ ಕೂತೀವಿ ನೋಡವ
0: ನೀ ಅಂದ್ಯಲ್ಲ ನಿಮ್ಮ ಮರ್ತಿ ಏನು ಸಂಗೀತ ಅಂತೇಳಿ ಏನು ನನ್ನ ಲಗುನ ಲಗ್ನ ಮಾಡಿದ್ರಲ್ಲ ಅರ್ಧಕ್ಕೆ ಬಿಟ್ಟೆ ನಾನು ಮುಂದೆ ನೀವು ಹರಿಸಿದ್ರು ಇಬ್ರು ರಾಘು ಮತ್ತು ನೀನು
1: ಖರೇ ಅದ ಬಾರ್ವಾ ಸಂಗೀತ ಏನು ಮಾಡ್ತೀವಿ ಎಲ್ಲರ ಮನೆಗಿನ ಪರಿಸ್ಥಿತಿ ಒಂದೊಂದು ಬೇರೆ ಬೇರೆನೇ ಸಣ್ಣವರಿದ್ದಾಗ ಓದುವಾಗ ಎಲ್ಲರೂ ಸೇರಿ ಒಂದೇ ಕಡೆ ಅಂತ ಚಂದ ಓದ್ತೀವಿ ಬಟ್ ಒಂದು ವಯಸ್ಸಾದ್ಮೇಲೆ ಎಲ್ಲರೂ ಅವ್ರವ್ರ ಮನೆಗೆ ಮದುವೆ ಮಾಡಿ ಕಳಿಸ್ತಾರ ಹಾ ಇವೊಂದು ಮದುವೆ ಆಯ್ತು ರಾಘೊಂದು ನೋ ನಂದು ಮದುವೆ ಆಯ್ತು ನಿಂದು ಮದುವೆ ಆಯ್ತು ಎಲ್ಲರೂ ಹೆಂಗೆ ಒಂದೊಂದು ದಿಕ್ಕಿಗೆ ಒಂದೊಂದು ಪಾಲಾದಂಗೆ ಆಗ್ತೀವಲ್ಲ ಖರೆ ಭಾರಿ ಬೇಸರ ಆಗ್ತದಲ್ಲ
0: ಮತ್ತು ನೋಡುವ ಹೆಂಗತ್ತಂದ್ರೆ ಈಗ ಮದುವೆ ವಲ್ಲಿ ಅಂದ್ರೆ ಮನ್ಯಾಗ ಏನತ್ತಾರ ಅವ್ರು ದೊಡ್ಡವರು ಯಾಕೆ ನಾವು ಮಾಡ್ಕೊಂಡು ಬಂದಿಲ್ಲ ನಿಮ್ಮ ಅಪ್ಪನ ಅಂತ ಕೇಳ್ತಾರ ಅವ್ರು
1: ಖರೆ
0: ಹಂಗ ಜಗತ್ನಾಗ ನಿಯಮ ಹೆಂಗೈತಿ ಹಂಗೆ ಮಾಡ್ಕೊಂಡು ಹೋಗ್ಬೇಕು
1: ಸರಿ ಬರೇ ಇದೆ ಸಾಕು ಸಾಕು ಸಾಕಾಗ್ಯದ ಈಗರೇ ಮೂರು ಮಂದಿ ಸೇರಿವಿ ಒಂಚೂರು ಹರಟಿ ಹೊಡಿಯೋಣ
0: ಹೊಡಿನಲ್ಲ
1: ಸಂಗೀತಕ್ಕೆ ಸಂಬಂಧಪಟ್ಟಂಗೆ ಏನಾರ ಒಂದಿಷ್ಟು ಹಾಡ ಹಾಡೋಣ
0: ಏ ನನಗೆ ಒಬ್ಬೇಕೆ ಅಡುಗೆ ಮಾಡೋ ಮುಂದೆ ಹಾಡೇ ಹಾಡ್ತೀನಿ ಕರೆ ಅದು ಅರ್ಧಕ್ಕೆ ಬಿಟ್ಟೆ ನೋಡು ಅದು ರಾಗ ಆಗೈತಿ
1: ಸಂಗೀತ ನಿನ್ ಧ್ವನಿ ಬಹಳ ಚಂದ ನಮ್ದು ನೋಡು ನಮ್ದು ಬೇಸ್ ಒಳಗ್ ಧ್ವನಿ ಬರ್ತದ ನಿಂಗೆ ಎಂತ ಚಂದ ಹೋಗಿಲ್ಲ ಕಂಠ ನಿಂದು
2: ಕರೆಕ್ಟ್ ಅದ ನೀವು ಹಾಡ್ ಒಳಗ್ ಹೋದ್ರೆ ನಾ ತಬಲಾದಾಗ ಹೋದೆ
0: ಹಿಂಗೈತಿ ಅದ್ರಾಗ ಹೋಗ್ಯವಿ ಹೌದಿಲ್ಲ ನಂದು ನೋಡುವ ಈಗ ಫಸ್ಟ್ ಕ್ಲಾಸ್ ಅಡಿಗೆ ಮಾಡ್ತೀನಿ ನಾನು ಈಗ ನೀ ಹಾಡ ಹಾಡ್ತಿ ರಾಗು ತಬಲಾ ಬರಸ್ತಾನ ಏನು ಮತ್ತೆ ಅದು ಫೈನಲ್ ಏನಂದ್ರ ಕಡಿ ಕಾಣಿಸೋದು ನಮ್ಮ ಹಣೆ ಬರ್ದಾಗ ಏನೈತೆ ಅದನ್ನ ಆಗ್ತದ ತರ ಹಂಗಾಯ್ತದ
1: ನಮಗೂ ನೆಕ್ಸ್ಟ್ ಯಾವಾಗ ಮನೆಗೆ ಬಂದಾಗ ಚಂದ ಅಡಿಗೆ ಮಾಡಿ ಹಾಕ್ತಿಲ್ಲ ಮತ್ತೆ ಊಟಕ್ಕೆ ಕೈ
0: ರುಚಿ ವಿಚಾರ ಮಾಡ್ತೀನಿ ನೀನು ಈ ಸದ್ದ ನಡ್ದೇ ಬಿಡು ನೀವು ಇಬ್ರು ನಡ್ರಿ
1: ಮುಗಿಸೋಣ ಒಂದ್ ಅರ್ಧ ಗಂಟೆ ಹರಟಿ ಹೊಡಿಯೋಣ ಅಂತ ಹರಟಿ ಹೊಡೆದು ಆಮೇಲೆ ನಿಮ್ಮ ಮನೆ ಕಡೆ ನಡೆದು ಬಿಡೋಣ ಮಧ್ಯಾಹ್ನ ಊಟಕ್ಕೆ
0: ಮೊನ್ನೆ ಒಂದು ಹಾಡು ಹಾಡಾಕತ್ತಿದ್ದೇವ ಅದೇನ ಅರ್ಧಮರ್ಧ ಬತ್ತು ಅದು ರಾಗ ಸರಿ ಬರ್ಲಿಲ್ಲ ಬಿಟ್ಬಿಟ್ಟೆ ಯಾವ್ದದು
1: ಅದೇ ಅಡಿಗೆ ಮಾಡುವಾಗ ಏನೋ ನನಗೆ ಫೋನ್ ಮಾಡಿದ್ದೆ ನೋಡಿ ಅವತ್ತೇನ ಅವತ್ತ ನೀನು ಇದು ಹಾಡ್ಲಿಕ್ಕತ್ತಿದ್ದೆ ಯಾವ ಪಿಕ್ಚರವಾದು ಯಾವ್ದು ಅನ್ಲಿಕ್ಕತ್ತಿ ಅವತ್ ಯಾವ್ದು ಫೋನ್ ಮಾಡಿದ್ದೀನಿ ಫೋನ್ ಮಾಡಿದ್ದೆ ಬಾನಲ್ಲೂ ನೀನೇ ಬಯಲಲ್ಲೂ ನೀನೇ ಅದೇ ಹಾಡ ನೋಡು
0: ಹಾಡ ನೋಡು ಅದ್ರ ಬಾಳ ಇಷ್ಟ ಐತಿ ಏನ್ ಮಾಡ್ಲಿವ ಒಟ್ಟ ರಾಗ ತಾಳನ ಬರ್ವಲ್ದು
1: ಅದು ಇದು ಬಯಲುದಾರಿ ಪಿಕ್ಚರ್ ಅದ ಸಂಗೀತ
0: ನೋಡೋಣ ಹಾಡೋಣ ಚೂರು ಈಗ ನೋಡ್ತೀನಿ ನಾನು ಕೂಡಿಸ್ತೀನಿ ಜೋಡಿದ್ದೀನಿ
1: ಬಾ ಬಾ ಬಾ ಹಾಡೋಣ.

ಅಯ್ಯಾ ಶ್ರುತಿ ಮನ್ಯಾಗ ಏನೋ ಆವಾಜ್ ಒಂದು ಕೇಳ್ಸಾಕತ್ತದ, ಏನೋ ಹಾಡ ಹಾಡಂಗೆ ಕಾಣ್ತಾಳೆ. ಏನು ಯಾವಾಗ ಬಂದೋ ಏನೋ, ಹೌದೋ ಅಲ್ಲೋ ಏನೂ ಗೊತ್ತಾಗ್ವಲ್ದು. ಸರಿ ಮುಂದ್ಕೋತಾರೆ ನೋಡು, ಬರ್ತೀನಿ ಹೋಗಿ. ಶ್ರುತಿ ಮನೆ ಏನು ಇದನ್ನ ಅಂದಂಗಾಯ್ತು, ಭಾಳ ದಿನ ಆಯ್ತು ಬಂದಿದ್ದಿಲ್ಲ.

0: ಪರವಾಗಿಲ್ಲ ಕೊಡಿ ಕೈಯಲ್ಲಿ
1: ಇಲ್ಲ ಏನಿಲ್ಲವಾ, ನೀನು ನನ್ನ ಜೋಡಿ ಧ್ವನಿ ಕುಡಿಸಿದಲ್ಲ.
2: ಸಂಗೀತ ಅವರು ಭಾರಿ ಧ್ವನಿ ಸುಮ್ಮನೆ ಹೇಳ್ತಾರ ನೋಡಿ,
0: ಎಲ್ಲ ಮರ್ತೀನಿ ಮರ್ತೀನಿ ಅಂತಾರೆ ನೋಡಕಿನ್ ಧ್ವನಿ.
1: ಏ ಬಿಡು ರಾಘು, ನೀನು ಟಿಂಗಲ್ ಮಾಡಬೇಡ, ಸುಮ್ಮ ಆಕಿ ಚಂದ ಆಡ್ತಾ ಆತ ಅದ್ರೊಳಗೆ ನನ್ನ ಧ್ವನಿ ಕೂಡೇತಿ, ಯಾವ್ದು ತಪ್ಪು ಅನ್ನೋದು ಗೊತ್ತಾಗಿಲ್ಲ.
2: ಇಲ್ಲ ಇಲ್ಲ ಮಸ್ತ್ ಮಸ್ತ್ ಬಂತು.
0: ಇಲ್ಲ ಹಂಗೇನಿಲ್ಲ,
2: ಇದ್ರೊಳಗೆ ಇನ್ನೊಂದದ ಗೊತ್ತಾ, ಡಾಕ್ಟರ್ ರಾಜ್ಕುಮಾರ್ದು ಗಂಧದ ಗುಡಿ
1: ಅದ ನೀ ಹಾಡ್ತಿದ್ದಲ್ಲ ಯಾವಾಗ ಯಾವಾಗ್ರಿ
2: ಹಾಡ್ತಿದ್ದೆ.
1: ನೀನು ಒಗದ ಬಿಡು,
0: ಏನು ಒಗದ ಬಿಡೋದು, ಹೆಂಗಾರ ಬರಲಿ ಹೋಗಿ, ನಾವೆಲ್ಲರೂ ಸೇರಿ ಹಾಡ್ಬಿಡೋಣ. ಹಾ

0: ಇನ್ನೂ ಒಂದದಲ್ಲ ಹಾಡಾಕತ್ತಾನ ಗೊತ್ತಾಗಂಗಿಲ್ಲ ನೋಡ ಮೈಯ ರೋಮಾಂಚನ ಆಗ್ತದ.
1: ಬರೋಬರ ಹೇಳಿದೆ ನೋಡ,
0: ನೀವ್ ಒಂದ್ ಹಾಡ್ತಿದ್ದಲ್ಲ
1: ಸಂಗೀತ ಬರೋಬರ ಆಯ್ತು. ರಘು ಇದು ಅನ್ನಂಗ ಇದು ಭೂಪ್ರಾಗದೊಳಗದ ಕಾಣ್ತದ ಬರೋಬರ ಇಲ್ಲ
2: ಕರೆಕ್ಟ್
1: ಕರೆಕ್ಟ್
2: ಅಣ್ಣವ್ರದ್ದು
1: ಯಾವ್ದ ಹೇಳ
2: ಹಾಲು ಜೇನು
1: ಎಲ್ಲ ನೆನಪಿಟ್ಟ ನೋಡ
2: ಅನ್ಲ ನೋಡೋಣ ನನಗ ಸ್ವಲ್ಪ ಕಷ್ಟ.
0: ನೀ ಹಾಡು ಶ್ರುತಿ
1: ಹಾಡ್ಲ ಅಂದಂಗ ಈ ಭೂಪ್ರಾಗದ್ದು ನೆನಪದೇನ ಬರೋಬರ ಹೇಳಿದೆ ನೋಡು ರಘು. ಭೂಪ್ರಾಗ ಎಲ್ಲರೂ ಸಣ್ಣವರಿದ್ದಾಗ ಫಸ್ಟ್ ಪೇಜ್ ಒಳಗೆ ಒನ್ನೆರಾಗ ಭೂಪೆ ಹೇಳತ್ತಿದ್ರು ನೆನಪದೇನ. ಅದ್ರದ್ದು ಇದು ಏನಂತಾರ ವಾದಿಸ್ವರ ಯಾವ್ದದ ಅದ್ರದ್ದು ಅಂದಂಗ ವಾದಿ ಗಾಂಧಾರ ಸಂವಾದಿ ದೈವತ್ತ ಮತ್ತದ್ರ ಆರೋ ಅವರು ಏನದಪ್ಪ ನೆನಪದೇನೇನಾರೆ
2: ಗೊತ್ತಲ್ಲ ಸರಿ ಗ ಪ ಧ
1: ಬರೋಬರ ಆಯ್ತು ನೋಡು. ಇದು ಹಾಡು ಯಾವಾಗ ಯಾವಾಗ ಹಾಡುವಂಗಿಲ್ಲ ಸಂಗೀತ ಇದು ಈ ರಾಗ ಭೂಪದಲ್ಲ ಅದಕ್ಕೊಂದು ಅದಕ್ಕೆ ಅದರದೇ ಆದ ಒಂದು ಸಮಯಕ್ಕೆ ಹಾಡ್ಬೇಕು ಆ ಟೈಮಿಗೆ ಹಾಡ್ಬೇಕು. ಇದ್ರದ್ದು ಹಾಡುವಂತ ಸಮಯ ಏನಂತಂದ್ರ ರಾತ್ರಿದು ಫಸ್ಟ್ ಮೊದಲನೇ ಪ್ರಹರ ಅಂತಾರ. ರಾತ್ರಿಗೂ ಒಂದು ಪ್ರಹರಗಳಿರ್ತಾವು ಆ ರಾತ್ರಿದ ಮೊದಲನೇ ಪ್ರಹರ ಒಳಗೆ ಹಾಡ್ತಾರೆ ಈ ಭೂಪ್ರಾಗ ಅಂದಂಗ. ರಘು ಇನ್ನೊಂದು ಹೇಳದಲ್ಲ ಯಾವ್ದದು ಆಗಳೆ ಅಂದ್ವಲ್ಲ
2: ರಾಜ್ಕುಮಾರ್ದು ಹಾಲು ಜೇನು.
1: ಕರೆಕ್ಟ್ ಅದೊಂದು ಅಂದ್ಬಿಡೋಣಪ್ಪ
2: ಅದು ಭೂಪ್ರಾಗನೆ ಜೇನಿನ ಹೊಳೆಯು.
1: ಹೌದು
0: ಏನ್ರಿ ನನಗ ಅವ್ರ ರಾಜ್ಕುಮಾರ್ ಅವ್ರ ಹಾಡ ಭಾಳ ಸೇರ್ತವ.

0: ಶ್ರುತಿನಿ ಬಂದು ಬೇಷ್ ಮಾಡಿದ್ವಿ ನೋಡುವ.
1: ಅಲ್ಲ ಈ ಹಾಡಿನ ಜೊತೆಗೆ ತಾಳವನ್ ಸೇರ್ಕೊಂಡ್ಬಿಟ್ರೆ ಇನ್ನೂ ಎಷ್ಟು ಚಂದ ಆಯ್ತಲ್ಲ
0: ಹೇಳ್ತೀಯನ.
1: ಎಂತ ಏನು ಆನಂದ ಸಿಕ್ತಲ್ಲ
0: ಆನಂದ. ಇನ್ನೊಂದ್ ಏನ್ ಗೊತ್ತೇನ, ಬೇಕಾದಂತಾದ ಕಷ್ಟ ಬರ್ಲಿ, ಬೇಕಾದಂತ ತಲೆ ಒಳಗ ಏನಂತೀರಿ ಟೆನ್ಷನ್ ಬರ್ಲಿ, ಆದ್ರೆ ಇಂತ ಒಂದ್ ನಾಲ್ಕು ಹಾಡ ಕೇಳಿದ್ರೆ ಎಲ್ಲ ಮಟ್ಟ ಮಾಯ
1: ಏನಾಗಿತ್ತು
0: ಅನ್ನೋದ ಗೊತ್ತಾಗಲ್ಲ ಹಿಂದ ಹೌದಿಲ್ಲ. ಅದಕ್ಕೆ ಯಾವಾಗ ಯಾವಾಗ್ಲೂ ಸಂಗೀತ ಕೇಳ್ಕೊತಿರ್ಬೇಕ.
2: ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ನಾಳೆ ಕೇಳಬಹುದು.
3: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಪ್ರಸ್ತುತಿ ಶ್ರೀದೇವಿ ಭಂಡಾರ್ಕರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಭಾರತಿ ಸುಣಗಾರ್, ರಾಘವೇಂದ್ರ ಜೋಶಿ.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
3: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
4: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
5: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
4: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 3559
6: ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಕೃಷ್ಣ ಪ್ರಸಾದೋಪಾಧ್ಯಾಯ. ಆದೌ ಮುಖ್ಯವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಕಥಿತಂ ಯತ್ ರಾಷ್ಟ್ರ ನಿರ್ಮಾಣಸ್ಯ ಪೂರ್ಣಕ್ಷಮತಾಯಾಃ ಸಾಕ್ಷಾತ್ಕಾರಾಯ ಗತ ದ್ವಾದಶ ವರ್ಷೇಷು ಸರ್ವಕಾರೇಣ ಮಹಿಳಾಭ್ಯಃ ಅನುಕೂಲಂ ವಾತಾವರಣಂ ನಿರ್ಮಿತಮಿತಿ. ಗೃಹಮಂತ್ರಿ ಅಮಿತ್ ಶಾಹಃ ನವದೆಹಲ್ಯಾಂ ಶ್ರೀ ಅಮರನಾಥ ಯಾತ್ರಾಯಾಃ ಸಜ್ಜತಾಯಾಃ ಸಮೀಕ್ಷಾರ್ಥಂ ಉಚ್ಚಸ್ತರೀಯೋಪವೇಶನಸ್ಯ ಅಧ್ಯಕ್ಷತಾಂ ಅಕರೋತ್. ಕೇಂದ್ರೀಯ ಪ್ರಶಾಸನ

47 ಕೋಟಿಗೂ ಹೆಚ್ಚು ಟೆಲಿಮೆಡಿಸಿನ್ ಸಮಾಲೋಚನೆಗಳನ್ನು ನಡೆಸಲಾಗಿದೆ. ಭಾರತದಲ್ಲಿ ವೈದ್ಯಕೀಯ ಕಾಲೇಜುಗಳು ದ್ವಿಗುಣಗೊಂಡಿದೆ. 2014ರಿಂದ 12 ನೂತನ ಏಮ್ಸ್ ಸ್ಥಾಪಿಸಲಾಗಿದೆ. ಸಾಂಪ್ರದಾಯಿಕ ಔಷಧವು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಔಪಚಾರಿಕವಾಗಿ ಸಂಯೋಜಿಸಲ್ಪಟ್ಟಿದೆ. 2014ರಿಂದ ತಾಯಂದಿರು ಮತ್ತು ಮಕ್ಕಳ ಮರಣ ಪ್ರಮಾಣವು ಗಮನಾರ್ಹವಾಗಿ ಕಡಿಮೆಯಾಗಿದೆ. ಕ್ಷಯರೋಗವು ಜಾಗತಿಕ ದರಕ್ಕಿಂತ 2 ಪಟ್ಟು ಕಡಿಮೆಯಾಗಿದೆ ಮತ್ತು ಮಲೇರಿಯಾ ರೋಗವು ಶೇಕಡ 78ರಷ್ಟು ತಗ್ಗಿದೆ. ಇತರ ವಿವಿಧ ರೋಗಗಳ ಹರಡುವಿಕೆಯೂ ಕಡಿಮೆಯಾಗುತ್ತಿದೆ. ಒಟ್ಟಾರೆಯಾಗಿ ಈ ಲಾಭಗಳು ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯತ್ತ ಭಾರತದ ಸ್ಥಿರ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತದೆ. ಆಸ್ಪತ್ರೆಗೆ ದಾಖಲಾದ ಹೆಚ್ಚಿನ ರೋಗಿಗಳು ತಮ್ಮ ಆರೈಕೆಗೆ 1,100 ರೂಪಾಯಿಗಳಿಗಿಂತ ಕಡಿಮೆ ಪಾವತಿಸುತ್ತಿದ್ದಾರೆ. ಬಡ ಕುಟುಂಬಗಳು ಇದರಿಂದ ಪ್ರಯೋಜನ ಪಡೆಯುತ್ತಿದ್ದಾರೆ. ಇವು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಜನರ ನಂಬಿಕೆ ಹೆಚ್ಚುತ್ತಿರುವ ಸಂಕೇತಗಳಾಗಿವೆ. ವ್ಯವಸ್ಥಿತ ಸರ್ಕಾರಿ ಆರೋಗ್ಯ ಸೌಲಭ್ಯಗಳು ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯತ್ತ ಭಾರತ ಪ್ರಗತಿಗೆ ಕಾರಣವಾಗಿದೆ. ವಿಮಾ ಯೋಜನೆಗಳಿಂದ ಆರೋಗ್ಯ ಮೂಲಸೌಕರ್ಯದ ವಿಸ್ತರಣೆಯವರೆಗೆ ಕಳೆದ 12 ವರ್ಷಗಳಲ್ಲಿ ಭಾರತ ತನ್ನ ಸಾರ್ವಜನಿಕ ಆರೋಗ್ಯ ಅಡಿಪಾಯಗಳನ್ನು ವ್ಯವಸ್ಥಿತವಾಗಿ ಪುನರ್ ನಿರ್ಮಿಸಿದೆ. ರಾಷ್ಟೀಯ ಆರೋಗ್ಯ ಮಿಷನ್ ಅದರ ಅಸಂಖ್ಯಾತ ರೋಗ ನಿಯಂತ್ರಣ ಮತ್ತು ಆರೈಕೆ ಕಾರ್ಯಕ್ರಮಗಳೊಂದಿಗೆ ಆರೋಗ್ಯ ಸೇವೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿಸುತ್ತಿದೆ. ಕೃತಕ ಬುದ್ದಿಮತ್ತೆ ಅಳವಡಿಕೆಯ ಜೊತೆಗೆ ಹೊಸ ಮತ್ತು ಬಲವಾದ ಡಿಜಿಟಲ್ ಆರೋಗ್ಯ ಮೂಲಸೌಕರ್ಯ ಆರೋಗ್ಯ ಸೇವೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತಿದೆ. ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಲು ವ್ಯವಸ್ಥೆಗೆ ಅಗತ್ಯವಿರುವ ವೈದ್ಯರು ಮತ್ತು ದಾದಿಯರಿಗೆ ತರಬೇತಿ ನೀಡುವ ಸಾಮರ್ಥ್ಯವನ್ನು ಸರ್ಕಾರ ದ್ವಿಗುಣಗೊಳಿಸಿದೆ. ಈ ಬದಲಾವಣೆಗಳ ಕೇಂದ್ರ ಬಿಂದು ವಿಶ್ವದ ಅತ್ಯಂತ ಮಹತ್ವಾಕಾಂಕ್ಷೆಯ ಸಾರ್ವತ್ರಿಕ ಆರೋಗ್ಯ ವಿಮಾ ಕಾರ್ಯಕ್ರಮ ಆಯುಷ್ಮಾನ್ ಭಾರತ್ ಯೋಜನೆ. ಇದನ್ನು 2018ರಲ್ಲಿ ಪ್ರಾರಂಭಿಸಲಾಯಿತು. ಸಂಪೂರ್ಣವಾಗಿ ಗುಣಮುಖವಾಗದ ರೋಗಗಳ ಏರಿಕೆ ಮತ್ತು ಹೆಚ್ಚುತ್ತಿರುವ ಚಿಕಿತ್ಸಾ ವೆಚ್ಚಗಳು ಸೇರಿದಂತೆ ಮುಂಬರುವ ಆರೋಗ್ಯ ರಕ್ಷಣಾ ಸವಾಲುಗಳನ್ನು ಗುರುತಿಸಿದೆ. ಈ ಸಮಸ್ಯೆಗಳನ್ನು ನಿಭಾಯಿಸಲು ಕೇಂದ್ರ ಸರ್ಕಾರ 2018ರಲ್ಲಿ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಪ್ರಾರಂಭಿಸಿತು. ಇದು ಈಗ ವಿಶ್ವದ ಅತಿದೊಡ್ಡ ಸಾರ್ವಜನಿಕ ನಿಧಿಯ ಆರೋಗ್ಯ ಭರವಸೆ ಯೋಜನೆಯಾಗಿ ಹೊರಹೊಮ್ಮಿದೆ. ಈ ಯೋಜನೆಯು ಸಾಮಾಜಿಕ ಆರ್ಥಿಕವಾಗಿ ವಂಚಿತ ಕುಟುಂಬಗಳಿಗೆ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 5 ಲಕ್ಷ ರೂಪಾಯಿಗಳವರೆಗೆ ಉಚಿತ ಸಾರ್ವಜನಿಕ ಆರೋಗ್ಯ ವಿಮೆಯನ್ನು ಒದಗಿಸುತ್ತದೆ. ಅಂತಹ ಕುಟುಂಬಗಳು ಜನಸಂಖ್ಯೆಯ ಸುಮಾರು 40% ಅಥವಾ ಸುಮಾರು 12 ಕೋಟಿ ಕುಟುಂಬಗಳನ್ನು ಹೊಂದಿವೆ. ವಿಮೆಯು ಈ ಕುಟುಂಬಗಳನ್ನು ಆರೋಗ್ಯ ವೆಚ್ಚಗಳಿಂದ ರಕ್ಷಿಸುತ್ತಿದೆ. ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು 12 ಉಚಿತ ಸೇವೆಗಳನ್ನು ನೀಡುತ್ತದೆ. ಬಾಯಿ, ಕಣ್ಣು ಮತ್ತು ಕಿವಿ, ಮೂಗು, ಗಂಟಲು ಆರೈಕೆ ಮತ್ತು ಮಾನಸಿಕ ಆರೋಗ್ಯ ಬೆಂಬಲ ಸೇರಿದಂತೆ ತಪಾಸಣೆ ಮತ್ತು ವೈದ್ಯಕೀಯ ಚಿಕಿತ್ಸೆ ಸೇರಿವೆ. ಈ ಕೇಂದ್ರಗಳಲ್ಲಿ ಮೊದಲ ಹಂತದ ತುರ್ತು ಆರೈಕೆ ಮತ್ತು ಉಚಿತ ಅಗತ್ಯ ಔಷಧಗಳು ಮತ್ತು ರೋಗ ಪತ್ತೆ ಸೌಲಭ್ಯ ಸಹ ಒದಗಿಸಲಾಗುತ್ತಿದೆ. ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಸಮುದಾಯ ಆರೋಗ್ಯ ಕಾರ್ಯಕರ್ತರು ಮತ್ತು ಮಾನ್ಯತೆ ಪಡೆದ ಸಾಮಾಜಿಕ ಆರೋಗ್ಯ ಕಾರ್ಯಕರ್ತರಿಗೆ ಸಮುದಾಯ ಆರೋಗ್ಯ ಸಂಪರ್ಕ ಕೇಂದ್ರಗಳಾಗಿವೆ. ಈ ಕೇಂದ್ರಗಳಲ್ಲಿ ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಜಾಗೃತಿ ಸಲ್ಲಿಸಲಾಗುತ್ತಿದೆ. ರೋಗಿಗಳನ್ನು ಪರಿಶೀಲಿಸಲಾಗುತ್ತಿದೆ. ಪ್ರಸ್ತುತ 1.86 ಲಕ್ಷ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರತಿಯೊಬ್ಬ ನಾಗರಿಕರು ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಸದುಪಯೋಗ ಪಡೆಯಬೇಕು. ಶಿಕ್ಷಣ ಮತ್ತು ಆರೋಗ್ಯವು ಮಾನವನ ಅಗತ್ಯಗಳಲ್ಲಿ ಒಂದಾಗಿದ್ದು ದೇಶದ ಪ್ರತಿಯೊಬ್ಬರಿಗೂ ಉಚಿತವಾಗಿ ಅಥವಾ ಕೈಗೆಟುಕುವ ದರದಲ್ಲಿ ಲಭ್ಯವಾಗಬೇಕು. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಶಾಂತಲಾ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಬೆಂಗಳೂರು.
1: ಸ್ನೇಹಿತರ ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. ಎಫ್ಎಂ ಆ್ಯಂಡ್ ಕಂಪನಾಂಕ 101.8 MHz. ಸ್ಟುಡಿಯೋ ಸಮಯ 6:35:36.
2: ನಾನು ಟೈಮ್ ಮಷೀನ್ ಹೊಂಟೆ. ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ,
3: ಅಪ್ಪ ಅಪ್ಪ ಡೈನೋಸಾರ್.
2: ಕಂಡೆ ಈಗ ವರ್ತಮಾನ, ಮಗುವಿನೊಳಗ ಅನುಮಾನ.
3: ಡೈನೋಸಾರ್ ಎಲ್ಲಿ?
4: ಡೈನೋಸಾರ್ಗಳು ಇನ್ನಿಲ್ಲ, ಸಿನಿಮಾದಾಗ.

0: ನೋಡಲ್ಲ.
1: ನಡೀರಿ ನೋಡೋಣ ಭವಿಷ್ಯ, ಅಲ್ಲೇನಂತ ಮನುಷ್ಯ.
2: ಹಳೆ
0: ಕಾಲದಾಗ ವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ
1: ಮುನ್ ನಡೆದೆ ಬೆರಗಾಗಿ ನಿಂತು ಬಿಟ್ಟೆ ಶಾಕ್ ಆಗಿ. ಪ್ರಶ್ನೆ ಕೇಳೋ ಮಗು ಎಲ್ಲೇ, ಉತ್ತರ ಕೊಡೋ ಅಪ್ಪ ಎಲ್ಲೇ, ಭೂಮಿ ಮ್ಯಾಲಿನ ಕಾಡಲ್ಲೇ, ನಿನ್ನೆ ಇದ್ದ ನಾಡಲ್ಲೇ.
3: ಹೊತ್ತು ಮೀರುವ ಮುನ್ನ, ಹಸಿರು ಮಾಸುವ ಮುನ್ನ, ವನಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ.
4: ಕಲ್ಲಿನಿಂದ ಕಟ್ಟಿದ ಆಲಯಕ್ಕಿಂತಲೂ ರಕ್ತ ಮಾಂಸಗಳಿಂದ ನಿರ್ಮಾಣವಾದ ಮನುಷ್ಯನ ದೇಹವೇ ನಿಜವಾದ ಆಲಯ. ನಮಗಾಗಿ ನಾವು ಏನು ಮಾಡುತ್ತೇವೆ ಎಂಬುದು ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ. ಇತರರಿಗೆ ಏನು ಮಾಡುತ್ತೇವೆ ಎಂಬುದು ಶಾಶ್ವತವಾಗಿರುತ್ತದೆ. ಹೀಗೆಂದವರು ಮಹಾತ್ಮ ಗಾಂಧೀಜಿ.
5: ಘಟನೆಗಳು ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
6: ರೀ, ಮನೆ ಖರ್ಚಿಗೆ ಹಣ ಕೊಡಿ.
7: ಇದು ರೇಷನ್ಗೆ 15,000, ತರಕಾರಿಗೆ 2,000,
6: ಮತ್ತೆ ವಿದ್ಯುತ್ ಬಿಲ್ಲಿಗೆ
7: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
6: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
7: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in.
8: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
9: ಯಾರು?
10: ಓಹ್, ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
9: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
10: ಏನಾಯ್ತೆ ಸವಿ?
11: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
10: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
11: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
10: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದ್ಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
12: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
13: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
14: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
15: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
16: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
17: ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣಣ್ಣ, ಕೇಳಣ್ಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿಗೆ ಪುನರುಜ್ಜೀವನ, ಯೋಜನೆ ಅಂತಿಮ ಹಂತದಲ್ಲಿ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ

0: ವಿಶೇಷ ಪೂಜೆ ಸಲ್ಲಿಕೆ. ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಾದ ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವರಿಗೆ ಮನವಿ ಮಾಡಿದ್ದಾರೆ. ಅವರು ದೆಹಲಿಯಲ್ಲಿ ಇಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ಈ ಕುರಿತು ವಿವರವಾದ ಮನವಿಯನ್ನ ಸಲ್ಲಿಸಿದರು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮೇಕೆದಾಟು ಯೋಜನೆಯನ್ನು ಮೌಲ್ಯಮಾಪನ ಮಾಡುವಂತೆ ಕೇಂದ್ರ ಜಲ ಆಯೋಗವನ್ನು ಕೇಳಿದೆ ಎಂದು ಪ್ರಸ್ತಾಪಿಸಿರುವ ಮುಖ್ಯಮಂತ್ರಿಯವರು ಈ ಬಗ್ಗೆ ತ್ವರಿತ ಅನುಮತಿ ನೀಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ವಿನಂತಿಸಿದ್ದಾರೆ. ಕೃಷ್ಣಾ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿಯ ತೀರ್ಪನ್ನು ಗೆಜೆಟ್ನಲ್ಲಿ ಪ್ರಕಟಿಸಬೇಕು. ರಾಜ್ಯ ಸರ್ಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಅನುಷ್ಠಾನಕ್ಕಾಗಿ ಭಾರೀ ಮೊತ್ತವನ್ನು ಹೂಡಿಕೆ ಮಾಡಿದೆ. ಈ ಯೋಜನೆಗಳನ್ನು ಮುಂದುವರಿಸಲು ಹಾಗೂ ರಾಜ್ಯದ ನೀರಿನ ಪಾಲನ್ನು ಬಳಸಿಕೊಳ್ಳಲು ಕೇಂದ್ರದ ಬೆಂಬಲದ ಅಗತ್ಯವಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ 2023-24 ಬಜೆಟ್ನಲ್ಲಿ ಘೋಷಿಸಿದಂತೆ 5,300 ಕೋಟಿ ರೂಪಾಯಿ ಸಹಾಯವನ್ನು ಬಿಡುಗಡೆ ಮಾಡಬೇಕು. ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದ ಜಲಶಕ್ತಿ ಸಚಿವಾಲಯದ 160ನೇ ಸಲಹಾ ಸಮಿತಿ ಸಭೆಯಲ್ಲಿ ಮೇಲ್ದಂಡೆ ಯೋಜನೆಯ ಪರಿಷ್ಕೃತ ವೆಚ್ಚವನ್ನು 21,167,93,00,000 ರೂಪಾಯಿಗೆ ಮೌಲ್ಯಮಾಪನ ಮಾಡಲಾಗಿದೆ. ಈ ಯೋಜನೆಯಿಂದ ಲಕ್ಷಾಂತರ ರೈತರಿಗೆ ಅನುಕೂಲವಾಗಲಿದ್ದು ಟಿಎಂಕೆಎಸ್ವೈ ಎಐಬಿಪಿ ಯೋಜನೆಯಡಿ ಈ ಕಾಮಗಾರಿಗೆ ಕೇಂದ್ರೀಯ ನೆರವು ಒದಗಿಸಬೇಕು ಎಂದು ಮನವಿ ಕೋರಲಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರಗಳ ಕುಡಿಯುವ ನೀರು ಬೇಡಿಕೆ ಪೂರೈಸುವ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಿಂದ ಅನುಮೋದನೆ ಒದಗಿಸಬೇಕು. ಇದಲ್ಲದೆ ರಾಜ್ಯದ 6 ಯೋಜನೆಗಳಿಗೆ ಕೇಂದ್ರೀಯ ನೆರವು ಕೋರಿ ವಿವರ ಯೋಜನಾ ವರದಿಗಳನ್ನು ಸಲ್ಲಿಸಲಾಗಿದ್ದು ಹಣಕಾಸು ಒದಗಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೋರಿದ್ದಾರೆ. ನದಿ ಜೋಡಣೆ ಯೋಜನೆಯಲ್ಲಿ ರಾಜ್ಯಕ್ಕೆ ನ್ಯಾಯಯುತ ಪಾಲು ಹಂಚಿಕೆಯಾಗಬೇಕು ಎಂದು ಮನವಿಯಲ್ಲಿ ವಿನಂತಿಸಲಾಗಿದೆ. ನಂತರ ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತುಂಗಭದ್ರಾ ಅಣೆಕಟ್ಟಿನ ನೂತನ ಗೇಟ್ಗಳ ಉದ್ಘಾಟನೆಗೆ ಕೇಂದ್ರ ಜಲಶಕ್ತಿ ಸಚಿವರು ಆಗಮಿಸುತ್ತಿದ್ದು ನೆರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಹೇಳಿದರು. ಪ್ರಧಾನಮಂತ್ರಿಗಳಿಗೆ ನೀಡಿರುವ ಮನವಿ ಬಗ್ಗೆ ಕೇಳಿದಾಗ ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ದಿಗೆ ಸಂಬಂಧಿಸಿದಂತೆ ಕೃಷಿ, ನೀರಾವರಿ, ನಗರಾಭಿವೃದ್ದಿ, ಸಂಚಾರ ವಿಚಾರಗಳಿಗೆ ಸಂಬಂಧಿಸಿದಂತೆ ಮನವಿ ಮಾಡಲಾಗಿದೆ. ಅವರು ಪರಿಶೀಲಿಸಿ ತೀರ್ಮಾನ ಮಾಡಲಿದ್ದಾರೆ ಎಂದು ತಿಳಿಸಿದರು. ದೇಶದ ಪ್ರತಿಷ್ಠಿತ ಉದ್ಯಮಗಳಲ್ಲಿ ಒಂದಾದ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಎಚ್ಎಂಟಿ ಕಂಪನಿಗೆ ಮರುಜೀವ ನೀಡುವ ಯೋಜನೆ ಅಂತಿಮ ಹಂತದಲ್ಲಿ ಇದೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಅವರು ಬೆಂಗಳೂರಿನ ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆಯ 65ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಇರುವ ಎಚ್ಎಂಟಿಯ ಎಲ್ಲಾ ವಿಭಾಗಗಳನ್ನು ಪುನರುಜ್ಜೀವನಗೊಳಿಸುವ ಉದ್ದೇಶವಿದೆ. ವಿವರವಾದ ಯೋಜನಾ ವರದಿ ಕೂಡ ಅಂತಿಮ ಹಂತದಲ್ಲಿದೆ. ಶೀಘ್ರದಲ್ಲೇ ವಿತ್ತ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಾಗುವುದು ಎಂದು ಸಚಿವ ಕುಮಾರಸ್ವಾಮಿ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಕೈಗಾರಿಕಾ ಸಂಶೋಧನೆಗೆ ಒತ್ತು ನೀಡಿದೆ. ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆ ಸಿಎಂಟಿಐ, ಬಾಹ್ಯಾಕಾಶ ರಕ್ಷಣೆ ಸೇರಿದಂತೆ ಹಲವಾರು ಸೂಕ್ಷ್ಮ ವಲಯಗಳಿಗೆ ಉಪಕರಣ ತಯಾರಿಸಿ ಒದಗಿಸುತ್ತಿದೆ. ಈ ಸಂಸ್ಥೆಯನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸುವ ಉದ್ದೇಶವಿದೆ ಎಂದು ಸಚಿವ ಎಚ್ಡಿ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿಎಂಟಿಐನಲ್ಲಿರುವ ಸುಧಾರಿತ ಎಂಜಿನಿಯರಿಂಗ್ ಸಾಮಗ್ರಿ ಪರೀಕ್ಷಾ ಸೌಲಭ್ಯ ಕೇಂದ್ರವನ್ನು ರಾಷ್ಟಕ್ಕೆ ಸಮರ್ಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ 2 ಮತ್ತು 3ನೇ ಶ್ರೇಣಿಯ ನಗರ ಪಟ್ಟಣಗಳ 50 ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯಾಧುನಿಕ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು

0: ಹಾಗೂ ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ದಿಮತ್ತೆ ಮತ್ತು ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗುವುದು. ಕೇಂದ್ರ ಸರ್ಕಾರವು ಎಐ ಮಿಷನ್ ಯೋಜನೆಯಡಿ ಪ್ರತಿಯೊಂದು ಪ್ರಯೋಗಾಲಯಕ್ಕೆ 3 ವರ್ಷಗಳ ಅವಧಿಗೆ ಸುಮಾರು 69 ಲಕ್ಷ ಮೊತ್ತದ ನೆರವು ನೀಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿರುವ ಹ್ಯೂಮನ್ ಜೆನೆಟಿಕ್ಸ್ ಕೇಂದ್ರದಲ್ಲಿ ಹೊಸ ಮೂಲಸೌಕರ್ಯ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 6.80 ಕೋಟಿ ರೂಪಾಯಿ ಹೂಡಿಕೆ ಮೂಲಕ ಹೊಸದಾಗಿ ನಿರ್ಮಿಸಲಾದ ಆಧುನಿಕ ಜಿನೋಮೆ ಎಡಿಟಿಂಗ್ ಮತ್ತು ಜೀನ್ ಥೆರಪಿ ಸಂಸ್ಥೆ ಸೇರಿದಂತೆ ಇತರ ಜೈವಿಕ ತಂತ್ರಜ್ಞಾನ ಪ್ರಯೋಗಾಲಯಗಳಲ್ಲಿ ಅತ್ಯಾಧುನಿಕ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯನ್ ಇಂದು ಕೊಲ್ಲೂರಿಗೆ ಭೇಟಿ ನೀಡಿ ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಿಗಿ ಭದ್ರತೆಯ ನಡುವೆ ಮಂಗಳೂರಿನಿಂದ ರಸ್ತೆ ಮೂಲಕ ಕೊಲ್ಲೂರಿಗೆ ಆಗಮಿಸಿದ ವಿಜಯ್ ಅವರಿಗೆ ದೇವಾಲಯದ ವತಿಯಿಂದ ಪೂರ್ಣ ಕುಂಭ ಕಲಶದೊಂದಿಗೆ ಸ್ವಾಗತ ಕೋರಲಾಯಿತು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಬಾಬು ಹೆಗ್ಡೆ ಹಾಗೂ ಸದಸ್ಯರು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಬಳಿಕ ರಾಮಚಂದ್ರ ಅಡಿಗ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಯ ಸಂಕಲ್ಪ ನೆರವೇರಿಸಲಾಯಿತು. ಸುಮಾರು 20 ನಿಮಿಷಗಳ ಕಾಲ ತಂಗಿದ್ದ ಅವರು ಶ್ರೀ ಮೂಕಾಂಬಿಕಾ ದೇವಿಗೆ ಪೂಜೆ ಸಲ್ಲಿಸಿ ಬೆಳ್ಳಿಯ ಖಡ್ಗವನ್ನು ಸಮರ್ಪಿಸಿದರು. ಇದಕ್ಕೂ ಮುನ್ನ ವಿಶೇಷ ವಿಮಾನದ ಮೂಲಕ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೂಗುಚ್ಚ ನೀಡುವ ಮೂಲಕ ಸ್ವಾಗತಿಸಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು ರಾಜ್ಯದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಈ ಗೌರವದ ಬಗ್ಗೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಇವತ್ತು ದೃಶ್ಯ ಮಾಧ್ಯಮ ಒಂದು ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಂತ ಅಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಕಲೆಯ ಮೂಲ ಸೆಲೆಯಿಂದ ನಮಗೆ ಮಾತೃ ಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ ನನಗೆ 10 ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಬಂದು ಇಲ್ಲಿ ಬಂದಂತಹ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ ಜ್ಞಾಪಿಸ್ತಾ ಇದೆ.
0: ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಖ್ಯಾತ ಯಕ್ಷಗಾನ ಕಲಾವಿದ ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ದ ರುದ್ರವೀಣಾ ವಾದಕಿ ವಿದ್ಯುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ ಇಬ್ಬರು ಮಹಾನ್ ಸಾಧಕರ ಕಲಾಯಾನ ಹೀಗೆಯೇ ಯಶಸ್ವಿಯಾಗಿ ಮುಂದುವರಿಯಲಿ ಎಂದು ಹಾರೈಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿಗೆ ಪುನರುಜ್ಜೀವನ, ಯೋಜನೆ ಅಂತಿಮ ಹಂತದಲ್ಲಿ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
2: ಆಕಾಶವಾಣಿ
3: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೆ ಹೋಗಿ ಉಳುವ ಯೋಗಿಯ ನೋಡಲ್ಲಿ.
4: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
5: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
6: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
7: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
8: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 083352.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
5: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
0: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
5: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
0: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
5: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
6: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019943439.
7: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
8: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
7: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355-9226, STD ಕೋಡ್ ಸಂಖ್ಯೆ 08

0: 52.
1: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 155214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
2: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು.
3: ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
4: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
1: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
4: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
1: ಮಕ್ಕಳನ್ನ ಕೆಲಸಕ್ಕಲ್ಲ, ಶಾಲೆಗೆ ಕಳುಹಿಸಿ.
4: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
1: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
3: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
5: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ?
6: ಮೇಡಮ್
7: ಹೇಳಿ.
6: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
7: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
6: ಆದ್ರೆ ಇದನ್ನು ಹೇಗ್ ಮಾಡೋದು?
7: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
6: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
7: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
6: ಅಷ್ಟೇ?
7: ಅಷ್ಟೇ.
6: ಗೊತ್ತಾಯ್ತು.
7: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
6: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
1: June 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ.
4: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ.
1: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು.
4: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
1: ಮಕ್ಕಳ ಕನಸುಗಳು ಅರಳಿದಾಗ
4: ದೇಶದ ಭವಿಷ್ಯ ಬೆಳಗುತ್ತದೆ.
3: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
9: ತಜ್ಞವಾಣಿ.

0: ಇಂದಿನ ಕಾರ್ಯಕ್ರಮದಲ್ಲಿ ಕುಳೆ ಕಬ್ಬು ನಿರ್ವಹಣೆ ಕುರಿತು, ಸಂಕೇಶ್ವರದ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಬೇಸಾಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಸ್ಎಸ್ ನೂಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಈ ಉತ್ತರ ಕರ್ನಾಟಕ ಭಾಗಕ್ಕೆ ಕುಳೆ ಕಬ್ಬಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥ ವಿಷಯದ ಕುರಿತು ನಮಗಿವತ್ತು ಸಂಕೇಶ್ವರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಸ್ ಎಸ್ ನೂಲಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸಿ ಈ ಕುಳೆ ಕಬ್ಬಿನಲ್ಲಿ ಬರುವಂಥ ರೋಗಗಳು ಮತ್ತು ಅವುಗಳನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು ಅನ್ನುವಂಥ ಸಮಗ್ರ ಮಾಹಿತಿಯನ್ನು ಅವರು ನಮಗೆ ತಿಳಿಸಿಕೊಡಲಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣಂತ. ಡಾಕ್ಟರ್ ಎಸ್ ಎಸ್ ನೂಲಿ ಅವರೇ, ತಮಗೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ, ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು.
1: ಡಾಕ್ಟರ್ ಎಸ್ ಎಸ್ ನೂಲಿ ಅವರೇ, ನಮಗೆ ಇವತ್ತಿನ ದಿನ ಈ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಕಬ್ಬು ಬೆಳೆ ಒಂದು ವಾಣಿಜ್ಯ ಬೆಳೆಯಾಗಿ ಬಂದತಿ. ಈ ಕುಳೆ ಕಬ್ಬಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದು ನಮ್ಮ ರೈತರಿಗೆ ತಿಳಿಸಿಕೊಡ್ತೀರಾ?
2: ಇವತ್ತಿನ ದಿವಸ ನಿಮ್ಗೆಲ್ಲರಿಗೂ ಗುರುತದೆ ಸರ್, ಎಲ್ಲ ರೈತ ಬಾಂಧವರಿಗೆ ಹೇಳೋದೇನಂದ್ರೆ, ಜಗತ್ತಿನಾಗ ಕಬ್ಬು ಬೆಳೆಯುವಂತ ಎಲ್ಲಾ ದೇಶಗಳಲ್ಲಿ ಕುಳೆ ಕಬ್ಬು ಅಂತ ಬೆಳೆಯುವುದು ಬಹಳ ಸಾಮಾನ್ಯ. ಆದ್ರೆ ಕುಳೆ ಬೆಳೆಯ ಸಂಖ್ಯೆ ಮತ್ತೆ ಅದರ ಪ್ರಮಾಣ ಇಳುವರಿ ಬೇರೆ ಬೇರೆ ದೇಶನಾಗ ವಿಭಿನ್ನ ಆಗಿದೆ ಸರ್. ಈಗ ಹವಾಯಿ ಜಾವಾ ದೇಶನಾಗ ಕುಳೆನೆ ತಗೊಂಗಿಲ್ಲ ಸರ್, ಒಂದ್ ನಾಟಿ ಕಬ್ಬು ಬೆಳೆದ್ರೆ ಮುಗಿದೋಯ್ತು. ಅದೇ ಈ ಮಾರಿಷಸ್ ನಾಗ ಮತ್ತ ತೈವಾನ್ ನಾಗ 8 ಕುಳೆ ತಗೋತಾರ ಸರ್. ಸಾಮಾನ್ಯವಾಗಿ ಭಾರತ ದೇಶನಾಗ ನಾವು 1-2 ಕುಳೆ ತಗೋತೀವಿ. ಅದು ಕಾರಣದಲ್ಲಿ 2 ಕುಳೆ ಸಾಮಾನ್ಯವಾಗಿ ತಗೊಳ್ತೀವಿ. ಇನ್ನ ಕೊಳೆ ಬೆಳೆಯುವ ಪ್ರದೇಶವನ್ನ ತೆಗೆದುಕೊಂಡ್ರೆ ಸರ್, ನಾಟಿ ಕಬ್ಬಿನಕ್ಕಿಂತ ಆಲ್ಮೋಸ್ಟ್ 50% ಪ್ರತಿಶತ 50% ಕೊಳೆ ಕಬ್ಬು ಇರ್ತದೆ ಸರ್. ಉತ್ತರ ಕರ್ನಾಟಕದಲ್ಲಿ ಇರ್ಲಿ ಅಥವಾ ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದಲ್ಲಿ ಅದ 50% ಅಷ್ಟು ನಾಟಿ ಇರ್ತದೆ. ಆದ್ರೆ ಕಬ್ಬಿನ ಉತ್ಪಾದನೆ ಮತ್ತು ಈ ಕೊಳೆ ಕಬ್ಬಿನ ಉತ್ಪಾದನೆ ತೆಗೆದುಕೊಂಡ್ರೆ ಕೇವಲ 30-35% ಬಹಳ ಕಡಿಮೆ ಅದ. ಅದಕ್ಕಾಗಿ ಈ ಕೊಳೆ ಕಬ್ಬಿನ ನಿರ್ವಹಣೆ ಬಹಳ ಮುಖ್ಯವಾಗಿದೆ.
1: ಅದೇ ರೀತಿ

0: ಕೊಳೆ ಬೆಳೆಯ ಇಳುವರಿ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್?
1: ಸರ್, ಕೊಳೆ ಬೆಳೆಯುವ ಪ್ರದೇಶ ಹೆಚ್ಚು ಕೊಳೆ ಬೆಳೆದಂಗೆ ಎಲ್ಲ ಈಗ ಇಳುವರಿ ಕಡಿಮೆ ಆಗ್ತದೆ ನಮ್ಮ ದೇಶದಾಗ. ಅದ್ರಾಗೂ ಪ್ರಮುಖವಾಗಿ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಕೊಳೆ ಇಳುವರಿ ಸಾಮಾನ್ಯವಾಗಿ ನಾಟಿ ಕಬ್ಬಿನಕ್ಕಿಂತ ಬಹಳ ಕಡಿಮೆ ಇದೆ. ಇನ್ನ ಈ ರೀತಿ ಆಗ್ಲಿಕ್ಕೆ ಏನ್ ಕಾರಣ ಅಂದ್ರೆ, ಬಹಳಷ್ಟು ರೈತರು ಇದನ್ನು ಪುಕ್ಕಟ್ಟೆ ಬೆಳೆ ಅಂತಕೊಂಡ್ರೆ ಅಥವಾ ಕಾಣಿಕೆ ಬೆಳೆ ಅಂತ ಹೇಳಿ,
0: ಅಂದ್ರೆ ಮೊದಲನೇ ಬೆಳೆಗೆ ಜಾಸ್ತಿ ಒತ್ತು ಕೊಟ್ಟು ಬೆಳೀತಾರ, ಎರಡನೇ ಕುಳಿ ಏನಿರತ್ತ ತಾನಾಗೆ ಬರುತ್ತೆ,
2: ತಾನಾಗೆ ಬರುತ್ತೆ ಅಂತ ಹೇಳಿ ಅದೊಂದು ಅವರಲ್ಲಿ ಮನಸ್ಸಿನಲ್ಲಿ ಮೂಡಿಬಿಟ್ಟದೆ. ಅದಕ್ಕೆ ಬಹಳ ಕಾಳಜಿ ವಹಿಸಂಗಿಲ್ಲರಿ ಸರ್ ಅದ್ರ ಬಗ್ಗೆ. ಬೆಳೆ ಬಂದ ನಂತರ ಅದಕ್ಕೆಲ್ಲ ಗೊಬ್ಬರ ನೀರ ಬಿಡುದು, ಮಳೆ ಬಂದ ನಂತರ ವಿಚಾರ ಮಾಡ್ತಾರೆ. ಆಮೇಲೆ ಇನ್ನೊಂದ್ ಏನಾಗೈತೆ ಅಂದ್ರೆ ಸರ್, ನಾಟಿ ಕಬ್ಬಿಗಿಂತ ಕುಳೆ ಕಬ್ಬಿನಾಗ 20% ಇಳುವರಿ ಕಡಿಮೆ ಐತಿ. ಇಳುವರಿ ಒಂದೇ ಕಮ್ಮಿ ಇಲ್ಲ, ಅದರಲ್ಲಿ ನಮ್ಮ ಏನು ವಲಯ ಐತಲ್ಲ ಉಷ್ಣವಲಯ, ಈ ಕಬ್ಬನ್ನ ಉಷ್ಣವಲಯದಲ್ಲಿ ಹೆಚ್ಚಾಗಿ ಹೆಚ್ಚಿನ ಇಳುವರಿಗಾಗಿ ಬೆಳಿತೀವಿ. ಇದೆಲ್ಲ ಉಷ್ಣವಲಯದಲ್ಲಿ ಬರ್ತದೆ ಸರ್. ಸಮತೀಶೋಷ್ಣವಲಯನಾಗೂ ಬೆಳೀತಾರೆ, ಅಂದ್ರೆ ಈಗ ಸಬ್ ಟ್ರಾಪಿಕಲ್ ಬೆಲ್ಟ್ ಅಂತೀವಿ ನಾವು, ಉತ್ತರ ಭಾರತದ ಭಾಗವನ್ನ ಸಮಶೀತೋಷ್ಣವಲಯ ಅಂತೇಳಿ ಕರಿತೀವಿ. ಅಲ್ಲಿಯೂ 40% ಕುಳೆ ಕಬ್ಬದ. ಆದ್ರೆ ಕುಳೆ ಇಷ್ಟೆಲ್ಲ ಇದ್ರೂ ಅದರ ಒಂದು ಉತ್ಪಾದನೆಗೆ ಅದರ ಕಾಣಿಕೆ ಎಷ್ಟಂದ್ರೆ 30-35%. ಇದಕ್ಕೆ ಕಾರಣ ಏನಂದ್ರೆ ಸರ್, ಒಂದು ಕೊಳೆ ಕಬ್ಬನ್ನ ಪುಕ್ಕಟ್ಟೆ ಬೆಳೆ ಅಂತ ಕೋತಾರೆ, ಅದು ಕಾಳಜಿ ವಹಿಸಂಗಿಲ್ಲ. ಎರಡನೇದ್ದು, ನಾಟಿ ಕಬ್ಬು ಕಟಾವ್ ಆದ ನಂತರ ಮಣ್ಣಿನಲ್ಲಿ ಬಹಳಷ್ಟು ಭೌತಿಕ ಗುಣಧರ್ಮದಲ್ಲಿ ಬದಲಾವಣೆ ಆಗಿರ್ತದೆ. ಯಾಕಂದ್ರೆ ಬಹಳಷ್ಟು ನೀರು ಬಿಟ್ಟಿರ್ತಾರೆ, ತುಳಿದಾಡಿರ್ತಾರೆ, ಕಬ್ಬು ಕಡಿಯು ಗ್ಯಾಂಗ್ಗಳು ತುಳಿದಾಡಿ ಹೋಗಿರ್ತಾವೆ, ಒಮ್ಮೆ ಗಾಡಿ ಒಳಗೆ ಹಾಕಿರ್ತಾರೆ,
0: ಅಂದ್ರೆ ಈ ಕಬ್ಬಿನ ಲೋಡ್ ಮಾಡೋ ಟೈಮ್
2: ಗಾಡಿ ಒಳಗೆ ಹಾಕಿರ್ತಾರೆ. ಹಿಂಗಾಗಿ ಮಣ್ಣಿನಲ್ಲಿ ಭೌತಿಕ ಗುಣಧರ್ಮದಲ್ಲಿ ಬದಲಾವಣೆ ಆಗ್ತದೆ, ಗಟ್ಟಿಯಾಗಿರ್ತದೆ ರೀ. ಎರಡನೇದ್ದು, ನೀರು ಹಿಡ್ಕೋ ಶಕ್ತಿ ಬಹಳ ಕಡಿಮೆ ಆಗಿರ್ತದೆ. ಆಮೇಲೆ ಹೊಸ ಬೇರು ಕುಂಠಿತಾಗಿರ್ತದೆ, ಅಂದ್ರೆ ನಾಟಿ ಕಬ್ಬು ಕಳಿಸಿದ ಮೇಲೆ ಆ ಕುಳೆ ಕಬ್ಬಿನಾಗ ಹಳಿ ಬೇರೆ ಇರ್ತಾವೆ, ಇನ್ನ ಹೊಸ ಬೇರು ಬಂದಿರಂಗಿಲ್ಲ. ಹಿಂಗಾಗಿ ಊಟ ಮತ್ತು ನೀರು ಹಿರ್ಕೋದು ಶಕ್ತಿ ಕಡಿಮೆ ಆಗಿರ್ತದೆ ಸರ್. ಅದು ಒಂದೇ ಅಲ್ಲ, ಮರಿ ಒಡಿಯೋದು ಪ್ರಮಾಣ ಕಡಿಮೆ ಆಗ್ತದೆ ಸರ್. ಯಾಕಂದ್ರೆ ಸರಿಯಾಗಿ ಕೂಲಿ ಸೌರಿದ್ದಿಲ್ಲ ಅಂದ್ರೆ ಕೂಲಿ ಹಂಗ ಬಿಟ್ಟಿರ್ತಾರೆ, ಅದೊಂದು ಸಮಸ್ಯೆ ಅದ. ಹಿಂಗಾಗಿ ಗ್ಯಾಪ್ ಬಾಳು ಆಗಿರ್ತದೆ ಸರ್ ಕುಳೆ ಕಬ್ಬಿನಾಗ. ನಾಟಿ ಕಬ್ಬು ಆದ್ಮೇಲೆ 20% ಗ್ಯಾಪ್ ಆಗಿರ್ತದೆ. ಇನ್ನು ಭೂಮಿಯ ಫಲವತ್ತತೆನೂ ಕಡಿಮೆ ಆಗಿರ್ತದೆ. ಯಾಕಂದ್ರೆ ಸರ್, ನಾಟಿ ಕಬ್ಬಿನಾಗ ಹಚ್ಚಗಬ್ ಅಂತೀವಲ್ಲ, 1 ಟನ್ ಕಬ್ಬು ಬೆಳಿಬೇಕಾದ್ರೆ ಭೂಮಿಯಿಂದ ಅದು 1 ಕಿಲೋ ಸಾರಜನಕ, 650 ಗ್ರಾಮ್ ರಂಜಕ, 1650 ಗ್ರಾಮ್ ಪೊಟ್ಯಾಶ್ ತಕೊಂಡಿರ್ತದೆ. ಒಂದು 50 ಟನ್ ಬೆಳೆದ್ರೆ ಅಷ್ಟು ಹೋಗಿರ್ತದೆ. ಆಮೇಲೆ ಇನ್ನು ಕಬ್ಬಿಗೆ ಸುಮಾರಾಗಿ ನಾಟಿ ಕಬ್ಬಿನಾಗ ಈ ಕಡೆ ನಾವು ಅರೆಮಲ್ನಾಡು ಪ್ರದೇಶದ ನೋಡಿದ್ರೆ 30-36% ನೀರು ಹಾಸ್ತಾರೆ. ಈ ಉಷ್ಣವಲಯನಾಗ 40% ನೀರು ಹಾಸ್ತಾರೆ, ಮಳೆ ಆದ್ರೂ ಸಹಿತ. ಮುಂದೆ ನಾಟಿಗೆ ಹಾಕಿದ ಕಬ್ಬು ಅದಕ್ಕೇನು ಗೊಬ್ಬರ ಕೊಟ್ಟಿರ್ತಾರೆ ಅದು ಕುಳೆಗೆ ಸಿಗ್ತೈತೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ ಸರ್. ಅದು ಸಿಗೋದಿಲ್ಲ, ಯಾಕಂದ್ರೆ ನಾಟಿ ಕಬ್ಬು ಎಲ್ಲ ಕಸ್ಕೊಂಡೇ ಬಿಟ್ಟಿರ್ತದೆ. ಇನ್ನು ಭೂಮಿಯ ಫಲವತ್ತತೆ ಕಡಿಮೆ ಆಗ್ತದೆ, ಅದರಿಂದ ಇಳುವರಿ ಕಡಿಮೆ ಆಗ್ತದೆ. ಆಮೇಲೆ ಕೆಲವೊಂದು ತಳಿಗಳೇನು ಆಯ್ಕೆ ಮಾಡ್ತಾರಲ್ರಿ, ಈಗ ಹೊಸ ಹೊಸ ವೆರೈಟಿ ಅಂತ
0: ವೆರೈಟಿಗಳು ಬರ್ತಾ
2: ಇದ್ದಾವೆ, ಅವು ಒಳ್ಳೆ ಉತ್ತಮ ಕುಳೆ ಕೊಡುವಂಥವು ತಳಿಗಳನ್ನು ಆಯ್ಕೆ ಮಾಡಬೇಕು. ಹಿಂಗಾಗಿ ಹೆಚ್ಚು ಮರಿ ಹೊಡೆದು ಚಲೋ ಕುಳೆ ಕೊಡುವಂಥವು ಆ ತಳಿ ಆಯ್ಕೆ ಮಾಡಂಗಿಲ್ಲ ರೈತರು. ಆಮೇಲೆ ಕುಳೆ ಕಬ್ಬಿಗೆ ನೀರು ಗೊಬ್ಬರ ನಿರ್ವಹಣೆ ಭಾಳ ಲೇಟಾಗಿ ಮಾಡ್ತಾರೆ. ಆಮೇಲೆ ಕುಳೆ ಕಬ್ಬಿಗೆ ಇತ್ತಿತ್ತಲಾಗಿ ಭಾಳಷ್ಟು ನನಗೆ ಫೋನ್ ಬರ್ತಾವೆ ಈ ಕಡೆ ಬಿಜಾಪುರ ಸೈಡು, ಇವನ್ ಕಲ್ಬುರ್ಗಿ, ಸರ್ ನಮಗೆ ಕಾಡಿಗೆ ರೋಗ ಭಾಳ ಬರಾಕತ್ತದೆ ನಾಟಿ ಕಬ್ಬಿಗಿಂತ ಕುಳೆ ಕಬ್ಬಿಗೆ. ಆಮೇಲೆ ನಂಜು ರೋಗ ಕಾಡಾಗತ್ತದೆ, ನಂಜು ರೋಗ ಮುಂದೆ ಆಮೇಲೆ ಸರ್ ಮೊಸಾಯಿಕ್ ಅಂತೇಳಿ ವೈರಸ್ ಬರ್ತದೆ. ಆಮೇಲೆ ಕುಳೆ ಕಬ್ಬಿಗೆ ಇವು ಬರೋದು ಸರ್ವೇ ಸಾಮಾನ್ಯ ಆಗ್ಯಾವೆ, ಯಾಕಂದ್ರೆ ಬೀಜ ಸರಿಯಾಗಿ ಆಯ್ಕೆ ಮಾಡಿರಂಗಿಲ್ಲ. ಹಿಂಗಾಗಿ ವೈಜ್ಞಾನಿಕವಾದಂಥ ಸಾಗುವಳಿ ಕ್ರಮ ಮಾಡಲಿಕ್ಕೆ, ಈ ಕುಳೆ ಕಬ್ಬಿನ ನಿರ್ವಹಣೆ ಸರಿಯಾಗಿ ಮಾಡಲಿಕ್ಕೆ ಇಳುವರಿ ಭಾಳ ಕಡಿಮೆ ಆಗತ್ತದೆ. ಬೇರೆ ದೇಶಗಳನ್ನು ಹೋಲಿಸಿದ್ರೆ ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, ಅವರೆಲ್ಲ ಕುಳೆ ಇಳುವರಿ ಹೆಚ್ಚು ತಗೋತಾರ್ರಿ ಬ್ರೆಜಿಲ್ನಾಗು. ನಮ್ಮಲ್ಲಿ ಕುಳೆ ಇಳುವರಿ ಕಡಿಮೆ ಇದೆ, 20%. ಅದಕ್ಕೆ ಕೆಲವೊಂದು ಒಳ್ಳೆ ಸೂಕ್ತ ನಿರ್ವಹಣಾ ಪದ್ಧತಿಗಳನ್ನು ನಾವು ಅನುಸರಿಸಬೇಕಾಗ್ತದೆ.
0: ಸರ್, ಅದೇ ರೀತಿ ತಾವು ಹೇಳಿದ್ರಿ ಈ ಕಬ್ಬಿನಲ್ಲಿ ನೀರಿನ ಪದ್ಧತಿಯನ್ನ ನಾವು ಲೇಟಾಗಿ ನೀರು ಬಿಡೋದು ಅಂತೇಳಿ ಹೇಳಿದ್ರಿ. ಈಗ ನಾವು ಒಂದು ನಾಟಿ ಕಬ್ಬನ್ನ ಕಳಿಸಿರ್ತೇವೆ ಫ್ಯಾಕ್ಟ್ರಿಗೆ, ಆಮೇಲೆ ನಾವು ಕೂಲಿ ಸವರಿರ್ತೇವೆ, ಸವರಿಂದ ನಾವು ಎಷ್ಟು ದಿನಕ್ಕೆ ನೀರು ಬಿಡ್ಬೋದು ಸರ್?
2: ಅದಕ್ಕೆ ಸರ್ ಇದ್ರಾಗ ಏನ್ ಮಾಡ್ಬೇಕಂದ್ರೆ, ಕುಳೆ ಕಬ್ಬಿನಾಗ ಕೆಲವೊಂದು ಸೂಕ್ತ ನಿರ್ವಹಣಾ ಕ್ರಮಗಳದಾವ. ಮೊದಲನೇದ್ದು ಕೋಲಿ ಸವರ್ಬೇಕು, ಆಮೇಲೆ ಬೋದ ಹರಿಬೇಕು ಅಂದ್ರೆ ಬಗಲ್ ಹರಿದು ಅಂತಾರೆ, ಆಮೇಲೆ ಹುಸಿಗುನಿ ತುಂಬುದು ಗ್ಯಾಪ್ ಆಗಿರ್ತದೆ ಅದನ್ನ ಮಾಡ್ಕೋಬೇಕು. ಆಮೇಲೆ ಸರಿಯಾದ ವೇಳೆಯಲ್ಲಿ ಅದಕ್ಕೆ ಗೊಬ್ಬರ ನೀರು ಕಳೆ ಆಮೇಲೆ ರೋಗ ಕೀಟ ನಿರ್ವಹಣೆ ಮಾಡಿ ನಾವು ಎಲ್ಲ ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದ್ರೆ ಕುಳೆ ಇಳುವರಿ ಚಲೋ ಬರ್ತದೆ.
0: ಅದೇ ಸರಿ, ಕುಳೆ ಇಳುವರಿ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾ ಇದ್ದೀರಿ, ಈ ಕುಳೆ ಬೆಳೆಯುವ ತಳಿಗಳನ್ನು ಯಾವ ರೀತಿ ನಾವು ಆಯ್ಕೆ ಮಾಡ್ಕೋಬೇಕ್ರಿ?
2: ಇದು ರೈತರಿಗೆ ಇದೇ ಬಹಳ ಮುಖ್ಯದ ಸರ್. ಈಗ ತಾವು ಎಲ್ಲರೂ ಕಬ್ಬು ಹಚ್ಚಕ್ಕೆ ನಾವು ಓಡಾಡ್ತೀವಿ, ಬಹಳಷ್ಟು ಏನ್ ಮಾಡ್ತಾರೆ ನಮ್ಗೆ ಫೋನ್ ಮಾಡ್ತಾರೆ, ವಿಜ್ಞಾನಿಗಳಿಗೆ ಫೋನ್ ಮಾಡ್ತಾರೆ, ಅಥವಾ ಈಗ ನರ್ಸರಿ ಅವ್ರಿಗೆ ಫೋನ್ ಮಾಡಿ ಯಾವುದೋ ಕಬ್ಬು ತಗೋತಾರೆ. ಸರ್, ಯಾವ ಕುಳೆ ಚಲೋ ಕೊಡ್ತಾವ ಆ ತಳಿಗಳನ್ನು ಆಯ್ಕೆ ಮಾಡಬೇಕು. ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಕಬ್ಬು ಸಂಶೋಧನಾ ಕೇಂದ್ರ ಇರೋದು ಶಂಕೇಶ್ವರ, ಅಲ್ಲಿ 3-4 ತಳಿಗಳನ್ನು ನಾವು ಬಿಡುಗಡೆ ಮಾಡಿವಿ. ಅವು ಉತ್ತಮ ಕುಳೆ ಇಳುವರಿ ಕೊಡುವಂಥ ತಳಿಗಳನ್ನು ನಾವು ಬಿಡುಗಡೆ ಮಾಡ್ತೀವಿ. ಈಗ ಇತ್ತಿತ್ತಲಾಗಿ ಹೇಳ್ಬೇಕಂದ್ರೆ ನಮ್ಗೆ 86-032 ಭಾಳ ಹಳಿ ಪ್ರಚಲಿತ ತಳಿ ಇರೋದು, ನೋಬಲ್ ಕೇನ್ ಅಂತೀವಿ ಅದಕ್ಕೆ, ಅಥವಾ ಅದಕ್ಕೆ ಏನಂತೀವಿ ಅಂದ್ರೆ ವಂಡರ್ ಕೇನು ಅಂತೇಳಿ ಕರಿತೀವಿ. ಅದು

ಒಳ್ಳೆ ಕುಳೆ ಕೊಡ್ತದೆ. ಒಳ್ಳೆ ಬೀಜವನ್ನು ಆಯ್ಕೆ ಮಾಡಲ್ದೇ ಯಾವುದೋ ಬೀಜ ಸುಮಾರು ಬೀಜದಿಂದ ನಾಟಿ ಕಬ್ಬಿನಿಂದ ನಾವು ತೊಗೊಂಡು ಅವನ್ನೆಲ್ಲ ಮಾಡಿದ್ದೀವಿ ಅಂದರೆ ಕುಳೆ ಸರಿ ಕೊಡ್ತಾ ಇಲ್ಲ. ಅದಕ್ಕೆ ಈಗ ಅದರಲ್ಲಿ ಅಂಗಾಂಶ ಕೃಷಿ ಮಾಡಿದ್ದು 86.032, ಆಮೇಲೆ ಸರ್ ಇನ್ನೊಂದು ನಮ್ಮ ಶಂಕೇಶ್ವರದು 13,436, ಶಂಕೇಶ್ವರದಿಂದ 92.27, ಆಮೇಲೆ ಶಂಕೇಶ್ವರದಿಂದ 92.93, ಆಮೇಲೆ ಮಹಾರಾಷ್ಟ್ರದಿಂದ 10,001, ಆಮೇಲೆ 15,012, 15,006, 13,007, ಆಮೇಲೆ ಮಂಡ್ಯದಿಂದ 18,061, ಈ ರೀತಿ ಒಂದಿಷ್ಟು ಈ ಭಾಗ

0: ತಾವು ಪ್ರಯೋಗ ಮಾಡಿನೇ ಅದನ್ನ ತಳಿಯನ್ನ ಹೊರಗಡೆ ಬಿಟ್ಟಿರ್ತೀರ,
1: ಅದಕ್ಕೆ ಒಳ್ಳೆ ಕುಳಿ ಕೊಡುವಂತ ತಳಿಗಳನ್ನ ಅವ್ರು ಆಯ್ಕೆ ಮಾಡ್ಬೇಕು.
0: ತುಂಬಾ ಸಂತೋಷ ಸರ್. ಅದೇ ರೀತಿ ಈ ಒಳ್ಳೆ ಕುಳಿ ಬರ್ಬೇಕಂದ್ರ ಈ ನಾಟಿ ಕಬ್ಬಿನ ಕಟಾವು ಯಾವಾಗ ಮಾಡ್ಬೇಕಂತೀರಿ?
1: ಈ ಪ್ರಶ್ನೆ ಸಮಂಜಸ ಅದ ಸರ್, ಆದ್ರೆ ಇದು ನಮ್ಮ ರೈತರಲ್ಲಿ ಇಲ್ಲ. ಯಾಕಂದ್ರೆ ರೈತರು ಪಾಪ ಕಬ್ಬು ಹಚ್ಚಿರ್ತಾರೆ, ಸಕ್ಕರೆ ಕಾರ್ಖಾನೆಯವ್ರು ಯಾವಾಗ ಕಬ್ಬು ಹೋಯ್ತಾರಲ್ಲ ಅದ್ರ ಮೇಲೆ ಕಟಾವು ನಿರ್ಧಾರ ಆಗ್ತದೆ. ಆದ್ರೂ ನಾವು ಒಂದ್ ಏನ್ ಹೇಳೋದಂದ್ರ, ರೈತರಿಗೆ ಆರೋಗ್ಯಯುತವಾದಂತ ಕುಳೆ ಇಳುವರಿ ನಿರ್ವಹಣೆ ಮಾಡಿ ಒಳ್ಳೆ ಇಳುವರಿ ತಗೋಬೇಕಂದ್ರೆ ಸರಿಯಾದ ಪ್ರಮಾಣನ್ಯಾಗ ನಾಟಿ ಕಬ್ಬಿಗೆ ಪೋಷಕಾಂಶ ನೀರು ಎಲ್ಲ ಚೆನ್ನಾಗಿ ಉಪಯೋಗ ಮಾಡಿ ಅದನ್ನು ಸದೃಢವಾಗಿ ಬೆಳೆದಿರಬೇಕು. ಬೆಳೆದ ನಂತರ ಕಟಾವು ಮಾತ್ರ ಈ ಹೆಚ್ಚು ತಂಪಾದ ವಾತಾವರಣ ಯಾವಾಗಿರ್ತದೆ ಅಂದರೆ ಯೂಶ್ವಲಿ ಡಿಸೆಂಬರ್ ತಿಂಗಳಲ್ಲಿ.
0: ಹೌದು ಸರ್.
1: ಅವಾಗ ಕಡ್ದಾಗ ಏನಾಗ್ತದೆ ರೀ, ಅದರದ್ದು ಮೊಳಕೆ ಒಡೆಯುವ ಪ್ರಮಾಣ ಸ್ವಲ್ಪ ಕಡಿಮೆ ಇರ್ತದೆ. ಅವಾಗ ಕುಳೆ ಚೆನ್ನಾಗಿ ಬರೋದಿಲ್ಲ, ಮೊಳಕೆ ಒಡಿಲಿಲ್ಲ ಅಂದರೆ ಮರಿ ಬರೋಂಗಿಲ್ಲ, ಆಮೇಲೆ ಕಬ್ಬು ಚೆನ್ನಾಗಿ ಸಂಖ್ಯೆಗಳನ್ನು ಏನು ಕಾಪಾಡೋದು ಆಗಂಗಿಲ್ಲ. ಇನ್ನು ಕೆಲವು ಮಂದಿ ಮಾರ್ಚ್ ಆದಮೇಲೆ ಕಡಿತಾರೆ ಕಬ್ಬು, ಲಾಸ್ಟ್ ಫ್ಯಾಕ್ಟ್ರಿಗೆ ಹೋಗಿ ಬಂದಾಗ ಆ ಕಬ್ಬು ಕುಳೆ ಏನಾಗ್ತದೆ ಸರ್, ಮಾರ್ಚ್ ಉಷ್ಣಾಂಶ ಹೆಚ್ಚಿರ್ತದೆ. ಈ ಅತರಾಗ ಉಷ್ಣವಲಯದಲ್ಲಿ ಸ್ವಲ್ಪ ಉಷ್ಣಾಂಶ ಹೆಚ್ಚಾಯ್ತಂದ್ರೆ ಮಣ್ಣಿನ ಉಷ್ಣಾಂಶ ಮತ್ತು ವಾತಾವರಣದಲ್ಲಿರುವಂಥ ಉಷ್ಣಾಂಶ ಅದು ಕುಳೆ ಅಂದರೆ ಏನಾಗ್ತದೆ, ಮೊಳಕೆ ಒಡೆಯುವ ಪ್ರಮಾಣ ಕಡಿಮೆ ಆಗ್ತದೆ. ಅದಕ್ಕೆ ಒಂದು ವೇಳೆ ಮೊಳಕೆ ಒಡೆದ್ರೂ ಈ ಬಿಸಿಲಿನಿಂದ ಜಲ್ದಿ ಸಾಯ್ಬೋದು, ಸರಿಯಾಗಿ ನೀವು ನೀರಿನ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ. ಅದೊಂದು ಎಣ್ಣೆದ್ದು. ಇನ್ನೊಂದು ಏನಾಗ್ತದೆ ಸರ್, ಈ ಬಿಸಿಲೊಳಗೆ ಮೊಳಕೆ ಒಡೆದ್ಮೇಲೆ ಬಹಳಷ್ಟು ಉಷ್ಣತೆ ಹೆಚ್ಚಿತ್ತಂದ್ರೆ ಸುಳಿ ಕೊರಕ ಅಂತ ಬಾಧೆ ಹೆಚ್ಚಾಗೋದು ಹೆಚ್ಚಿರ್ತದೆ, ಅರ್ಲಿ ಶೂಟ್ ಬೋರರ್ ಅಂತೇಳಿ. ಅದು ಬಂತಪ್ಪ ಅಂದ್ರೆ ಬಹಳಷ್ಟು ಕಬ್ಬನ್ನ ನಾಶಪಡಿಸ್ತದೆ. ಅದಕ್ಕೆ ಸರಿಯಾಗಿ ಮರಿ ಹೊಡಿಬೇಕು ಮತ್ತು ಚೆನ್ನಾಗಿ ಮೊಳಕೆ ಹೊಡಿಬೇಕು ಅಂದ್ರೆ ನಾವು ಈ ಡಿಸೆಂಬರ್ ಒಂದು ಕುಳೆ ಬಿಡಬಾರ್ದು ಅಂತ ಹೇಳ್ತೀವಿ. ಅಂದ್ರೆ ಅದು ನಮ್ಮ ಕೈಯಲ್ಲಿ ಇಲ್ಲ, ಫ್ಯಾಕ್ಟ್ರಿಯವ್ರು ಹೋಯ್ತಿರ್ತಾರೆ. ಆಮೇಲೆ ಮಾರ್ಚ್ ಆದ ನಂತರ ಕುಳೆ ಮಾಡ್ಕೋಬಾರ್ದು, ಅಷ್ಟೊಳಗೆ ಕಬ್ ಕಟಾವು ಮಾಡಿ ಫ್ಯಾಕ್ಟ್ರಿ ಕಳಿಸಿ ಕುಳೆ ಸ್ಟಾರ್ಟ್ ಮಾಡಬೇಕು.
0: ಅಂದ್ರೆ ನೀವು ಹೇಳೋ ಪ್ರಕಾರ ಅಂದ್ರೆ ಈ ಡಿಸೆಂಬರ್ ಎಂಡಿನಿಂದ ಫೆಬ್ರವರಿ ಎಂಡಿನವರೆಗೂ ತಾವು ಈ ಕಟಾವನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರಿ?
1: ಅಂದ್ರೆ ಸರ್ ಡಿಸೆಂಬರ್ ಒಂದ್ ತಿಂಗಳಾಗ ಕಟಾವ್ ಆಗ್ಲಿಕ್ಕೆ ನಡೀತೈತಿ, ಅಕ್ಟೋಬರ್ ನವೆಂಬರ್ ಅಂದ್ರೆ ನವೆಂಬರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಅದು, ಡಿಸೆಂಬರ್ 15 ತನಕ ನಡೀತೈತಿ. ಡಿಸೆಂಬರ್ ಒಂದ್ 15-20 ದಿವಸ ಕುಳೆ ಹೇಳಂಗಿಲ್ಲ. ಅದ್ ಮುಂದೆ ಮಾರ್ಚ್ ಆದ್ಮೇಲೆ ಕಟಾವ್ ಮಾಡ್ಬೇಡ್ರಿ, ಒಂದು ಕುಳೆ ಬಿಟ್ಟರೆ ಸರಿ ಬರೋದಿಲ್ಲ.
0: ಅಂದ್ರೆ ಹೆಚ್ಚು ಕಡಿಮೆ ಜನವರಿ ಫೆಬ್ರವರಿ ಒಳಗಡೆ
1: ಮುಗಿಸ್ಬೇಕು, ಎಲ್ಲ ಮುಗಿಸ್ಬೇಕು.
0: ತುಂಬಾ ಸಂತೋಷ ಸರ್. ಅದೇ ರೀತಿ ಕುಳೆ ಕಬ್ಬಿನಲ್ಲಿ ಕೋಲಿ ಸೌರ ಬಗ್ಗೆ ಹೇಳಿದ್ರಿತಾವು. ಈ ಕೋಲಿ ಸೌರದ್ರಿಂದ ಆಗುವಂತ ಲಾಭಗಳೇನು ಮತ್ತೆ ಕೋಲಿ ಯಾಕೆ ಸೌರಬೇಕಂತ ನಮ್ಮ ರೈತರು?
1: ಈಗ ನಾಟಿ ಕಬ್ಬಿನಾಗ ನೋಡಿ ಸರ್, ಬಹಳಷ್ಟು ರೈತರು ಏನ್ ಮಾಡಕತ್ತಾರ ಅಂದ್ರೆ, ಈಗ ಏನು ಗ್ಯಾಂಗ್ಗಳದವಲ್ಲ ಈ ಫ್ಯಾಕ್ಟ್ರಿ ಗ್ಯಾಂಗ್ಗಳು, 1-2 ಇಂಚ್ 3 ಇಂಚ್ ತನಕ ಕಬ್ಬು ಅಲ್ಲೇ ಬಿಟ್ಟು ಹೋಗ್ತಾರೆ,
0: ಹೌದು ಸರ್.
1: ಬೆನ್ ಬಗ್ಗಿಸಿ ಕಡೆಯಂಗಿಲ್ಲ ಸರ್, ಅಲ್ಲಿ ಲುಕ್ಸಾನ ಏನ, ನಿಮ್ ಫ್ಯಾಕ್ಟ್ರಿಗೆ ಹೋಗೋ ಕಬ್ಬು 1-1.5 ಟನ್ ಅಲ್ಲೇ ಉಳಿತು ಎಕರೆಕ್ಕೆ, ಅದು ಒಂದು ಲುಕ್ಸಾನ್ ನಮ್ಗಾಯ್ತು. ಅದಲ್ದೆ ಆ ಕೋಲಿ ನೆಲಕ್ಕೆ ಹಚ್ಚಿ ಕಡಿಲಿಲ್ಲ ಅಂದ್ರೆ ಸರಿಯಾಗಿ ಮೊಳಕೆ ಬರಂಗಿಲ್ಲ, ಅದು ಏನು ಗದ್ದೆ ಅಂತಿರಲ್ಲ ಕಬ್ಬಿನ ಗದ್ದೆ, ಅದು ಮೊಳಕೆ ಬರಂಗಿಲ್ಲ. ಆಮೇಲೆ ಏನಾಗ್ತೈತಿ, ಮೊಳಕೆ ಬರಲಿಲ್ಲ, ಬೇರ್ಗಳು ಸರಿಯಾಗಿ ಮೇಲೆ ಬರ್ತಾವೆ, ಬಂದ್ರೂ ಆಮೇಲೆ ಅದಕ್ಕೆ ಮರಿ ಹೊಡೆಯಂಗಿಲ್ಲ, ಮುಂದೆ ಕಬ್ಬು ಬೀಳುತ್ತದೆ. ಅದು ಒಮ್ಮೆ ಏನಾಗ್ತದೆ ಗುರುತೇನೆ ಸರ್, ಮರಿನೂ ಓಡಿಲಿಲ್ಲ ಮೊಳಕಿನೂ ಬರಲಿಲ್ಲ, ಒಣಗಿ ಬಿಡ್ತಂದ್ರೆ ಅಲ್ಲಿ ಬಹಳಷ್ಟು ಗ್ಯಾಪ್ ಕಾಣ್ತದೆ. ಅದಕ್ಕೆ ಸರಿಯಾಗಿ ನೆಲಕ್ಕೆ ಹಚ್ಚಿ ಕೂಲಿ ಸವರಿದ್ರೆ ಒಂದು ಏನು ಲಾಭಪ್ಪ ಅಂದ್ರೆ ಮೊಳಕೆ ಹೊಡೆಯುವ ಪ್ರಮಾಣ ಹೆಚ್ಚಾಗ್ತದೆ, ಎರಡನೇದ್ದು ಕಬ್ಬು ಮುಂದೆ ಹೋಗಿ ಬೀಳಂಗಿಲ್ಲ, ಮೂರನೇದ್ದು ಮರಿ ಹೊಡೆಯುವ ಸಂಖ್ಯೆ ಹೆಚ್ಚಾಗ್ತದೆ. ಮುಂದೆ ಮರಿ ಹೊಡೆಯೋದು ಮುಂದೆ ನೀವು ಎಲ್ಲ ಚೆನ್ನಾಗಿ ನಿರ್ವಹಣೆ ಮಾಡಿದ್ರಂದ್ರೆ ಇಳುವರಿ ಅವಾಗ ನಿಮ್ಮ ನಾಟಿ ಕಬ್ಬಿಗಿಂತ ಕುಳೆ ಕಬ್ಬಿನಾಗೆ ಹೆಚ್ಚು ಬರ್ತದೆ.
0: ಈ ಕುಳೆ ಕಬ್ಬಿನಲ್ಲಿ ಮಗ್ಲು ಹರಿಯುವುದು ಅಂತ ಹೇಳ್ತಾರೆ,
1: ಹೌದು ಸರ್.
0: ಮತ್ತ ಮಣ್ಣನ್ನ ಮೃದುಗೊಳಿಸುವುದು ಯಾಕೆ ಮಾಡ್ಬೇಕು ಸರ್? ಅದಕ್ಕೆ
1: ಬಗಲ್ ಹರಿದು ಅಂತಾರೆ, ಅದಕ್ಕೆ ಆಡು ಭಾಷೆ ಒಳಗೆ ಮಗ್ಲ ಹರಿದು ಅಥವಾ ಮಣ್ಣು ಮೃದುಗೊಳಿಸೋದು. ಯಾಕಂದ್ರೆ ರೈತರು ಕುಳೆ ಕಬ್ಬಿನಾಗ ಸಾಲು ಹೊಡಿಯೋದು ಮಣ್ಣು ಮೃದುಗೊಳಿಸಿ ಮಾಡ್ಬೇಕು, ಅದೊಂದು ಬಹಳ ಉತ್ತಮವಾದಂತ ಕ್ರಮ ಅದು. ಅದ್ರಾಗ ಕುಳೆ ಕಬ್ಬಿನಾಗ, ಯಾಕಂದ್ರೆ ಇದು ಕಬ್ಬು ದೀರ್ಘಾವಧಿ ಬೆಳೆ ಸರ್, ಕುಳೆ ಕಬ್ಬನು ದೀರ್ಘಾವಧಿನೇ, ಬಹಳ ಅಂದ್ರೆ 1 ತಿಂಗಳು ನಾಟಿ ಕಬ್ಬಿನಕಿಂತ ಮೊದಲೇ ಬರ್ತದ. ಆದ್ರೆ ಈ ನಾಟಿ ಕಬ್ಬಿನಾಗ 33 ಸತ ನೀರ್ ಹಾಸಿರ್ತಾರೆ ಅಂದಾಜು ಸರಾಸರಿ, ಅದು ನೀರಾವರಿ ಬೆಳೆ. ಆಮೇಲೆ ಸರ್ ಅದರಲ್ಲಿ ಬಹಳಷ್ಟು ಯಂತ್ರೋಪಕರಣಗಳನ್ನು ಬಳಸ್ತಾರೆ, ಈಗ ಎಲ್ಲರೂ ಈಗ ಬೋದ್ ಏರ್ಸೋದಾಯ್ತು, ಎಲ್ಲ ಪವರ್ ಟಿಲ್ಲರ್ ಸಣ್ಣ ಕುಬೋಟೋ ಟ್ರ್ಯಾಕ್ಟರ್ ಅದರಲ್ಲೇ ಮಾಡ್ತಾರೆ,
0: ಯಂತ್ರೋಪಕರಣಗಳ ಮುಖಾಂತರ
1: ಎತ್ತ ಬಾಡದ್ರು ಬಹಳ ಕಮ್ಮಿ ಸರ್. ಇವು ಎಲ್ಲ ಆಗೋದ್ರಿಂದ ಮಣ್ಣು ಬಹಳ ಗಟ್ಟಿಯಾಗಿರ್ತದೆ. ಆಮೇಲೆ ಇದರಿಂದ ಹಳಿ ಬೇರುಗಳು ನಾಟಿ ಆದ್ಮೇಲೆ ಹಂಗೆ ಉಳಿದಿರ್ತಾವ, ಆಮೇಲೆ ಆಳುಗಳು ತಿರ್ಗಾಡಿರ್ತಾವ, ಕಬ್ಬು ಕಟಾವು ಮಾಡೋರು ತಿರ್ಗಾಡಿರ್ತಾರೆ, ಗಾಡಿಗಳು ಒಳಗೆ ಹೋಗಿರ್ತಾವ, ಹಿಂಗಾಗಿ ಮಣ್ಣು ಬಹಳ ಬಿರುಸಾಗಿರ್ತದೆ. ನಾವು ಮೃದುಗೊಳಿಸಿವ ಅಂದ್ರೆ ಏನಾಗ್ತದೆ, ಹಳಿ ಬೇರು ಹರಿತೀವಿ, ಹೊಸ ಬೇರು ಹುಡ್ತದೆ.
0: ಅಂದ್ರೆ ಹಳಿ ಬೇರನ್ನ ಕಟಾವು ಮಾಡಿದ್ರೆ ಹೊಸ ಬೇರು
1: ಮಾಡಿಕೊಡ್ತದೆ. ಆಮೇಲೆ ಸರ್ ಇದಕ್ಕೆ ಈಗ ಬಗಲ್ ಹರಿದು ಮತ್ತೆ ಇದು ಏನ್ ಕೂಲಿ ಸವರದು ಮೊದಲು ಹೇಳಿದ್ನಲ್ಲ, ಈಗ ಇವಕ್ಕೆ ಮಷಿನ್ ಬಂದವ ಸರ್. ನಮ್ಮ ಭಾರತೀಯ ಕಬ್ಬು ಸಂಶೋಧನಾ ಸಂಸ್ಥೆ ಅದ, ಎಲ್ಲದ ಅಂದ್ರೆ ಲಕ್ನೋದಲ್ಲಿ, ಅವರು ಕಂಡಿಡ್ದಾರ. ಮತ್ತೆ ಈಗ ಲೋಕಲ್ ಆಗಿ ಬಹಳಷ್ಟು ರೈತರು ಮಹಾರಾಷ್ಟ್ರದ್ದು ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ತಾವೇ ಲೋಕಲ್ ಡೆವಲಪ್ ಮಾಡ್ಕೋತಾರೆ. ಈ ಕೋಲಿ ಸವರ್ತದ, ಬಗಲ್ ಹರಿತದೆ, ಬಗಲ್ ಹರದು ಆಮೇಲೆ ಗೊಬ್ಬರದ್ದು ಅದಕ್ಕೆ ಇದನ್ನು ಕುಂಡ್ರಿಸ್ಬಿಟ್ರೆ, ಈ ಕುಳೆ ಕಬ್ಬಿಗೆ ಗೊಬ್ಬರ ಕೊಡ್ಬೇಕಲ್ಲ ಸರ್ ಮೊದಲ. ಈಗ ಹೆಂಗ್ ನಾವು ಬೀಜ ಮತ್ತು ಗೊಬ್ಬರ ಬಿತ್ತು ಯಂತ್ರೋಪಕರಣ ಅದಲ್ಲ, ಕೂರಿಗೆ ಅದಾವಲ್ಲ, ಹಂಗ ಸರ್ ಈ ಗೊಬ್ಬರ ಬಿತ್ತದ ಕೂರಿಗೆನು ಕುಂದಿರ್ಸ್ಬಿಟ್ಟಾರೆ, ಅದು 3 ಕೆಲಸ ಒಮ್ಮೆ ಮಾಡಿಬಿಡ್ತದೆ. ಆಮೇಲೆ ಇನ್ನೊಂದು

0: ಏನಂತ ಗುರುತೇನು ಸರ್, ಇಲ್ಲಿ ರೌದಿ ನಾವು ಕಾಯ್ಬೇಕನ್ನೋದು ಹೇಳ್ತೀವಿ, ರೌದಿ ನಿರ್ವಹಣೆ ಮಾಡೋದು. ಈ ರೌದಿ ಎಲ್ಲಿ ತನಕ ಕಳೆಯಂಗಿಲ್ಲ ಅಂದ್ರೆ ಕುಳೆ ಕಬ್ಬಿನಾಗ ಅದ್ರ ಮ್ಯಾಲ ಮಣ್ಣ ಎಲ್ಲಿ ತನ ಅದಕ್ಕೆ ಹತ್ತಂಗಿಲ್ಲ ಅಲ್ಲಿ ತನಕ ಕಳೆಯಂಗಿಲ್ಲ. ಈ ಕೋಲಿ ಸವರಿ ಬಗಲ್ ಹರಿದಿವಿ ಅಂದ್ರೆ ಆಟೋಮೆಟಿಕ್ಲಿ ಆ ಮಣ್ಣ ರೌದಿ ಮೇಲೆ ಬಿದ್ದ ಮೇಲೆ ಗೊಬ್ಬರನೂ ಹಾಕಿರ್ತೀರಿ, ಅವಾಗ ನೀರ್ ಬಿಟ್ರೆ ಅಂದ್ರೆ ಅವಾಗ ನಿಮ್ದು ರೌದಿ ಮೆತ್ತಗ ಆಗ್ತದೆ, ಆಮೇಲೆ ಮಣ್ಣು ಅದಕ್ಕೆ ಹತ್ತದೆ. ಮಣ್ಣಾಗ ಏನಿರ್ತಾವ, ಕಣ್ಣಿ ಕಾಣಲಾರದಂತ ಜೀವಿಗಳು ಸರ್, ಆ ಜೀವಿಗಳು ಅದನ್ನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ. ಅವಾಗ ಆಟೋಮೆಟಿಕ್ಲಿ ರೌದಿ ಜಲ್ದಿ ಕಳೀತದೆ, ಕೊಳಿಬಾರ್ದು ಕಳೀತದೆ, ಅದು ಗೊಬ್ಬರ ಆಗ್ತದೆ. ಅದಕ್ಕೆ ಇದು ಒಂದು ಅಡ್ವಾಂಟೇಜ್ ಅದ.
1: ಅದೇ ರೀತಿ ಸರ್, ಈಗ ನಾಟಿ ಕಬ್ಬಿನಲ್ಲಿ ನಾವು ಕಟಾವು ಮಾಡ್ತಿರ್ತೀವಿ, ಆ ಟೈಮಲ್ಲಿ ಮಷಿನರಿಗಳಾಗ್ಲಿ ಅಥವಾ ರೋಗ ರುಜಿನಗಳಿಂದಾಗಿ ಈ ಕಬ್ಬಿನಲ್ಲಿ ಹುಸಿ ಹೋಗಿರ್ತಾವ. ಈ ಕುಳೆ ಕಬ್ಬಿನಲ್ಲಿ ಹುಸಿ ಹೋಗೋದು ಸರ್ವೇ ಸಾಮಾನ್ಯ, ಇದಕ್ಕೆ ಪರಿಹಾರ ಏನಂತೀರಿ ನೀವು?
0: ಸರ್, ಇದು ಒಂದು ಗಂಭೀರ ಸಮಸ್ಯೆ ಅದ ಕುಳೆ ಕಬ್ಬಿನಾಗ. ಬಹಳಷ್ಟು ರೈತರು ಇದನ್ನು ತಿಳ್ಕೊಬೇಕಾಗಿದೆ. ಒಂದ್ ಸಾಲ್ನಾಗ 2 ಫೂಟ್ನಾಗ ಎಲ್ಲರಿಗೆ ಗ್ಯಾಪ್ ಕಾಂತಂದ್ರ ಆ ಸಾಲ್ನಾಗ ಅಲ್ಲಿ ಕಬ್ಬು ಯಾವುದು ಮೊಳಿ ಕೊಡಿಲಿಲ್ಲ ಅಂದ್ರೆ ಅದು ಗ್ಯಾಪ್ ಆಗೈತೆ ಅಂತ ತಿಳ್ಕೋಬೇಕು. ಹುಸಿ ಗುಣಿ ಆಗೈತೆ ಅಂತ ಅದು 20% ಆಗಿರ್ತದೆ. ಯಾಕಂದ್ರೆ ನೀವು ಹೇಳಿದ್ರಲ್ಲ, ಕಬ್ಬು ಕಟಾವ್ ಆಗಿರ್ತಾವ, ರೋಗ ಬಂದಿರ್ತದೆ, ಕೀಟ ಬಂದ ಗದ್ದೆ ಕಿತ್ಕೊಂಡು ಬಂದಿರ್ತದೆ, ಎಲ್ಲಾನು ಆಗಿರ್ತದೆ. ಅದೇ ಅಂದ್ರೆ 2 ಫೂಟ್ ಗ್ಯಾಪ್ನಾಗ ಅಲ್ಲಿ ಗ್ಯಾಪ್ ಕಾಂತಂದ್ರೆ ರೈತರು ಏನ್ ಮಾಡ್ಬೇಕಂದ್ರೆ ಕುಳೆ ಕಬ್ಬಿನಾಗ ತಾವು ದಯಮಾಡಿ ಮತ್ತೆ ಅಗಿ ಮಾಡುವುದು ಕಬ್ಬು ತುಳಿದು ಅವು ಹೊಂದ್ಕೊಂಗಿಲ್ರಿ ಸರ್. ಆ ಗದ್ದೆ ಏನು ಹೊಡಿತೈತಲ್ಲ, ಆ ಗದ್ದೆ ಒಳಗೆ ಒಡೆದ ಕುಳೆ ಅದು ಮರಿ ಹೊಡೆದಿರ್ತಲ್ಲ, ಅದನ್ನ ಒಂದು ಭಾಗ ಬೆಳಗದ್ಲೆ ಹಡ್ಡಿ ಅದ್ರ ಬೇರ್ ಸಹಿತ ಕಿತ್ಕೊಂಡು ಎಲ್ಲಿ ಗ್ಯಾಪ್ ಐತ್ಲೆ ಅದನ್ನ ಹಚ್ಚಿ, ಈಗ ಹೆಂಗ ನಾವು ಮೆಣಸಿನ ಗಿಡ ಆಮೇಲೆ ಟೊಮ್ಯಾಟೊ ಅಗಿ ಹಚ್ತೀವಲ್ಲ, ಹಂಗ ಹಚ್ಚಿ ಅದನ್ನ ಚಲೋ ತಂಗೆ ತೆಗೆದು ಹಚ್ಚಿ ನೀರು ಒಂದಿಷ್ಟು ಹಾಕ್ಬಿಟ್ರೆ ಅದು ಕುಡ್ಕೊಂಡ್ಬಿಡ್ತದೆ. ಅದು ಆದ್ರೆ ಕುಡ್ಕೋತದ ಕುಳೆ ಕಬ್ಬಿನಾಗ. ಅದೇ ಹೇಳಿ ಒಂದ್ ಸಾಲ್ನಾಗ 2 ಫೂಟ್ ಗ್ಯಾಪ್ ಇತ್ತಂದ್ರೆ ಮಾಡ್ಬೇಕು, 20% ಗ್ಯಾಪ್ ಹಾಗೇ ಆಗಿರ್ತದೆ, ಇದು ಸರ್ವೇ ಸಾಮಾನ್ಯ.
1: ಅದೇ ರೀತಿ ಕಬ್ಬಿನಲ್ಲಿ ಈಗ ಪ್ರಶ್ನೆ, ನಾಟಿ ಕಬ್ಬಿನ ರೌದಿ ಬಿದ್ದಿರ್ತೈತೆ, ಸಾಕಷ್ಟು ಬಿದ್ದಿರ್ತೈತಿ, ಆದ್ರೆ ನಾವು ರೈತರು ಏನ್ ಮಾಡ್ತೀವಿ ಅಂದ್ರೆ ಜಾಸ್ತಿ ಸುಡಾಕ ಪ್ರಯತ್ನ ಮಾಡ್ತೀವಿ. ಆ ಸುಡೋದ್ರಿಂದ ಭೂಮಿಯಲ್ಲಿ ಇರುವಂತ ಜೀವ ಸತ್ವಗಳು ಕೂಡ ಸಾಯ್ತಾವ. ಇದನ್ನ ಕುಳೆ ಕಬ್ಬಿನಲ್ಲಿ ರೌದಿಯನ್ನ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತ ತಿಳಿಸ್ತೀವಿ
0: ಸರ್? ನೋಡ್ರಿ, 1 ಹೆಕ್ಟರ್ಗೆ ಕಬ್ಬು ಬೆಳಿತೀವಲ್ಲ ನಾಟಿ ಕಬ್ಬಿನಾಗ, ಅಂದಾಜ 5-8 ಟನ್ ತನ ಬರ್ತದೆ.
1: ಹೌದು,
0: ಅದಕ್ಕೆ ರೈತ ಬಾಂಧವರು ಒಂದು ಫಸ್ಟಿಗೆ ನಾ ಏನ್ ಹೇಳ್ಬೇಕು, ನಾಟಿ ಕಬ್ಬಿನಾಗ ನೀವು 6-7-8 ತಿಂಗಳು ಆದ್ಮೇಲೆ ಕಬ್ಬು ಆದ್ಮೇಲೆ ಸತ್ ಎಲಿ ಅಂತೀವಲ್ಲ ಅಂದ್ರೆ ಒಣಗಿದೆಲಿ,
1: ಒಣಗಿದೆಲಿ
0: ಅವನ್ನ ನಮ್ಮಲ್ಲಿ ಕಳಿಗೆ ಹರಿದು ಅಂತಾರೆ ಬೆಳಗಾವ್ ಸೈಡ್, ಬೇರೆ ಬೇರೆ ಕಡೆ ಅಂತಾರೆ, ಇಲ್ಲೂ ಅಂದೇ ಅದೇ ಅಂತಾರೆ. ಉತ್ತರ ಕರ್ನಾಟಕದಲ್ಲಿ ರೌದಿ ತೆಗೆದು ಅಂತಾರೆ ಸರ್. ಅವ್ರು ಅವಾಗ ನಾಟಿ ಕಬ್ಬಿನಾಗ ಈ ರೌದಿಯನ್ನ ತೆಗೆದು 6-8 ತಿಂಗಳ ಒಳಗೆ ಸತ್ ಎಲಿ ಹರದ ಅದೇ ಸಾಲ್ನಾಗ ಹಾಕೊಂಡ್ರಂದ್ರೆ ಅಲ್ಲಿ ನೀರು ಆವಿಯಾಗಿ ಹೋಗುದು ಕಡಿಮೆ ಆಗ್ತದೆ, ಕಸ ಹೇಳಂಗಿಲ್ಲ, ಮುಂದೆ ಆ ರೌದಿನೂ ಆ ಕಬ್ಬು ಕಟಾವ್ ಆಗ್ಬಿಟ್ರೆ ಅದು ಕಳತಾ ಹೋಗಿರ್ತದೆ ಗೊಬ್ಬರ ಆಗಿ.
1: ಹೌದು ಸರ್.
0: ಆಮೇಲೆ ನಿಮ್ ಕುಳೆ ಕಬ್ಬಿನಾಗ ರೌದಿ ನಿರ್ವಹಣೆ ಮಾಡೋದು ಈಜಿ ಆಗ್ತದೆ, ಅವಾಗ ಬಹಳ ಬರಂಗಿಲ್ರಿ ರೌದಿ. ರೌದಿ ಬಹಳ ಬರಂಗಿಲ್ಲ ಸರ್. ಇನ್ನೊಂದ್ ಹೆಂಗಂದ್ರ, 10 ಟನ್ ನಾಟಿ ಕಬ್ಬು ಕಟಾವ್ ಮಾಡಿದ್ರಂದ್ರೆ ಅದಕ್ಕೆ 1 ಟನ್ ರೌದಿ ಹುಟ್ಟತದ. ಈಗ ಒಂದ್ ಅಂದಾಜ್ 1 ಎಕರೆ ಒಳಗ 50 ಟನ್ ನಾಟಿ ಕಬ್ಬು ತೆಗೆದ್ರಂದ್ರೆ ಒಬ್ಬ ರೈತ 5 ಟನ್ ರೌದಿ ಬರ್ತದ ಅಂತ ತಿಳ್ಕೊಬೇಕು ಅಂದಾಜ್. ಇದು
1: ಅಂದಾಜ್.
0: ಹಾ, ಅದಕ್ಕೆ ಈ ರೀತಿ ರೌದಿ ಇದ್ದಾಗ ಆ ರೌದಿ ಒಳಗ ವ್ಯವಸ್ಥಿತವಾಗಿ ಅದನ್ನ ನಾವು ಮಣ್ಣಾಗ ಹಾಕಿ ಅದನ್ನ ಸಾವಯವ ಗೊಬ್ಬರ ಮಾಡ್ಕೊಂಡಿವಿ ಅಂದ್ರೆ, ಯಾಕಂದ್ರೆ ಅದ್ರಾಗ ಸಾರಜನಕ ಅದ, ರಂಜಕ ಅದ, ಪೊಟ್ಯಾಶ್ ಅದ, ಮ್ಯಾಗ್ನೀಷಿಯಂ ಅದ, ಮ್ಯಾಗ್ನೀಷಿಯಂ ಅದ, ಸಲ್ಫರ್ ಅದ, ಅದ್ರ CN ರೇಷಿಯೋ ಅಂತೀವಿ ನಾವು, ಅದು ಬಹಳ ಇರ್ತದೆ ಇನಿಷಿಯಲ್. ಆಮೇಲೆ ಅದೇನಾಗ್ತೈತ್ರಿ, ನೀವು ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ CN ರೇಷಿಯೋ ಕಡಿಮೆ ಆತಂದ್ರೆ ನಮ್ಮ ಮನ್ಯಾಗ ಸಾವಯವ ವಸ್ತು, ಈಗ ಬಹಳಷ್ಟು ರೈತರಿಗೆ ನಾವು ಏನ ಹೇಳ್ತೀವ್ರಿ, ಕೊಟ್ಟಿಗೆ ಗೊಬ್ಬರ ಆಮೇಲೆ ಎರೆಹುಳು ಗೊಬ್ಬರ ಹಾಕ್ರಿ, ತಿಪ್ಪಿ ಗೊಬ್ಬರ ಹಾಕಂತೀವಿ, ಅದಕ್ಕೆ ಈ ರೌದಿನೇ ನಿಮಗೆ ಗೊಬ್ಬರದ ದೇವ್ರ. ಅದಕ್ಕೆ ಒಂಥರ ಈ ಕಬ್ಬಿಗೆ ನಿನ್ನ ಏನ್ ಕಸ್ಕೋತಿನಲ್ಲ, ಮತ್ತ ರೈತಗ ಅದನ್ನ ತಗೋ, ಅದನ್ನ ಹೊಳ್ಳಿ ಹಾಕು, ನನ್ನ ಮಣ್ಣೆಲ್ಲ ಚಂದ ಇಟ್ಕೋ, ನನಗೂ ಬೆಳೆಸು ಅಂತ.
1: ಆದ್ರೆ ನಿಮ್ಗೆ ಆಹಾರ ಕೊಡ್ತೀನಿ, ನನಗೂ ಅದರಲ್ಲಿ ಸ್ವಲ್ಪ ಆಹಾರ ನನಗೂ ಕೊಡುವಂತ
0: ಭೂಮಿನೂ ಹೇಳ್ತದ್ರಿ. ಅದಕ್ಕೆ ಮತ್ತೆ ರೈತರು ಬಾಂಧವರಿಗೆ ಏನ್ ಹೇಳ್ಬೇಕಾಗಿತ್ತಂದ್ರೆ, ಬೆಳೆಗಳಿಗೆ ಆಹಾರ ಕೊಡಬಾರ್ದು, ಮಣ್ಣಿಗೆ ಆಹಾರ ಕೊಟ್ರಿ, ಮಣ್ಣಿಗೆ ಆಹಾರ ಕೊಟ್ರೆ ಬೆಳೆಗಳಿಗೆ ಕೊಟ್ಟಂಗೆ. ಅದಕ್ಕೆ ದಯಮಾಡಿ ಎಲ್ಲ ರೈತ ಬಾಂಧವರಿಗೆ, ಕಬ್ಬು ಬೆಳೆಗಾರರಿಗೆ ನಂದು ಒಂದು ವಿನಂತಿ ಅಂದ್ರೆ, ರೌದಿ ಸುಡಬೇಡ್ರಿ. ಅದನ್ನ ಏನ್ ಮಾಡ್ರಿ, ಸಾಲ್ ಬಿಟ್ಟು ಸಾಲರಿ ಹಾಕ್ರಿ, ಇಲ್ಲಕ ರೌದಿ ಎಲ್ಲಿ ತನ ನೆಲಕ್ಕೆ ಹತ್ತಂಗಿಲ್ಲ ಅಲ್ಲಿ ತನ ಕಳೆಯಂಗಿಲ್ಲ ಸರ್. 1 ಎಕರೆ ರೌದಿ ಏನಾದರೂ ಸುಟ್ರಂದ್ರೆ 4,300 ರೂಪಾಯಿ ನೋಟಿಗೆ ಬೆಂಕಿ ಹಚ್ಚಿದಂಗೆ ನಮ್ಮ ರೈತರು. ಯಾಕಂದ್ರೆ ಅದರಲ್ಲಿ ಅಷ್ಟು ಏನು ಸಿಗ್ತದಲ್ಲ ಪೋಷಕಾಂಶಗಳು, ಅಷ್ಟು ಪೋಷಕಾಂಶಗಳು ಅದಾವೆ. ಮತ್ತು ಆ ಪೋಷಕಾಂಶಗಳನ್ನು ಸುಟ್ಟು ಮತ್ತು ಅಂಗಡಿಗೆ ಹೋಗಿ ಗೊಬ್ಬರ ತಂದು ಹಾಕೋದ್ರಾಗ ಏನೈತಿ, ಅದ್ರ ಬಗ್ಗೆ ಮುಖ್ಯ ಪೋಷಕಾಂಶಗಳು ಮತ್ತು ಅದರ ಸೆಕೆಂಡ್ರಿ 2ನೇ ದರ್ಜೆ ಪೋಷಕಾಂಶಗಳು ಅದರಲ್ಲಿ ಹೇರಳವಾಗಿರುವುದರಿಂದ ಅವುಗಳನ್ನು ನಿರ್ವಹಣೆ ಮಾಡೋದು. ಅದಕ್ಕೆ ದಯಮಾಡಿ ಈ ರೌದಿ ನಿರ್ವಹಣೆ ಮಾಡಿದ್ರೆ ನೀರು ಹಿಡ್ಕೋ ಶಕ್ತಿ ಹೆಚ್ಚಾಗ್ತದೆ, ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಾಗ್ತದೆ. ನಾವು ತಿಪ್ಪಿ ಗೊಬ್ಬರ ಹಾಕ್ತಾ ಇಲ್ಲ, ಸಾವಯವ ಗೊಬ್ಬರ ಹಾಕ್ತಾ ಇಲ್ಲ, ಗೊಬ್ಬರಗಳನ್ನು ಪರ್ಯಾಯವಾಗಿ ಇದನ್ನು ರೌದಿ ನಿರ್ವಹಣೆ ಮಾಡಿ ಅದನ್ನು ರೌದಿ ಕಳಿಸುವಂಗೆ ಮಾಡಬೇಕು. ಅದಕ್ಕೆ ಸಾಲ್ ಬಿಟ್ಟು ಸಾಲ್ ರೌದಿ ಹಾಕನ್ರಿ, ಅಥವಾ ನೀವು ಈಗೆಲ್ಲ ಸಾಲ್ನಾಗ ರೌದಿ ಇಡುವುದೇ ಆಯ್ತಂದ್ರೆ ಅದನ್ನು ಬುಕ್ನಿ ಮಾಡಿರಿ. ಈಗ ಮಷಿನ್ಲೆ ಕಟ್ ಮಾಡಿದ್ರೆ ಯಾವುದು ಸಮಸ್ಯೆ ಇಲ್ಲ, ಬಟ್ ಇವು ರೌದಿ ಬುಕ್ನಿ ಮಾಡುವಂತ ರೋಟ್ರಿ ಮಲ್ಚರ್ ಅಂತ ಬಂದವ ಅಥವಾ ಡಿ ಸ್ಲ್ಯಾಶರ್ ಅಂತ ಬಂದವ, ರೌದಿ ಬುಕ್ನಿ ಮಾಡಿರಿ. ಬುಕ್ನಿ ಮಾಡಿದ್ಮೇಲೆ ಅದ್ರ ಮ್ಯಾಲ

0: ಒಂದು 25 ಕಿಲೋ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಸಿಗ್ತದೆ ಒಂದು ಎಕರೆಗೆ 25 ಕಿಲೋನೇ ಹಾಕ್ತೀನಿ ಎಸ್ ಎಸ್ ಪಿ ಅಂತ. ಸಿಗಲಿಲ್ಲ ಅಂದರೆ ಎಸ್ ಎಸ್ ಪಿ ಸಿಗಲಿಲ್ಲ ಅಂದರೆ ಜಿಪ್ಸಮ್ ಅಂತ ಯಾವ ಸಿಗ್ತದೆ ಒಂದು 200 ಕಿಲೋ ಜಿಪ್ಸಮ್. ಅದು ಸಿಗಲಿಲ್ಲ ಅಂತ ಕೋರಿ ಪ್ರೆಸ್ ಮಡ್ ಅಂತ ಸಿಗ್ತದೆ ಇವ್ರದ್ದು ಮಳ್ಳಿ ಗೊಬ್ಬರ ಅಂತಾರೆ, ಅದೊಂದು 4 ಚೀಲ ರೌದಿ ಮೇಲೆ ಒಗದ್ರೆ ಅಂದ್ರೆ ರೌದಿ ಸಿ ಎನ್ ರೇಷೋ ಅಂತೀವಿ ಪ್ರತಿ ಎಕರೆಗೆ ಸರ್, ಅದನ್ನ ರೌದಿ ಮೆತ್ತಗೆ ಆಗ್ತದೆ. ಮೆತ್ತಗೆ ಆದ್ಮೇಲೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ರೌದಿ ಕಳಸು ಗೊಬ್ಬರ ಅಂತ ಸಿಗ್ತದೆ. ಒಂದು ಟನ್ನಿಗೆ ನಾವು 2 ಕಿಲೋ ರೆಕಮೆಂಡ್ ಮಾಡಿವಿ. ನಾ ಹೇಳಿದೆ ನೀವು 50 ಟನ್ ತೆಗ್ದಿರಿ ಅಂದ್ರೆ 5 ಟನ್ ರೌದಿ ಇರ್ತೈತಿ ಅಂದ್ರೆ ಒಂದು 10 ಕಿಲೋ ಅಂದಾಜು, 10 ಕಿಲೋ ರೌದಿ ಕಳಸು ಗೊಬ್ಬರ ಶಗ್ನಿ ನೀರ್ನಾಗ ಹಾಕಿ ಅದ್ರ ಮೇಲೆ ಚಿಮ್ಕಿಸ್ಬಿಟ್ರೆ ರೌದಿ ಕಳೆದು ಜಲ್ದಿ ಹೋಗ್ಬಿಡ್ತದೆ ಗೊಬ್ಬರ ಆಗ್ತದೆ. ಇಲ್ಲ ಸ್ಥಾನಿಕ ಎರೆಹುಳು ಕೃಷಿ ಮಾಡಂತ ಹೇಳ್ತೀವಿ. ಈಗ ಹೆಂಗಂದ್ರಿ ಚಕ್ರ ಬುಟ್ಟಿ ಮನ್ನಾ ಹೊಡಿದು ಒಂದು ಸ್ಪ್ರಿಂಕ್ಲರ್ ಹಚ್ಚೋದು ಆಮೇಲೆ ಒಂದು 5 ಕಿಲೋ ಎರೆಹುಳ ತಂದು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಗುಂಪು ಸ್ವಲ್ಪ ಸ್ವಲ್ಪ ಬಿಟ್ಬಿಟ್ರೆ ಚಾಪುಡಿ ಮಾಡಿ ಹೋಗಿತೈತೆ ಅದು ಗೊಬ್ಬರ ಆಗಿಬಿಡ್ತದೆ. ಇಲ್ಲ ಇನ್ನೂ ಇದು ಬಿಟ್ಟು ಈಗ ಗೋ ಕೃಪಾಮೃತ ಅಂತ ಹೇಳ್ತಾರೆ ಅದನ್ನು ಸಹ ತಾವು 200 ಲೀಟರ್ನಾಗ ತಂದು ಅದ್ರ ಮೇಲೆ ಹಾಕಿಬಿಟ್ರೆ ಅಂದರೆ ಅದು ಕಳೀತದೆ ಬೇಗ. ರೌದಿ ಕಳಿಸು ಗೊಬ್ಬರಗಳು ಭಾಳಷ್ಟು ಸಿಗ್ತಾವೆ, ಬಟ್ ವಿಶ್ವವಿದ್ಯಾಲಯದಲ್ಲಿ ನಾವು ಏನು ತಯಾರು ಮಾಡೀವಲ್ಲ ಸರ್, ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಾವಯವ ಕೃಷಿ ಸಂಸ್ಥೆ ಅಂತದ್ದು ಅದು ಭಾಳ ಒಳ್ಳೆ ಕ್ವಾಲಿಟಿ ಇದೆ. 80 ರೂಪಾಯಿ ಕಿಲೋ ನೀವು ಅಂದಾಜು 800 ರಿಂದ 1,000 ರೂಪಾಯಿ ಖರ್ಚು ಮಾಡಿದರೆ 4,500 ರೂಪಾಯಿ ಗೊಬ್ಬರನೂ ಹಾಕಿದಂಗಾಯ್ತು, ಭೂಮಿ ಫಲವತ್ತತೆ ಮಾಡಿದಂಗಾಯ್ತು, ಸಾವಯವ ಇಂಗಾಲ ಹೆಚ್ಚು ಮಾಡಿದಂಗಾಯ್ತು. ಸಾವಯವ ಇಂಗಾಲ ಒಂದೇ ಅಲ್ಲ, ರಸಸಾರ ಇವು ಏನು ಗುಣಧರ್ಮಗಳದವಲ್ರಿ ಅವೇ ನಿರ್ಧಾರ ಮಾಡ್ತಾವೆ ಇಳುವರಿಯನ್ನು. ಅದಕ್ಕೆ ತಾವು ಈ ರೌದಿ ನಿರ್ವಹಣೆಯನ್ನು ಸಮಗ್ರವಾಗಿ ರೈತರು ಸುಡದೆ ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಿಕೊಂಡು ಭೂಮಿಯನ್ನು ಒಳ್ಳೆ ಫಲವತ್ತತೆ ಮತ್ತು ಆರೋಗ್ಯಯುತವಾಗಿ ಮಾಡಲಿಕ್ಕೆ ಉಪಯೋಗಿಸ್ರಿ ಅಂತೇಳಿ ನನ್ನ ಕಳಕಳಿಯ ಮನವಿ.
1: ತುಂಬ ಸಂತೋಷ ಸರ್. ಅದೇ ರೀತಿ ಈ ಕುಳೆ ಕಬ್ಬಿನಲ್ಲಿ ಈ ಗೊಬ್ಬರ ಕೊಡೋದು ಅಂತೇಳಿ ನಮ್ಮ ರೈತರು ಹೇಳ್ತಿರ್ತಾರೆ, ಅದನ್ನು ಯಾವ ರೀತಿ ಯಾವ ಸಮಯದಲ್ಲಿ ಕೊಟ್ಟರೆ ಅದಕ್ಕೆ ಬೆಳೆಗೆ ಉತ್ತಮ ಅಂತೇಳಿ ತಾವು ಹೇಳ್ತೀರಿ?
0: ಸರ್ ಇಲ್ಲಿ ಕುಳೆ ಕಬ್ಬಿನಾಗ ಭಾಳಷ್ಟು ನಾ ಹೇಳಿದ್ನಲ್ಲ ಭೌತಿಕ ಮತ್ತು ಫಲವತ್ತತೆ ಭಾಳಷ್ಟು ಭೂಮಿ ಗಟ್ಟಿಯಾಗಿ ಕಡಿಮೆ ಆಗಿರ್ತದೆ. ಆಮೇಲೆ ಅದಕ್ಕೆ ತಾವು ಏನು ಮಾಡ್ಬೇಕಂದ್ರೆ ಇಲ್ಲಿ ರೌದಿನೂ ಉಳಿಸ್ತೀವಿ, ಆಮೇಲೆ ಅದ್ರ ಕೂಲಿ ಬಂದಿರ್ತಾವೆ ಎಲ್ಲ ಬಿದ್ದಿರ್ತಾವೆ. ಹಿಂಗಾಗಿ ಭೂಮಿಯಲ್ಲಿರುವಂಥ ಕನ್ನಿ ಕಾಣಲಾರದಂಥ ಜೀವಿಗಳು ಮನ್ಯಾಗಿರುವಂಥ ಪೋಷಕಾಂಶಗಳನ್ನು ತಿಂತಿರ್ತಾವೆ ಸುಡಲಿಲ್ಲ ಅಂದರೆ. ಅವಾಗ ನಿಮಗೇನಾಗ್ತದೆ ಈ ಬೆಳಿಗ್ಗೆ ಸಿಗಂಗಿಲ್ಲ. ಅದಕ್ಕೆ ಮುಂದೆ ಈ ಕುಳೆ ಕಬ್ಬಿನಾಗ ಒಂದು ಭಾಳ ಮಂದಿ ಎಲ್ಲರೂ ಹೇಳ್ತಾರೆ ರೀ ಕ್ಯಾದಗಿ ರೋಗ ಬರ್ತದೆ ಅಂತ, ಹಳದಿ ಹಳದಿ ಆಗ್ತದೆ ಬಿಳಿ ಬಿಳಿ ಆಗ್ತದೆ, ಲಘು ಪೋಷಕಾಂಶಗಳ ಕೊರತೆ ಇರ್ತದೆ ಇದ್ರಾಗ.
1: ಸರ್ ಅದಕ್ಕೆ ನೀರು ಜಾಸ್ತಿ ಆದ್ರೂ ಆಕೈತಿ ಅಂತ ಹೇಳ್ತಾರಲ್ಲ?
0: ಇಲ್ಲ ಸರ್, ಇದರಲ್ಲಿ ಸತುವಿನ ಮತ್ತು ಕಬ್ಬಿಣದ ಕೊರತೆ ಬಹಳ ಎದ್ಕಾಂತದೆ. ಅದರಲ್ಲಿ ಮಧ್ಯಮ ಆಳವಾದ ಕಪ್ಪು ಭೂಮಿ ಮತ್ತು ಆಳವಾದ ಕಪ್ಪು ಭೂಮಿಯಲ್ಲಿ ಸತು ಮತ್ತು ಈ ಕಬ್ಬಿಣದ ಕೊರತೆ ಯಾಕೆ ಹೆಚ್ಚು ಕಂಡು ಬರ್ತದಂದ್ರೆ ಅವು ಬೆಳಿಗ್ಗೆ ಸಿಗಲಾರ್ದಂತ ಫಾರ್ಮಿಗೆ ಹೋಗ್ತಾವ ರಿಯಾಕ್ಷನ್ ಆಗಿ, ಅದರಲ್ಲಿ ಕಪ್ಪು ಭೂಮಿಯಲ್ಲಿ ಹೆಚ್ಚು. ಅದಕ್ಕೆ ತಾವು ದಯಮಾಡಿ ರೈತ ಬಾಂಧವರು ಇಲ್ಲಿ ನಾಟಿ ಕಬ್ಬಿಗೆ ಹಾಕಿದ್ದೆಲ್ಲ ಸಿಗ್ತದೆ ಅಂತ ತಿಳ್ಕೊಬೇಡ್ರಿ. ನಾಟಿ ಕಬ್ಬಿಗೆ ಏನು ಮಾಡ್ಬೇಕು ಎಲ್ಲ ಇಲ್ಲೂ ಮಾಡಬೇಕು. ಮತ್ತು ಇಲ್ಲಿ ಉಲ್ಟಾ ನಾವು ಏನು ಹೇಳ್ತೀವಿ ಅಂದ್ರೆ ರೀ ಕುಳೆ ಕಬ್ಬಿಗೆ 4 ನೇ ಯೂರಿಯಾ ಹೆಚ್ಚು ಉಪಯೋಗ ಮಾಡಿ ಅಂತ ಹೇಳ್ತೀವಿ. ಅದಕ್ಕೆ ಮಣ್ಣು ಪರೀಕ್ಷೆ ಮಾಡಿಸ್ರಿ. ನೀವು ಮಣ್ಣು ಪರೀಕ್ಷೆ ಹೆಂಗಂತಂದ್ರೆ ನೀವು 15 ದಿವಸ ಮುಂಚೆ ಕಬ್ಬಿಗೆ ನೀರು ಬಿಡೋದು ಬಂದ್ ಮಾಡಿರ್ತೀರಿ ನಾಟಿ ಕಬ್ಬಿಗೆ, ಗೊಬ್ಬರನೂ ಜಲ್ದಿನೇ 6-7 ತಿಂಗಳಿಗೆ ಮುಗಿಸಿರ್ತಾರೆ. ನಡು ಕಬ್ಬಿನ ನಡುವಿನ ಸಾಲಿನಾಗಿಂದ ಮಣ್ಣು ತೆಗೆದು ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ. ಸರ್ ಇಲ್ಲಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಬಳಸೋಣ. ಆದ್ರೆ ಮಣ್ಣು ಪರೀಕ್ಷೆ ಮಾಡುವ ಮುಂಚೆ ತಿಪ್ಪಿ ಗೊಬ್ಬರ ನಾವು ಏನು 10 ಟನ್ ಹೇಳ್ತೀವಿ ಅಥವಾ ಎರೆಹುಳು ಗೊಬ್ಬರ 2 ಟನ್ ಹೇಳ್ತೀವಿ, ಕೋಳಿ ಗೊಬ್ಬರನೂ ಉಪಯೋಗ ಮಾಡ್ರಿ. ಅದು 6 ತಿಂಗಳ ತನಕ ಒಂದು ಸ್ವಲ್ಪ ಡಿಕಂಪೋಸ್ ಮಾಡಿ ಅದ್ರಾಗಿನ ಹೀಟ್ ಹೋಗಿ ಅದ್ರಾಗಿನ ಹೊಲಸುಗಳು ತ್ಯಾಜ್ಯಗಳು ಎಲ್ಲ ಹೊರಗೆ ಹೋಗಿದ್ದು ಅಂದರೆ ಅದನ್ನು ಬಳಸ್ಬೋದು. ಅದನ್ನು ಏನು ಮಾಡೋದು, ತಾವು ಅದನ್ನು ಹಾಕಿ ಹಾಕಿದ ನಂತರ ಅದರಲ್ಲಿ ಕಬ್ಬಿನ ಸಲ್ಪೇಟ, ಜಿಂಕ್ ಸಲ್ಪೇಟ 10 ಕಿಲೋ, ಮ್ಯಾಗ್ನೇಷಿಯಂ ಸಲ್ಪೇಟ 10 ಕಿಲೋ, ಆಮೇಲೆ ಬೋರಾನ್ 1 ಕಿಲೋ ಒಂದು ಎಕರೆಗೆ ಅವನು ಮಿಕ್ಸ್ ಮಾಡಿ ಹಾಕ್ರಿ. ಅವು ಲಘು ಪೋಷಕಾಂಶಗಳನ್ನ ರಸಗೊಬ್ಬರಗಳ ಜೊತೆ ಮಿಶ್ರಣ ಮಾಡಿ ಕೊಡಬೇಡಿ. ಅವು ಮಿಶ್ರಣ ಮಾಡಿ ಕೊಟ್ರೆ ನೀರು ಬಿಟ್ಟು ಹೋಗ್ಬಿಡ್ತಾವ, ಅವು ಯೂಸು ಆಗಂಗಿಲ್ಲ. ಅದಕ್ಕೆ ಇವನು ಕೊಟ್ಟು ಆಮೇಲೆ ಏನು ಮಾಡ್ರಿ, ಬಗಲ್ ಹರಿತಿರ್ತಿರ್ಲ ಸರ್, ನೀವು ಕೇಳಿದ್ರಿ ಸರ್, ಈಗ ಕುಳೆ ಕಬ್ಬಿನಾಗ ಇಮಿಡಿಯೇಟ್ ನೀರು ಯಾವಾಗ ಕೊಡಬೇಕು? ಮೊದಲ ಇದು ಕೋಲಿ ಸವರದು ಬಗಲ್ ಹರಿದು ಎಲ್ಲ ಮಾಡಿದ ಮೇಲೆ ಬಗಲ್ ಹರಿಯೋಕ್ಕಿಂತ ಮುಂಚೆ ಅದು ಹೇಳಿದ್ನಲ್ಲ ಮಷಿನ್ ಬಂದ ಅಂತ ಗೊಬ್ಬರ ಅವಾಗ ಕೊಟ್ಟೆ.
1: ಸರ್
0: ಈಗ ನಾವೇನು ಹೇಳ್ತೀವಿ ಇಲ್ಲಿ ನೀವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅಂತ ಹೇಳ್ತೀವಿ. ನೀವು ಮಣ್ಣೆಲ್ಲ ತಟಸ್ತಿತ್ತು ಎವರೇಜ್ ಇತ್ತು ಅಂದ್ರೆ ನಾವು ಹೇಳುವಂಥ ಒಂದು ಶೆಡ್ಯೂಲ್ ಅಂದ್ರೆ ಏನಂದ್ರೆ 10-26-26 ಅಥವಾ 12-32-16 12-32-16 ಅಥವಾ ಇನ್ನೊಂದು ಇತ್ರಾಗ ಸ್ಪೆಷಲ್ ಅದ 9-24-24 ಅಂತ ಹೇಳಿ. ಅದು ಇವು ಮೂರು ಈಗ ಏನಾಗ್ಯಾವ ರೀ, ಮೊದಲು ಸ್ವಲ್ಪ ನಾವು ಹೇಳ್ತಿದ್ವಿ ಇವೆಲ್ಲ ಕಾಸ್ಟ್ಲಿ ಆಗ್ಯಾವೀಗ ರೈತರಿಗೆ ತುಟಿಗೆ. ಅದಕ್ಕೆ ಇವು ಶಿಕ್ರ ಬಾ ಚಲೋ, ಇವು ಮೂರು ಇರ್ತಾವ ಕಾಂಪ್ಲೆಕ್ಸ್ ಗೊಬ್ಬರ ಕೊಟ್ಬಿಟ್ರೆ ಸಾಕು 2 ಚೀಲ ಒಂದ್ ಎಕರೆಗೆ.
1: ಎಲ್ಲಾನು 2 ಚೀಲ
0: ಇಲ್ಲ ಸರ್, ಮೂರಲ್ಲಿ ಯಾವ್ದಾದ್ರು ಒಂದು. ಇನ್ನ ಇಲ್ಲ ಇದು ತುಟ್ಟಿ ಆಗ್ತೈತೆ ಅಂದ್ರೆ 2 ಚೀಲ TSP ಅಂತ ಬಂದದೀಗ, ಟ್ರಿಪಲ್ ಸೂಪರ್ ಫಾಸ್ಫೇಟ್. ರೇಟ್ ಕಮ್ಮಿ ಅದ, DAP ಇದ್ದಂಗೆ ರೀ ಅದು, ಅದು ಅದ್ರಾಗ ಒಂದೇ ಐತಿ. DAP-ನಾಗ 2 ಇರ್ತಾವ, ಸಾರಜನಕ ಮತ್ತು ರಂಜಕ, ಇದ್ರಾಗ ರಂಜಕ ಒಂದ ಐತಿ TSP-ನಾಗ, ಅದು 2 ಚೀಲ. ಆಮೇಲೆ ಒಂದು ಎಷ್ಟಂದ್ರೆ 25 ಕಿಲೋ ಯೂರಿಯಾ, 25 ಕಿಲೋ ಪೊಟ್ಯಾಷ್. ಅವು ಮೂರು ಕಾಂಪ್ಲೆಕ್ಸ್ ಹಾಕಕ್ಕೆ ಆಗಂಗಿಲ್ಲ ಅಂದ್ರೆ ಇವು ನೇರವಾದ ಗೊಬ್ಬರಗಳನ್ನು ಹಾಕಿ

0: ಬಗಲ್ ಹರಿದು ಮುಚ್ಚಿ ನೀರ್ ಬಿಟ್ಬಿಟ್ರೆ ಸಾಕು, ಒಂದ್ ತಿಂಗಳಾದ್ಮೇಲೆ 30 ದಿವಸ.
1: ಬಗಲ್ ಹರಿದ ಮೇಲೆ ಎಷ್ಟು ದಿವಸಕ್ಕೆ ನೀರ್ ಬಿಡ್ಬೇಕು ಸರ್? ಅದು
0: ಬಗಲ್ ಹರಿದ್ಕೊಳ್ಳಿ ಇಮಿಡಿಯೇಟ್ ಸರ್ ನೀರ್ ಬಿಡ್ಲೇಬೇಕು. ಯಾಕಂದ್ರೆ ಬಗಲ್ ಹರಿದಾಗ ಹಳಿ ಬೇರೆ ಹರಿದಿರ್ತೀರಿ, ಅವಾಗ ಜರ್ಮಿನೇಷನ್ ಬರಂಗಿಲ್ಲ, ನಲಗ್ತೈತದು. ನೀರ್ ಬಿಡ್ಬೇಕ್ರಿ, ನೀರ್ ಬಿಟ್ಕೊಳ್ಳಿ ಹೊಸ ಬೇರೆ ಬರ್ತಾವ, ಬಂದ್ಕೊಳ್ಳಿ ಮತ್ತೆ ಅದು ಚಿಗ್ಯಾಕ ಚಲೋ ಆಗ್ತದೆ. ನೀರ್ ಇಮಿಡಿಯೇಟ್ ರೀ, ಬಗಲ್ ಎಲ್ಲ ನೆತ್ತಿ ಸವರ್ಕೊಂಡು ಬಿಡ್ಬೇಕು. ಬಿಟ್ಟ ಮೇಲೆ ಮುಂದೆ 1 ತಿಂಗಳಾದ್ಮೇಲೆ 50 ಕಿಲೋ ಯೂರಿಯಾ, 25 ಕಿಲೋ ಪೊಟ್ಯಾಶ್. ಮತ್ತೆ 1 ತಿಂಗಳಾದ್ಮೇಲೆ 50 ಕಿಲೋ ಯೂರಿಯಾ, 25 ಕಿಲೋ ಪೊಟ್ಯಾಶ್. ಮತ್ತೆ 1 ತಿಂಗಳಾದ್ಮೇಲೆ 50 ಕಿಲೋ ಯೂರಿಯಾ, 25 ಕಿಲೋ ಪೊಟ್ಯಾಶ್. ಮುಗಿತ್ರಿ, ಯಾಕಂದ್ರೆ 45 ದಿವಸದ ಆಲ್ರೆಡಿ ಅಲ್ಲಿ ಗದ್ದೆ ಐತಿ. ಮತ್ತೆ ನೀವು ಆಲ್ರೆಡಿ 1 ತಿಂಗಳು ಮುಂದೆ ಹೋಗಿವಿ, ಇದು ಕಟಾವು 1 ತಿಂಗಳು ಮೊದಲೇ ಬರ್ತದ್ರಿ. 1 ತಿಂಗಳಿಂದ 1.5 ತಿಂಗಳು ಮೊದಲೇ ಬರ್ತದೆ ನಾಟಿ ಕಬ್ಬಿಗಿಂತ. ಯಾಕಂದ್ರೆ ಎಲ್ಲ ಮುಗಿದು ಹೋಗ್ಯದ, ಖರ್ಚು ಇಲ್ಲಿ ಏನು ಭಾಳ ಇರಂಗಿಲ್ಲ. ಇಷ್ಟು ಗೊಬ್ಬರ ಹಾಕಿದ್ರೆ ಸಾಕು. ಜಿಂಕ್ ಸಲ್ಪೇಟ್, ಕಬ್ಬಿನ ಸಲ್ಪೇಟ್, ಬೋರಾನ, ಮ್ಯಾಗ್ನೇಶಿಯಂ ಸಲ್ಪೇಟ್ ಅವನು ಉಪಯೋಗ ಮಾಡಲೇಬೇಕು. ಲಘು ಪೋಷಕಾಂಶಗಳು ಇವು ಏನು ಅದು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಇಲ್ಲೇಲಿವು, ಇವು ಕೊಡಲೇಬೇಕು. ಮುಂದೆ ತಿಪ್ಪಿ ಗೊಬ್ಬರ ಕೊಡಲೇಬೇಕು, ಎರೆಹುಳ ಗೊಬ್ಬರ ಕೊಡಲೇಬೇಕು. ಇವನ್ನ ಗೊಬ್ಬರದ ಒಂದು ಶೆಡ್ಯೂಲ್ ಅಂದ್ರೆ 4 ಶೆಡ್ಯೂಲ್, 4. ಬಗಲ್ ಹರಿ ಮುಂದಾಗ ಬಗಲ್ ಹರೋದು 1 ತಿಂಗಳಿಗೆ 1 ತಿಂಗಳಿಗೆ 3 ತಿಂಗಳು ಅಷ್ಟಾದರೆ ಇಲ್ಲಿ ಬೋದ್ ಎರಸು ಟೈಮಿಗೆ ಇದನ್ನು ಮುಗಿಸ್ಬಿಡ್ಬೇಕು. ಆಮೇಲೆ ನೀವು ಬೋದ್ ಎರಸು ಟೈಮಿಗೆ ಇದ್ರಾಗ ಬೇಕಾದ್ರೆ ಜೈವಿಕ ಗೊಬ್ಬರಗಳು ಅಂತೇಳಿ ನಮ್ಮ ಕೃಷಿ ವಿಶ್ವವಿದ್ಯಾಲಯನಾಗ ಸಿಗ್ತಾವೆ. ಅವು PSB, ಟ್ರೈಕೋಡರ್ಮ, ಅಜೋಸ್ಪೈರ್ಲಮ್ಮ, ಅಥವಾ ಕನ್ಸೋರ್ಷಿಯ ಆಫ್ ಮೈಕ್ರೋ ಆರ್ಗ್ಯಾನಿಸಮ್, ಗ್ಲುಕನೋ ಎಸ್ಟೋಬ್ಯಾಕ್ಟರ್ ಅಂತೇಳಿ ಸಿಗಾಕತ್ತದೆ. ಇವೆಲ್ಲ ನಾವು ಇವು ಜೈವಿಕ ಗೊಬ್ಬರಗಳು ಕೆಲವೊಂದು ಪ್ರಮಾಣದಲ್ಲಿ ಅದಾವೆ. ನೀವು PSB, ಟ್ರೈಕೋಡರ್ಮ ಅವು 10 ಕಿಲೋ ಉಪಯೋಗ ಮಾಡಂತ ಹೇಳ್ತೀವಿ. ನೀವು ಗ್ಲುಕನೋ ಎಸ್ಟೋಬ್ಯಾಕ್ಟರ್ ಆದರೆ ಅದು ಲಿಕ್ವಿಡ್ ಇರ್ತದೆ, ಅದನ್ನೇ 2 ಲೀಟರ್ ಅಥವಾ ನೀವು 50 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ರೆ, ಎಲೆಗಳ ಮೇಲೆ ಸಿಂಪರಣೆ ಮಾಡಿದ್ರು ಸಾಕು. ಇಷ್ಟು ನಾವು ನಿರ್ವಹಣೆ ಮಾಡ್ಬೇಕ್ರಿ, ಇದನ್ನ ಮಾಡೋದಿಲ್ಲ. ಆಮೇಲೆ ದಯಮಾಡಿ ರೈತ ಬಾಂಧವರಿಗೆ ಡ್ರಿಪ್ ಇರಿಗೇಷನ್ ಇತ್ತಂದ್ರೆ ಡ್ರಿಪ್ನಾಗ ಇವನ್ ಬಿಡ್ರಿ. ನೀರ್ನಾಗ ಕರಗುವಂತದ್ದು ಯೂರಿಯಾ ಕರಗ್ತದೆ ಸರ್, ಫಾಸ್ಫರಿಕ್ ಆಸಿಡ್ ಐತಿ, ಆಮೇಲೆ ಬಿಳಿ ಬಣ್ಣದ ಪೊಟ್ಯಾಶ್, ಅದು ಇದೇ ಶೆಡ್ಯೂಲ್ನಾಗೆ ಬಿಡ್ರಿ. ನಾ ಏನ್ ಹೇಳಿದೆ, 40 ಕಿಲೋ ಫಾಸ್ಫರಿಕ್ ಆಸಿಡ್ ಕೊಡ್ರಿ ಬಗಲ್ ಹರಿ ಬಂದಾಗ, ಆಮೇಲೆ ಯೂರಿಯಾ ಮತ್ತೆ ಪೊಟ್ಯಾಶ್ 25 ಕಿಲೋ ಕೊಡ್ರಿ, ಮುಂದೆ 50 ಕಿಲೋ 25 ಕಿಲೋ ಇವೆಲ್ಲ ನೀರ್ನಾಗ ಕರಗ್ತಾವ. ಇಲ್ಲ ಇನ್ನು ಕೆಲವು ಮಂದಿ ನಾವು ಒಗೆದ ಬಿತ್ತಿ ಒಗಿಬೇಡ್ರಿ, ಬಿತ್ತರಿ ಅದನ್ನ ಸರಿಗೆ. ಬಿತ್ತು ಮಷೀನೇ ಬಂದಾವ ಅದ್ರೊಳಗೆ, ಅಗಲ ಅಂತರ್ ಸಾಲ್ನಾಗ ಕಬ್ಬು ಬೆಳೆದಿದ್ರೆ 4-5 ಫುಟ್ನಾಗ ಸಾಲಿಗೆ ದಂಡಿಗೆ ಮುಚ್ಕೋತಾವ, ಆಮೇಲೆ ನೀರು ಬಿಡ್ರಿ. ನೀವು ನೋಡ್ರಿ ಸಾಮರ್ಥ್ಯ ಬಳಕೆ ಹೆಚ್ಚಾಗ್ತದೆ, ಗೊಬ್ಬರದು ನೀರಿನ ಸಾಮರ್ಥ್ಯ ಬಳಕೆ ಹೆಚ್ಚಾಗ್ತದೆ, ಆಟೋಮೆಟಿಕ್ಲಿ ಇಳುವರಿ ಕೊಡ್ತದೆ. ಈಗ ಕೃತಕ ಬುದ್ಧಿ ಮತ್ತೆ ಬಂದತ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಹೊಸದು. ಅದ್ರಾಗ ಏನಿಲ್ಲ ಸರ, ಅದು ಬೆಳಿಗ್ಗೆ ಯಾವ ಪ್ರಮಾಣನಾಗ ಯಾವಾಗ ಎಷ್ಟು ಕೊಡ್ಬೇಕು ಅನ್ನೋದು ಹೇಳಾಗ್ತದೆ ಅಷ್ಟೇ, ಅದು ಸ್ಯಾಟಲೈಟ್ ಇಮೇಜ್ಗಳ ಮೂಲಕ.
1: ಈಗ ಕಸ ಅಂತರೂ ಎಲ್ಲ ಕಳೆಗಳು ಬರುವಂತರೂ ಎಲ್ಲ ಹೊಲಗಳಲ್ಲಿ ಸಾಮಾನ್ಯವಾಗಿರ್ತತಿ, ಅದರಲ್ಲಿ ಕುಳೆ ಕಬ್ಬಿನಲ್ಲಿ ಕಳೆಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೇಕಂತ ಹೇಳಿ?
0: ನಾವು ಏನು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿದ್ರೆ, ಆಮೇಲೆ ರೌದಿಯನ್ನು ಪ್ರತಿ ಸಾಲಿಗೆ ಹಾಕಿದ್ರೆ ಕಳೆಗಳ ಸಮಸ್ಯೆ ಬಹಳ ಕಡಿಮೆ ಇರ್ತದೆ. ಆದರೂ ಕಳೆಗಳು ಬರುವ ಸರ್, ಯಾಕಂದ್ರೆ ನೀರಾವರಿ ಬೆಳೆ ಇರೋದ್ರಿಂದ ನೀರಿನಾಗ ಕಳೆ ಬೀಜಗಳು ಇರ್ತಾವ, ಬರ್ತಾವ, ಹುಡ್ತಾವ. ಇಲ್ಲಿ ಮೊದಲಿಗೆ ನಮ್ದೇನು, ತಾವು ದಯಮಾಡಿ ಅಗಲ ಅಂತರ ಸಾಲಿನಾಗ ಕಬ್ಬು ಬೆಳೆದಿದ್ರೆ ಅಂದ್ರೆ ಹಸಿರಿಲ್ಲ ಗೊಬ್ಬರನ ಉಪಯೋಗ ಮಾಡಬಹುದು.
1: ಸೆಣಬು
0: ಹಾಕಿ ಅದನ್ನ ಸ್ವಲ್ಪ ಮುಚ್ಚಿಬಿಟ್ರೆ, ಸ್ವಲ್ಪ ನೀರು ಕೊಟ್ಬಿಟ್ರೆ ತಂಪಿದ್ರೆ ಎದ್ದು ಬಿಡ್ತದೆ, 35-40 ದಿವಸ ಕಸ ಹೇಳಂಗಿಲ್ಲ. ಆಮೇಲೆ ಅಂತರ ಬೆಳೆಗಳನ್ನ ಬೆಳಿಬಹುದು, ಯಾವ್ದಾದ್ರು ಅಂತರ ಬೆಳೆಗಳನ್ನ ತೆಗೆದುಕೊಡ್ರಿ. ಈಗ ಇತ್ತಿತ್ತಲಾಗಿ ಕಡ್ಲಿ ಹಾಕಾಕತ್ತಾರ್ರಿ ಸರ್
1: ಕಬ್ಬಿನಲ್ಲಿ,
0: ಕಬ್ಬಿನಲ್ಲಿ ನವೆಂಬರ್ನಾಗ ಕಡಿದ್ರು ನವೆಂಬರ್ ತನಕ ಕಡ್ಲಿ ಹಾಕಾಕತ್ತಾರೆ. ಇಲ್ಲಾಂದ್ರೆ ನೀವು ಅಲಸಂದಿ ತಗೋರಿ, ಆಮೇಲೆ ಹೆಸರು ತಗೋರಿ, ಉದ್ದು ತಗೋರಿ, ಅಂತರ ಬೆಳೆಯಾಗಿ ಸೋಯಾಬೀನ್ ಬೆಳೆಯಕತ್ತಾರ್ರಿ ನಮ್ಮ ಭಾಗನಾಗ, ಯಾಕಂದ್ರೆ ಬೀಜಕ್ಕೆ ಮಾಡ್ಕೋತಾರೆ, ಸೋಯಾಬೀನು ಬರ್ತದೆ. ಆಮೇಲೆ ಅದರದಿಂದ ಕಸನೂ ಆಗಂಗಿಲ್ಲ, ಯಾಕಂದ್ರೆ ಅವು ಎಲೆಗಳು ಅಗಲಾಗೋದ್ರಿಂದ. ಆಮೇಲೆ ಮೊದಲಿಗೆ ಏನು ಕಳೆ ಸಮಸ್ಯೆ ಆಗಂಗಿಲ್ಲರಿ, ಇಲ್ಲಿ ನಾಟಿ ಆದ್ಮೇಲೆ ಏನು ಕಳೆ ಹುಡ್ತೈತಲ್ಲ, ಅಂದರೆ ಇದು ನಾಟಿ ಮಾಡೋ ಮುಂದೆ ಕಳೆ ಇರೋದಿಲ್ಲ, ಯಾಕಂದ್ರೆ ರೌದ್ ಇರೋದ್ರಿಂದ ಎಲ್ಲ ಮೆತ್ತಗಾಗಿ ಹೋಗಿರ್ತದೆ. ಇಲ್ಲಿ ಕಳೆಗಳು ಆಮೇಲೆ ಹುಡ್ತಾವೆ, ಉದಯೋತ್ತರ ಕಳೆನಾಶಕಗಳನ್ನು ಇಲ್ಲಿ ಬಳಕೆ ಮಾಡ್ಬೋದು. ಇದು ಒಂದು ಟ್ರಿಸ್ಕೇಲ್ ಅಂತ ಹೇಳಿ ಸಿಗ್ತದೆ ಮಾರ್ಕೆಟ್ನಾಗೆ, ಟ್ರಿಸ್ಕೇಲ್ ಅಥವಾ ತ್ರಿಶೂಕ್. ಅದು ಏನಂದ್ರೆ 2-4-D ಮೆಟ್ರಿಬಿಜಿನ್ ಪೈರೋಜೋಸಲ್ಫಿರಾನ್ ಅಂತೇಳಿ ಕೆಮಿಕಲ್ ನೇಮ್. 5-6 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಕಳೆಗಳು 2 ಎಲೆ 4 ಎಲೆ ಇದ್ದಾಗ ಹೊಡೆದ್ರೆ ಕಂಟ್ರೋಲ್ ಆಗ್ತದೆ. ಮುಳಸಜ್ಜಿತ್ತಂದ್ರೆ ಒಂದು ವೆಸ್ನಿಟ್ ಕಂಪ್ಲೀಟ್ ಅಂತ ಬರ್ತದೆ, ಅದನ್ನು ಹೊಡ್ರಿ. ಇನ್ನು ಜೇಕಿತ್ತಪ್ಪ ಅಂದ್ರೆ ಟೈಜೋಮ ಅಥವಾ ಹೋಲಾ ಅಂತೇಳಿ ಬರ್ತಾವ, 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ 200 ಲೀಟರ್ ನೀರಿಗೆ ಬಳಕೆ ಮಾಡ್ಬೇಕು ಒಂದು ಎಕರೆಕ. ಅದನ್ನು ಉಪಯೋಗ ಮಾಡಿದ್ರೆ ಬಹಳಷ್ಟು ಕಳೆಗಳು ಹತೋಟಿ ಆಗ್ತಾವ.
1: ಅದೇ ರೀತಿ ಸರ್, ಈ ಕುಳೆ ಕಬ್ಬಿನಲ್ಲಿ ಈಗ ಬೇಸಿಗೆ ಸಮಯ ಬರ್ತಾ ಐತೆ, ಈ ಬೇಸಿಗೆ ಸಮಯದಲ್ಲಿ ಕುಳೆ ಕಬ್ಬಿನಲ್ಲಿ ಬರ ನಿರ್ವಹಣೆಯನ್ನ ಯಾವ ರೀತಿ ಮಾಡ್ಬೇಕಂತ
0: ಸರ್? ಸಾಲ್ ಬಿಟ್ಟು ಸಾಲ್ ರೌದಿ ಹಾಕತ್ ಹೇಳಿದೆ, ಖಾಲಿ ಇರೋ ಜಾಗದಲ್ಲಿ ನೀವು ಅಲ್ಲಿ ನೀರು ಹಾಸ್ರಿ, ಇನ್ನೊಂದು ರೌದಿ ಕಳಸು ಗೊಬ್ಬರ ಉಪಯೋಗ ಮಾಡ್ರಿ, ಆಮೇಲೆ ಕೊನೆ ನೀರು ಬಿಡುವಾಗ ಏನ್ ಮಾಡ್ರಿ, ಒಂದ್ ಸ್ವಲ್ಪ ಬ್ಯಾಸಿಗೆ ಒಳಗೆ ಸರ್ ಇದು ಸಿಲಿಕಾನ್ ಅಂತ ಹೇಳಿ ಸಿಗ್ತದೆ. ಈಗ ಕಬ್ಬನ ಬಗಲ್ ಹರದ ಮೇಲೆ ಒಂದು 80 ಕಿಲೋ ಸಿಲಿಕಾನ್ ನೆಲಕ್ಕೆ ಹಾಕಕ್ಕಾದ್ರೆ ಹಾಕ್ರಿ, ಅದು ಈ ಬರ ನಿರೋಧಕ ಶಕ್ತಿ ಕೊಡ್ತದೆ. ಇದನ್ನ ಸಂಶೋಧನೆಯಿಂದ ನಾವು ಕಂಡುಕೊಂಡಿವಿ, ಆಮೇಲೆ ಇದನ್ನ ತಾಂತ್ರಿಕತೆಯನ್ನು ಕೊಟ್ಟಿವಿ. ಇಲ್ಲ ಒಂದು ಪೊಟ್ಯಾಶ್ ಲಾಸ್ಟ್ ನೀರು ಬಿಡು ಮುಂದಾಗ ಯಾವಾಗರೆ ಭಾಳ ಬ್ಯಾಸಿಗೆ ಬತ್ತಂದ್ರೆ ಪೊಟ್ಯಾಶ್ ಒಂದು 25 ಕೆಜಿ ಪ್ರತಿ ಎಕರೆಗೆ ಎಕ್ಸ್ಟ್ರಾ ಕೊಡಂತ ಹೇಳ್ತೀವಿ. ಆಮೇಲೆ

0: ಎಲೆಗಳ ಮೇಲೆ ಪೋಷಕಾಂಶಗಳ ಸಿಂಪರಣೆ, ಅದು 19 ಇರ್ಬೋದು, 13.045 ಇರ್ಬೋದು, 5 ಗ್ರಾಮ್ದಿಂದ 10 ಗ್ರಾಮ್ ಸಣ್ಣದಿತ್ತು ಅಂದ್ರೆ 5 ಗ್ರಾಮ್, ದೊಡ್ಡದಾಗಿತ್ತು ಎಲೆ ಬಹಳ ಆಗಿದ್ದು ಅಂದ್ರೆ 10 ಗ್ರಾಮ್. ಈ ರೀತಿ ಯಾವಾಗ ಒಳಗೆ ಹೋಗಿ ಸಿಂಪರಣೆ ಮಾಡೋಕ್ಕಾಗ್ತದೆ, ಡ್ರೋನ್ಗಳ ಮೂಲಕವೂ ಮಾಡಿದ್ರು ಬರ್ತದೆ. ಆದರೆ ಈ ಸಿಲಿಕಾನ್ ಕೊಡೋದ್ರಿಂದ ಹೈಡ್ರೇಟೆಡ್ ಅಲ್ಯೂಮಿನಿಯಂ ಸಿಲಿಕೇಟ್ ಅಂತ ಹೇಳಿ ಸಿಗ್ತದೆ ಮಾರ್ಕೆಟ್ನಾಗ, ಕೌಲಿನ್ ಅಂತಾರೆ ಅದು, ಎಂಟಿ ಟ್ರಾನ್ಸ್ಪರೆಂಟ್ ಅಂತೀವಿ, ಅಂದರೆ ಎಲೆಗಳ ಮೂಲಕ ಬಾಷ್ಪೀಭವನ ಕಡಿಮೆ ಮಾಡ್ತದೆ. ಅದು 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಬ್ಯಾಸಿಗೆ ಬರೆದಾಗ ಮುಂಜಾನೆ ಅಥವಾ ಸಂಜೆ ಅದು ಹೊಡೆದ್ರಂದ್ರೆ ನೀರಿನಿಂದ ಬಾಷ್ಪೀಭವನ ಕಡಿಮೆ ಆಗ್ತದೆ ಸಿಲಿಕಾನ್ ಬಳಕೆ ಮಾಡೋದು.
1: ಕಬ್ಬಿಗೆ ಸ್ಪ್ರೇ ಮಾಡಬೇಕು,
0: ಹಾಂ ಕಬ್ಬಿಗೆ ಸ್ಪ್ರೇ ಮಾಡಬೇಕು ಸರ್, ಅಥವಾ ಆರ್ಥೋಸಿಲಿಸ್ಲಿಕ್ ಆಸಿಡ್ ಅಂತೇಳಿ ಬರ್ತದೆ. ಆಮೇಲೆ ಇನ್ನು ಇಲ್ಲಿ ಕುಳೆ ಕಬ್ಬಿನಾಗ ನೀರಿನ ನಿರ್ವಹಣೆ ಹೇಳ್ಬೇಕಂದ್ರೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊರಿ ಸರ್. ಈ ಹೈ ನೀರು ಬಿಡೋದ್ರಿಂದ ಒಂದು ನೀರು 400,000 ಲೀಟರ್ ನೀರು ಹೋಗ್ತದೆ, ಅದೇ ಡ್ರಿಪ್ ಮಾಡಿದ್ರೆ 32,000 ಲೀಟರ್ ನೀರು ಸರ್. ನೀರು ಕಡಿಮೆ ಹೋಗ್ತತಿ, ನನ್ನ ಬೆಳಿಗ್ಗೆ ನೀರು ಕಡಿಮೆ ನಿಂತೈತದೆ ಅಂತ ಅದನ್ನು ವಿಚಾರ ಮಾಡಬೇಡ್ರಿ. ಮಣ್ಣಿನ ನಿರ್ವಹಣೆನೂ ಭಾಳ ಇಂಪಾರ್ಟೆಂಟ್ ಅದು. ಈ ಹೈ ನೀರು ಹಾಸೋದ್ರಿಂದ ಏನಾಗತೈತ್ರಿ, ಮಣ್ಣಿನ ಕಣಗಳು ಎಲ್ಲ ನೀರು ತುಂಬಿಕೊಂಡ್ಬಿಡ್ತಾವೆ, ಅದು ಏನಾಗ್ಯದ ಅಂದ್ರೆ ಉಸಿರಾಡಂಗಿಲ್ಲ. ಮೊದಲು 3 ದಿವಸ, ಕೊನೆ 3 ದಿವಸ ಬರ ಆಗ್ತೈತಿ, ನಡು 4 ದಿವಸ ಅಟ್ಟ ಬೆಳಿತೈತಿ. ಅದಕ್ಕೆ ಹುಯ್ಯತ್ ನೀರು, ಈ ಡುಬುಕ್ ನೀರಾವರಿ ಪದ್ಧತಿ ಮಾಡ್ತಾರೆ ನಮ್ಮ ಸೈಡ್ ಎಲ್ಲ, ಅಂದ್ರೆ ರಾತ್ರಿ ನೀರು ಒಡ್ ಒಡದ ಒಗದ್ರಿ ಮಕ್ಕೋತಾರ ಒಡ್ ಮೇಲೆ ಆ ಕಡೆ ಒಂದು ಕಲ್ಲು ಒಗಿತಾರೆ, ಡುಮುಕ್ ಅಂತಂದ್ರೆ ಬಂದ್ ಮಾಡ್ತಾರೆ, ಅದನ್ನ ಮಾಡೋದು ಬೇಡ. ಅದಕ್ಕೆ ಇದನ್ನ ದಯಮಾಡಿ ರೈತ ಬಾಂಧವರು ನೀರಿನ ನಿರ್ವಹಣೆ ತೆಳ್ಳಗ್ ಬಿಡ್ರಿ, ಪದೇ ಪದೇ ಬಿಡ್ರಿ ಒಂದು, ಇಲ್ಲ ಡ್ರಿಪ್ ಇರಿಗೇಷನ್ ಅಳವಡಿಸ್ಕೊರಿ. ಇವನ್ ರೇನ್ ಪೈಪ್ ಅಂತಾರೆ, ರೇನ್ ಪೈಪ್ ಬೇಡ, ಭಾಳ ನೀರು ಹೋಗ್ತದ್ರಿ ಅದಕ್ಕೂ ಸರ್. ಹೈ ನೀರು ಬಿಟ್ರೆ ಒಂದು ನೀರಿಗೆ 400,000 ಲೀಟರ್ ನೀರು ಹೋಗ್ತದೆ, ರೇನ್ ಪೈಪ್ ಮಾಡಿದ್ರೆ 300,000 ಲೀಟರ್ ನೀರು ಹೋಗ್ತದೆ, ಅದೇ ಡ್ರಿಪ್ ಮಾಡಿದ್ರೆ ಬರೀ 32,000 ಲೀಟರ್ ನೀರು ಹೋಗ್ತದೆ.
1: ನೀರಿನ ಉಳಿತಾಯ ಆಕತಿ,
0: ಮಣ್ಣಿನ ಮಣ್ಣು ಸಮಸ್ಯಾತ್ಮಕವಾಗಿ ಆಗೋದು ಕಡಿಮೆ ಆಗ್ತದೆ, ಅದ್ರ ಬಗ್ಗೆ ಬಹಳ ವಿಚಾರ ಮಾಡೋದು ಸರ್. ಈಗ ಬಹಳಷ್ಟು ರೈತರು 170 ಟನ್ 180 ಟನ್ ತೆಗೆದವ್ರದೆಲ್ಲ ನಾವು ಕತೆಗಳನ್ನು ನೋಡಿವಲ್ಲ, ಎಲ್ಲರೂ ಹನಿ ನೀರಾವರಿ ಮತ್ತು ರಸಾವರಿ ಪದ್ಧತಿಯನ್ನು ಅಳವಡಿಸ್ಯಾರೆ. ಆಮೇಲೆ ಬಹಳಷ್ಟು ಏನಂತೀರಿ ನಾವು ನಿಖರವಾದ ಕೃಷಿ ಮಾಡ್ಯಾರ, ಅವ್ರು ನಿಖರ ಕೃಷಿದ ಅದರ ತತ್ವನೇ ಇದೆ, ಅದಕ್ಕೆ ಅದಕ್ಕೆ ಪ್ರಿಸಿಷನ್ ಅಗ್ರಿಕಲ್ಚರ್ ಅಂತೀವಿ.
1: ತುಂಬಾ ಸಂತೋಷ ಸರ್. ಅದೇ ರೀತಿ ಈ ಕುಳೆ ಕಬ್ಬಿನಲ್ಲಿ ಪ್ರಮುಖವಾದ ಕೀಟ ಮತ್ತು ರೋಗಗಳು ಯಾವ್ಯಾವಂತರಿ ಸರ್, ಅವುಗಳನ್ನು ಯಾವ ರೀತಿ ತಾವು ನಿರ್ವಹಣೆ ಮಾಡ್ಬೇಕಂತ
0: ಸರ್? ಇಲ್ಲಿ ಬಹಳಷ್ಟು ರೋಗಗಳು ಕೀಟಗಳು ಬರ್ತಾವೆ, ಆದ್ರೆ ಗೊನೆ ಹುಳ ಇದ್ದಲ್ಲಿ ನೀವು ರೌದಿ ಅಲ್ಲಿ ಇಡಬೇಡ್ರಿ, ಅದನ್ನ ರೌದಿ ಬೇಲರ್ದಿಂದ ಪೆಂಡಿ ಕಟ್ಟಿ ಅದನ್ನ ದಂಡಿಗೆ ತಗೊಂಬಂದು ಗೊಬ್ಬರ ಮಾಡಿ ಹಾಕ್ರಿ. ಮತ್ತೆ ರೌದಿ ಇತ್ತಪ್ಪ ಅಂದ್ರೆ ಗೊನೆ ಹುಳದ ಬಾಧೆ ಹೆಚ್ಚಾಗ್ತದೆ. ಆಮೇಲೆ ಸಸಿ ಸುಳಿ ಕೊರಕ, ಅಂತರ್ಗನಿಕೆ ಕೊರಕ, ತುದಿ ಸುಳಿ ಕೊರಕ, ಬೇರ್ ಕೊರಕ ಎಲ್ಲ ಬರ್ತಾವ. ರಸ ಇರುವ ಕೀಟಗಳು ಬಿಳಿ ನೊನ ಹೆಚ್ಚಾಗೈತ್ರಿ ನಮ್ಮ ಬಾಗ್ನಾಗ. ಆಮೇಲೆ ಥ್ರಿಪ್ಸ್ ನುಸಿ ಬರತ್ತದೆ, ಬಿಳಿ ಉನ್ನಿ ಬರತ್ತದೆ, ಎಲೆ ತಿನ್ನು ಕೀಟನಾಗ ಈ ಫಾಲ್ ಆರ್ಮಿ ವರ್ಮ್ ಅಂತ ಚಲೋ ಆಗೈತಲ್ಲ ಅದು ಬರತ್ತದೆ. ಆಮೇಲೆ ಇನ್ನು ಕಾಡ್ಗಿ ರೋಗ, ತುಕ್ ರೋಗ, ಶಿಡಿ ರೋಗ, ಆಮೇಲೆ ಕುಳೆ ಕುಳ್ಳಾಗುವ ರೋಗ ಇದ್ರಾಗ ಬರ್ತದೆ. ಅದಕ್ಕೆ ತಾವು ಎಲ್ಲರೂ ಏನಿಲ್ಲ, ಸಮಗ್ರ ಕೀಟ ನಿರ್ವಹಣೆ ಮಾಡ್ಬೇಕಾದ್ರೆ ಮಾಗಿ ಉಳುಮೆ ಮೊದಲು ನಾಟಿ ಕಬ್ಬನ್ಯಾಗ ಚೆನ್ನಾಗಿ ಮಾಡಿರ್ಬೇಕ್ರಿ. ಆಮೇಲೆ ಒಳ್ಳೆ ಬೀಜವನ್ನ ಆಯ್ಕೆ ಮಾಡ್ರಿ, ಇವು ರೋಗ ಇರ್ಲಾರ್ದಂತವು. ಆಮೇಲೆ ಬೆಳೆ 45 ದಿವಸ ಆದ್ಮೇಲೆ ಈ ಕಬ್ಬಿಗೆ ಮಣ್ ಮುಚ್ಚುವಂಗ ಮಣ್ ಇರ್ಸರಿ. ಆಮೇಲೆ ಸಮರ್ಪಕವಾದ ರಸಗೊಬ್ಬರಗಳ ನೀರಿನ ನಿರ್ವಹಣೆ ಮಾಡ್ರಿ. ಆಮೇಲೆ ಒಂದ್ ಸ್ವಲ್ಪ ಗೊನ್ನಿ ಹುಳದ ಬಾಧೆ ಇತ್ತಪ್ಪ ಅಂದ್ರೆ ತಾವು ಮೆಟ್ರೈಜಿಯಂ ಅಂತ ಹೇಳಿ ಸಿಗ್ತದೆ ನಮ್ಮಲ್ಲಿ, ಅದನ್ನ ಉಪಯೋಗ ಮಾಡ್ರಿ. ಮೆಟ್ರೈಜಿಯಂ ಎನ್ಸೋಪಿಲ್ 5 ಕಿಲೋ ಪ್ರತಿ ಎಕರೆಗೆ ನಾವು ಹೇಳ್ತೀವಿ, ಅದನ್ನ ತಾವು ಉಪಯೋಗ ಮಾಡ್ರಿ. ಇಲ್ಲಕ್ಕೆ 200 ಲೀಟರ್ ನೀರ್ನಾಗ 2 ಕಿಲೋ ಹಾಕ್ರಿ, 2 ಕಿಲೋ ಬೆಲ್ಲ ಹಾಕ್ರಿ, 2 ಕಿಲೋ ದ್ವಿದಳ ಧಾನ್ಯದ ಹಿಟ್ಟು ಹಾಕಿ ಒಮ್ಮೆ ಕಲಿಸಿ 7 ದಿನ ಇಡ್ರಿ. ಅದನ್ನ 180 ಲೀಟರ್ ಸೋಸಿ ಡ್ರಂಚಿಂಗ್ ಮಾಡ್ರಿ, ಮತ್ತೆ 20 ಲೀಟರ್ ಉಳಿಸ್ಕೋರಿ, ಅದನ್ನ 200 ಲೀಟರ್ ನಾ ಏನ್ ಹೇಳಿದ್ ಮತ್ತೆ ಅದೇ ಮಾಡ್ರಿ. ಒಂದ್ 4 ಸತ ಆದ್ಮೇಲೆ ಮತ್ತೆ ನಮ್ಮ ಕಡೆ 2 ಕಿಲೋ ಬಂದು ಹೋಯ್ರಿ. ಆಮೇಲೆ ಇನ್ನು ಗೆದ್ದಲು ಹುಳ ಇದ್ರೆ ರಾಣಿ ಹುಳ ಪತ್ತೆ ಹಚ್ಚಿ ಸಾಯಿಸ್ರಿ. ಸುಳಿ ಕೊರೆ ಹುಳ ಇತ್ತಂದ್ರೆ ಅದನ್ನ ತೆಗೆದು ನಾಶಪಡಿಸ್ರಿ. ಆಮೇಲೆ ಒಣಗಿದ ಗರಿಗಳು ಅದನ್ನೇ ಹೇಳಿದ್ನಲ್ಲ ಸರ್, ಒಣಗಿದ ಗರಿಗಳು ಸತ್ತ ಎಲೆಗಳು 5 ತಿಂಗಳು ಆದ್ಮೇಲೆ ಕಿತ್ಕಿತ್ ತೆಗಿಬೇಕು, ಇಲ್ಲಕಂದ್ರೆ ಅವೇ ರೋಗಕ್ಕೆ ಅಲ್ಟರ್ನೇಟ್ ಹೋಸ್ಟ್ ಅಂತೇಳಿ ಆಕ್ಟ್ ಆಗ್ತಾವ. ಇನ್ನು ಜೈವಿಕ ಕ್ರಮಗಳು ಸಾಕಷ್ಟು ಅದಾವ. ಈ ಟ್ರೈಕೋಡರ್ಮ ತತ್ತಿ ಪರತಂತ್ರ ಜೀವಿಗಳು ಕೊಡ್ತಾರೆ ಸರ್, ಪ್ರತಿ ಹೆಕ್ಟರ್ಗೆ 50-60 ಸಾವಿರ ಬಿಡು ಅಂತ ಹೇಳ್ತೀವಿ. ಈ ಬೈಲೊಂಗಲ್ದಲ್ಲಿ ಕೃಷಿ ಇಲಾಖೆಯಲ್ಲಿ ಕೊಡ್ತಾರೆ, ಅದನ್ನ ತೊಗೊಂಬಂದು ಮಾಡ್ರಿ. ಇಲ್ಲಕ್ಕೆ ಮಹಾರಾಷ್ಟ್ರದಲ್ಲಿ ಸಿಗ್ತಾ ಇದಾವೆ. ಇನ್ನು ಗೊನ್ನೆ ಒಳಕ್ಕೆ ಮೆಟ್ರೈಜಿಯಂ ಅನ್ಸೋಪಿಲೆ ಉಪಯೋಗ ಮಾಡ್ರಿ. ಬಿಳೆ ಉಣ್ಣೆ ಬಾಧೆ ಇತ್ತಪ್ಪ ಅಂದ್ರೆ ಡೈಪಾ ಮತ್ತು ಮೈಕ್ರೋಮಾಸ್ ಉಪಯೋಗ ಮಾಡ್ರಿ. ಆಮೇಲೆ ರಾಸಾಯನಿಕ ಕ್ರಮಗಳಂದ್ರೆ ತಾವು ಈ ಸಂಯುಕ್ತ ಕೀಟನಾಶಕ ಸಿಗ್ತದ್ರಿ ಜನವರಿ ಫೆಬ್ರವರಿಗೆ ಕುಳೆ ಬಿಟ್ರಂದ್ರೆ, ಅದು ಇಮ್ಡಾಕ್ ಲೋಪಿಡ್ ಮತ್ತು ಪಿಪ್ರೋನಿಲ್ ಅಂತ ಎರಡು ಕಾಂಬಿ ಇದ್ದಿದ್ದು ಅದು ಸಿಗ್ತದೆ ಮಾರ್ಕೆಟ್ನಾಗ. 5 ಗ್ರಾಮ್ ಪ್ರತಿ 15 ಲೀಟರ್ ನೀರಿಗೆ ಹಾಕಿ ಡ್ರಂಚಿಂಗ್ ಮಾಡ್ರಿ. ಆಮೇಲೆ ಇಲ್ಲಕ್ಕೆ ಕ್ಲೋರೋಪೈರಿಪಾಸ್ 50 cc ಸಿಕ್ತಂದ್ರೆ 10 ml ಹಾಕ್ರಿ. ಆಮೇಲೆ ತುಕ್ ರೋಗ ಬಂತಂದ್ರೆ ಸಾಫ್ ಅಂತ ಹೇಳಿ ಸಿಗ್ತದೆ ಮಾರ್ಕೆಟ್ನಾಗ, ಅಥವಾ ಇನ್ನೊಂದು ಅಮಿಸ್ಟಾರ್ ಟಾಪ್ ಅಂತ ಹೇಳಿ ಸಿಗ್ತದೆ. ಸಾಫ್ ಆದರೆ ನಿಮ್ಗೆ 2 ಗ್ರಾಮ್, ಅಮಿಸ್ಟಾರ್ ಟಾಪ್ ಆದರೆ 1 ml ಪ್ರತಿ ಲೀಟರ್ ನೀರಿಗೆ, ಅದ್ರ ಜೊತೆ 0050 ಪೊಟ್ಯಾಶ್. ಇಲ್ಲಕ್ಕೆ ನೀರಿನ ಕರ್ಗು ಪೊಟ್ಯಾಶ್ ನಿಮ್ಮ ಮನೆಯಾಗೆ ಇದ್ರೆ 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕ್ರಿ. ಈ ರೀತಿ ಉಪಯೋಗಿಸಿದ್ರೆ ನಾವು ಬಹಳಷ್ಟು ರೋಗ ಕೀಟಗಳನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು.
1: ತುಂಬಾ ಸಂತೋಷ ಸರ್. ಇಲ್ಲಿ ತನಕ ನಮ್ಮ ರೈತರಿಗೆ ಈ ಕುಳೆ ಕಬ್ಬು ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿ ಹೇಳಿದ್ರಿ. ಈ ಎಲ್ಲಾ ಕ್ರಮಗಳನ್ನ ಅವರು ಕೈಗೊಂಡ್ರ ಈ ಕುಳೆ ಕಬ್ಬಿನಲ್ಲಿ ಸರಾಸರಿ ಎಷ್ಟು ಇಳುವರಿ ಬರ್ತದೆ ಅಂತ ಹೇಳ್ತೀರಿ?
0: ಸರ್, ಈಗ ನಾಟಿ ಕಬ್ಬಿನಾಗ 50 ಟನ್ ತೆಗೆ ಅವ್ರು ಇದ್ದಾರಂದ್ರೆ ಒಂದು ಎಕರೆಕ್ಕೆ, ಅವರು ಕುಳೆ ಕಬ್ಬಿನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ, ರೌದಿ ಹಿಡ್ಕೊಂಡು ಎಲ್ಲ ಮಾಡಿದ್ರೆ ಅದಕ್ಕಿಂತ 15-20% ಅಂದ್ರೆ ಸರ್, 50 ಟನ್ ತೆಗೆಯವರು 60 ಟನ್ ಕುಳೆದಿಂದ ತಕ್ಕೋಬಹುದು

0: ನಾನಿದು ಸರಾಸರಿ ಹೇಳಿದೆ 50 ಟನ್ ತೆಗೆಯವರು ಒಂದು ಎಕರೆಕ್ಕೆ. ಈಗ 100 ಟನ್ ತೆಗೆದವರು, 150 ಟನ್ ತೆಗೆದವರು, 120 ಟನ್ ತೆಗೆದವರು ಅದಾರೆ, 80 ಟನ್ ತೆಗೆದವರು ಅದಾರೆ. ಅವರು ಕುಳೆ ಕಬ್ಬಿನಾಗ 15-20% ನಾಟಿ ಕಬ್ಬಿನಕ್ಕಿಂತ ಹೆಚ್ಚು ಇಳುವರಿ ತೆಗೆದುಕೊಳ್ಬೋದು. ಅದಕ್ಕಾಗಿ ನಾನು ನಿಖರವಾಗಿ ಹೇಳೋದಿಲ್ಲ, ಎಲ್ಲ ರೈತ ಬಾಂಧವರು ತಾವು ನಾಟಿ ಕಬ್ಬಿನಾಗ ಇಳುವರಿ ತೆಗೆದಿರ್ತೀರಿ, ನಿಮ್ಮ ಕಡೆ ಇದ್ದೇ ಇರ್ತದೆ ಅದ್ರ ಲೆಕ್ಕ. ಅದಕ್ಕಿಂತ ಒಂದು 20% ಹೆಚ್ಚಿಗೆ ತೆಗಿಬಹುದು ಇದರಲ್ಲಿ. ಆದ್ರೆ ಇವೆಲ್ಲ ನಿರ್ವಹಣಾ ಪದ್ಧತಿಗಳನ್ನ
1: ಅಳವಡಿಸ್ಕೋಬೇಕು,
0: ಇಲ್ಲ ಅಂದ್ರೆ ಕುಳೆ ಕಬ್ಬಿನ ಇಳುವರಿ ಇನ್ನೂ ಕಡಿಮೆ ಆಗ್ತದೆ. ದಯಮಾಡಿ ರೈತ ಬಾಂಧವರು, 50% ಕುಳೆ ಕಬ್ಬಿನ ಕ್ಷೇತ್ರ ಇರ್ತದೆ ಸರ್ ಫ್ಯಾಕ್ಟರಿ ಅವರಿಗೆ.
1: ತುಂಬಾ ಸಂತೋಷ ಸರ್, ಇಲ್ಲಿ ತನಕ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಯಾರಾದರೂ ರೈತರು ಈ ಕುಳೆ ಕಬ್ಬಿನ ಕುರಿತು ತಮ್ಮಿಂದ ಸಲಹೆ ಸೂಚನೆಗಳನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಹೇಳ್ತೀರಿ?
0: ಹಾಂ ಸರ್, ನನ್ನ ನಂಬರು 9448752119. ಒಂದೇ ಒಂದು ವಿನಂತಿ ಅಂದರೆ, ತಾವು ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಚಿಕ್ಕದಾಗಿರಲಿ ಚೊಕ್ಕದಾಗಿರಲಿ, ತಮ್ಮ ಹತ್ರ ಒಂದು ಪೆನ್ನು ಮತ್ತು ಏನಾದರೂ ಬರ್ಕೊಳ್ಳಿಕ್ಕೆ, ಯಾಕಂದ್ರೆ ನೀವು ಬರಿಲ್ದೆ ಆಮೇಲೆ ನಂಗೆ ಪದೇ ಪದೇ ಕೇಳಿದರೆ ನಂಗೆ ಸಿಗೋದಿಲ್ಲ. ಆಮೇಲೆ ಸಂಜೆ 6-7 ಸಂಜೆ 6-7 ಒಳಗೆ ಬೇಕಾದಾಗಿನ ತಾವು ಕರೆಗಳನ್ನು ಮಾಡಿದಾಗ ನಾನು ಕರೆಗಳನ್ನು ತೆಗೆದುಕೊಳ್ತೀನಿ. ತೆಗೆದುಕೊಳ್ಳಿಲ್ಲ ಅಂದರೆ ನಾನು ಮತ್ತೆ ಅದೇ ಟೈಮ್ನಲ್ಲಿ ಹಚ್ಚರಿ, ಯಾಕಂದರೆ ಬೆಳಗ್ಗೆಯಿಂದ ನಾನು ವಿಶ್ವವಿದ್ಯಾಲಯದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡೋದ್ರಿಂದ ಬೆಳಗ್ಗೆ ನಾನು ಫೋನು ಸ್ವಲ್ಪ ಎತ್ತೋದಿಲ್ಲ. ತಾವು ದಯಮಾಡಿ ವಾಟ್ಸಪ್ ಗ್ರೂಪ್ ಮಾಡಿ ತಾವು ಮೆಸೇಜ್ಗಳನ್ನು ಕಳಿಸಿದ್ರೆ ಇಮಿಡಿಯೇಟ್ ನಾನು ರಿಯಾಕ್ಷನ್ ಮಾಡ್ತೀನಿ, ಅದಕ್ಕೆ ಹಾಕ್ತೀನಿ.
1: ಆತ್ಮೀಯರೇ, ಡಾಕ್ಟರ್ ಎಸ್ ನೂಲಿ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 9448752119 ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಎಸ್ ನೂಲಿ ಅವರಿಂದ ಸಲಹೆ ಸೂಚನೆಗಳನ್ನು ತಾವು ಪಡಿಬಹುದು. ಡಾಕ್ಟರ್ ಎಸ್ ನೂಲಿ ಅವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಈ ಕುಳೆ ಕಬ್ಬಿನ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಕುಳೆ ಕಬ್ಬು ನಿರ್ವಹಣೆ ಕುರಿತು ಸಂಕೇಶ್ವರದ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಬೇಸಾಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಸ್ಎಸ್ ನೂಲಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ಆರಂಭ ಆಕಾಶವಾಣಿ. ಈಗ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
4: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
5: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
4: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
5: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರಿಗೂ.
6: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ. ಆರ್ಥಿಕ ಸೇರ್ಪಡೆ ಮತ್ತು ಉದ್ಯಮಶೀಲತೆಯಿಂದ ಹಿಡಿದು ಶಿಕ್ಷಣ, ಆರೋಗ್ಯ ರಕ್ಷಣೆ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತದವರೆಗೆ ಮಹಿಳೆಯರು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಡ್ರೋನ್ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯು ಅವಕಾಶದ ಹೊಸ ಮಾರ್ಗಗಳನ್ನು ತೆರೆಯುತ್ತಿವೆ ಎಂದರು. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮತ್ತಷ್ಟು ಹೆಚ್ಚಿಸಲು ಕೆಲಸ ಮಾಡಿದೆ ಮತ್ತು ಇದು ಎಲ್ಲಾ ಕ್ಷೇತ್ರಗಳಲ್ಲಿ ಗೋಚರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಫ್ರಾನ್ಸ್ನ ನೀಸ್ನಲ್ಲಿ ಇದೇ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುಯಲ್ ಮ್ಯಾಕ್ರೋನ್ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮ

0: ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಜಾಗತಿಕ ಅಗತ್ಯಗಳನ್ನು ಪೂರೈಸುವ ಭಾರತದ ಮುಂದಿನ ತಲೆಮಾರಿನ ನಾವೀನ್ಯತೆಗಳು, ವ್ಯಾವಹಾರಿಕ ಪ್ರಸ್ತಾವನೆಗಳು ಮತ್ತು ಆವಿಷ್ಕಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾವಿರಾರು ಪ್ರಸ್ತಾವನೆಗಳ ಪೈಕಿ ಪರಿಶೀಲನೆ ನಂತರ ಕೇಂದ್ರ ಶಿಕ್ಷಣ ಇಲಾಖೆಯು 120 ನವೋದ್ಯಮಗಳನ್ನು ಆಯ್ಕೆ ಮಾಡಿದೆ. 13 ಆದ್ಯತಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಸ್ಟಾರ್ಟ್ಅಪ್ಗಳು ಭಾರತದ 20 ಹೆಚ್ಚು ಪ್ರಮುಖ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿವೆ ಎಂದು ಅವರು ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿ ಪ್ರದೇಶಗಳಲ್ಲಿ ಬೇಲಿ ಹಾಕುವ ಕೆಲಸ ಆರಂಭವಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಪ್ರಯುಕ್ತ ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕಲು ಜನರು ತಮ್ಮ ಭೂಮಿಯನ್ನು ನೀಡುತ್ತಿದ್ದಾರೆ. ನ್ಯಾಯಯುತ ಬೆಲೆ ನೀಡುವ ಮೂಲಕ ಪಶ್ಚಿಮ ಬಂಗಾಳ ಸರ್ಕಾರವು ಸಾಮಾನ್ಯ ಜನರಿಂದ ಭೂಮಿಯನ್ನು ತೆಗೆದುಕೊಂಡು ಬಿಎಸ್ಎಫ್ಗೆ ಹಸ್ತಾಂತರಿಸುತ್ತಿದೆ ಎಂದು ತಿಳಿಸಿದ ಅವರು, ಒಳ ನುಸುಳುವಿಕೆಯನ್ನು ತಡೆಯಲು ಗಡಿಗಳಲ್ಲಿ ಬೇಲಿ ಹಾಕುವುದು ಒಂದು ಪ್ರಮುಖ ಕೆಲಸ ಎಂದು ಹೇಳಿದರು. ಗಡಿಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಬದ್ದತೆಯನ್ನು ಭಾರತ ಮತ್ತು ಬಾಂಗ್ಲಾದೇಶ ಪುನರುಚ್ಚರಿಸಿವೆ. ಗಡಿ ಭದ್ರತಾ ಪಡೆ ಮತ್ತು ಬಾಂಗ್ಲಾದೇಶದ ಗಡಿ ಕಾವಲು ಪಡೆಗಳ ನಡುವಿನ 57ನೇ ಮಹಾನಿರ್ದೇಶಕರ ಮಟ್ಟದ ಗಡಿ ಸಮನ್ವಯ ಸಮಾವೇಶ ಜೂನ್ 8ರಿಂದ 11ರವರೆಗೆ ನವದೆಹಲಿಯ ಬಿಎಸ್ಎಫ್ ಪ್ರಧಾನ ಕಚೇರಿಯಲ್ಲಿ ನಡೆಯಿತು. ಹಾಲಿ ಗಡಿ ಪರಿಸ್ಥಿತಿಯನ್ನು ಪರಿಶೀಲಿಸಲು ಹಾಗೂ ಗಡಿ ಭದ್ರತೆ ಮತ್ತು ಗಡಿ ನಿರ್ವಹಣೆಗೆ ಸಂಬಂಧಿಸಿದ ಪರಸ್ಪರ ಕಾಳಜಿಯ ಸಮಸ್ಯೆಗಳನ್ನು ಚರ್ಚಿಸಲು ಸಮಾವೇಶ ಒಂದು ಪ್ರಮುಖ ವೇದಿಕೆಯನ್ನು ಒದಗಿಸಿತು. ಸಂಘಟಿತ ಗಸ್ತನ್ನು ಮತ್ತಷ್ಟು ಬಲಪಡಿಸಲು, ನೈಜ ಸಮಯದ ಮಾಹಿತಿ ಹಂಚಿಕೆಯನ್ನು ಸುಧಾರಿಸಲು ಮತ್ತು ಗಡಿಯಾಚೆಗಿನ ಅಪರಾಧ ಜಾಲಗಳ ವಿರುದ್ದ ಜಂಟಿ ಪ್ರಯತ್ನಗಳನ್ನು ತೀವ್ರಗೊಳಿಸಲು ಉಭಯ ದೇಶಗಳು ಪರಸ್ಪರ ಒಪ್ಪಿಕೊಂಡವು. ಸಮಾವೇಶದಲ್ಲಿ ಬಿಎಸ್ಎಫ್ ಮಹಾನಿರ್ದೇಶಕ ಪ್ರವೀಣ್ ಕುಮಾರ್ ನೇತೃತ್ವ ನಿಯೋಗ ಮತ್ತು ಬಾಂಗ್ಲಾದೇಶ ಗಡಿ ಕಾವಲು ಪಡೆಯ ಮಹಾನಿರ್ದೇಶಕ ಮೇಜರ್ ಜನರಲ್ ಮೊಹಮ್ಮದ್ ಅಶ್ರಫುಜ್ಮಾನ್ ಸಿದ್ದಿಕಿ ನೇತೃತ್ವದ ಬಾಂಗ್ಲಾದೇಶ ನಿಯೋಗ ಭಾಗವಹಿಸಿತ್ತು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025ನೇ ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು, ಕರ್ನಾಟಕದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಈ ಗೌರವದ ಬಗ್ಗೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು.
1: ನಮ್ಮ ಫೌಂಡೇಶನ್ ಅಂತ ಏನ್ ಕರೀತಾರೆ ಅದು ರಂಗಭೂಮಿ. ಆ ರಂಗಭೂಮಿಯಿಂದಾಗಿ ನಾವು ಒಂದೊಂದೇ ಮುಂದೆ ಹೆಜ್ಜೆ ಇಡ್ತಾ ಆದರ್ತಾ ಹೋಗ್ತಾ ಇದ್ದೀವಿ. ಇವತ್ತು ದೃಶ್ಯ ಮಾಧ್ಯಮ ಒಂದು ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಂತ ಅಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಕಲೆಯ ಮೂಲ ಸೆಲೆಯಿಂದ ನಮಗೆ ಮಾತೃ ಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ. ನನಗೆ 10 ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಇಲ್ಲಿ ಬಂದಂತ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ ಜ್ಞಾಪಿಸ್ತಾ ಇದೆ.
0: ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಖ್ಯಾತ ಯಕ್ಷಗಾನ ಕಲಾವಿದ ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ದ ರುದ್ರವೀಣಾ ವಾದಕಿ ವಿದುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವಾಲಯ ಇಂದು ಅಮೆರಿಕದ ರಾಯಭಾರಿಯನ್ನು ಕರೆಸಿ ಒಮನ್ ಕೊಲ್ಲಿಯಲ್ಲಿ ಭಾರತೀಯ ನಾವಿಕರು ಇದ್ದ ವಾಣಿಜ್ಯ ಹಡಗುಗಳ ಮೇಲೆ ಅಮೆರಿಕದ ನೌಕಾಪಡೆಗಳು ನಡೆಸುತ್ತಿರುವ ನಿರಂತರ ದಾಳಿಗಳ ಬಗ್ಗೆ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿಯು ಅಮೆರಿಕದ ರಾಯಭಾರಿಯನ್ನು ಭೇಟಿ ಮಾಡಿದರು. ಇಂತಹ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಕಠಿಣ ಸಮಯದಲ್ಲಿ ಸೂಕ್ಷ್ಮ ಪ್ರದೇಶದಲ್ಲಿ ಅಂತಾರಾಷ್ಟೀಯ ಕಡಲ

ವಾಣಿಜ್ಯದ ಸುರಕ್ಷತೆ, ಭದ್ರತೆ ಮತ್ತು ಸ್ಥಿರತೆಯನ್ನು ಹಾಳು ಮಾಡುತ್ತದೆ ಎಂದು ಸಚಿವಾಲಯ ಹೇಳಿದೆ. ಅಮೆರಿಕದ ರಾಯಭಾರಿಗೆ ವಿದೇಶಾಂಗ ಸಚಿವಾಲಯ ಸಮನ್ಸ್ ಜಾರಿ ಮಾಡಿರುವುದು ಇದು ಎರಡನೇ ಬಾರಿ. ಅಮರನಾಥ ಯಾತ್ರೆ ಕೈಗೊಳ್ಳುವ ಭಕ್ತರಿಗೆ ಅತ್ಯುನ್ನತ ಮಟ್ಟದ ಭದ್ರತೆ ಮತ್ತು ಸುಗಮ ತೀರ್ಥಯಾತ್ರೆಯ ಅನುಭವವನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಶ್ರೀ ಅಮರನಾಥ ಯಾತ್ರೆಯ ಸನ್ನದ್ದತೆಯನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಡ್ರೋನ್ಗಳು, ಸಿಸಿಟಿವಿ ಕಣ್ಗಾವಲು ಮತ್ತು ಸುಧಾರಿತ ಮೇಲ್ವಿಚಾರಣಾ ವ್ಯವಸ್ಥೆಗಳಂತಹ ಆಧುನಿಕ ತಂತ್ರಜ್ಞಾನಗಳ ವ್ಯಾಪಕ ಬಳಕೆಯೊಂದಿಗೆ ಭದ್ರತಾ ಚೌಕಟ್ಟನ್ನು ಮತ್ತಷ್ಟು ಬಲಪಡಿಸುವಂತೆ ಭದ್ರತಾ ಪಡೆಗಳಿಗೆ ನಿರ್ದೇಶಿಸಿದರು. ಯಾತ್ರಿಕರ ನೋಂದಣಿ, ವಸತಿ, ಆರೋಗ್ಯ ಸೇವೆಗಳು, ವಿಪತ್ತು ನಿರ್ವಹಣೆ ಮತ್ತು ಇತರ ಎಲ್ಲ ಅಗತ್ಯ ಸೌಲಭ್ಯಗಳಿಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲಾಗುವುದು ಎಂದು ಸಚಿವ ಅಮಿತ್ ಶಾ ಹೇಳಿದರು. ಸಭೆಯಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಬಿ ಮಹಾನಿರ್ದೇಶಕರು ಭಾಗವಹಿಸಿದ್ದರು. ಅಮರನಾಥ ಯಾತ್ರೆಯು ಜುಲೈ 3ರಂದು ಪ್ರಾರಂಭವಾಗಿ ಆಗಸ್ಟ್ 28ರಂದು ಸಂಪನ್ನಗೊಳ್ಳಲಿದೆ. ಈ ವರ್ಷದ ಮೇ ತಿಂಗಳಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ ವಾರ್ಷಿಕ ಆಧಾರದ ಮೇಲೆ ಶೇಕಡಾ 3.93ಕ್ಕೆ ಏರಿಕೆಯಾಗಿದೆ. ಅಂಕಿಅಂಶಗಳ ಪ್ರಕಾರ ಇದು ಸತತ 5ನೇ ತಿಂಗಳು ಏರಿಕೆಯಾಗಿದೆ. ಏಪ್ರಿಲ್ನಲ್ಲಿ ದಾಖಲಾಗಿದ್ದ ಶೇಕಡಾ 3.48ರೊಂದಿಗೆ ಹೋಲಿಸಿದರೆ ಹಣದುಬ್ಬರದ ಮಧ್ಯಮ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಗ್ರಾಮೀಣ ಪ್ರದೇಶಗಳ ಹಣದುಬ್ಬರವು ಶೇಕಡಾ 4.25ಕ್ಕೆ ಏರಿಕೆಯಾದರೆ ನಗರ ಪ್ರದೇಶಗಳಲ್ಲಿ ಅದು ಶೇಕಡಾ 3.53ಕ್ಕೆ ಹೆಚ್ಚಾಗಿದೆ. ಅಖಿಲ ಭಾರತ ಗ್ರಾಹಕ ಆಹಾರ ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ಆಹಾರ ಹಣದುಬ್ಬರ ದರ ಕಳೆದ ತಿಂಗಳು ಶೇಕಡಾ 4.78ರಷ್ಟಿದ್ದು ಹಿಂದಿನ ತಿಂಗಳಲ್ಲಿ ಇದು ಶೇಕಡಾ 4.2ರಷ್ಟಿತ್ತು. ಪಶ್ಚಿಮ ಏಷ್ಯಾದ ಬೆಳವಣಿಗೆಗಳಿಂದ ಜಾಗತಿಕ ಇಂಧನ ಮಾರುಕಟ್ಟೆಗಳಲ್ಲಿ ಅಸ್ಥಿರತೆ ಕಂಡುಬಂದಿದ್ದರೂ ದೇಶೀಯ ಹಣದುಬ್ಬರ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಿತಿಯೊಳಗೆ ಉಳಿದಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ನ ಎಡ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11ಗಂಟೆಗೆ ಆರಂಭವಾಗಲಿದೆ. ತಿಂಗಳು ಪೂರ್ತಿ ನಡೆಯಲಿರುವ ಈ ಪಂದ್ಯಾವಳಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಫೈನಲ್ ಪಂದ್ಯ ಜುಲೈ 5ರಂದು ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ಮಹಿಳಾ ತಂಡ ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದದ ಪಂದ್ಯದಲ್ಲಿ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಪಂದ್ಯಾವಳಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.

ವಿಜಯಪುರ ಆಕಾಶವಾಣಿ ಸ್ನೇಹಿತರೆ, ಸ್ಟುಡಿಯೋ ಸಮಯ 7:45:26 ಆಗ್ತಾ ಇದೆ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಸ್ನೇಹಿತರ ಕನ್ನಡ ಚಿತ್ರಗೀತೆಗಳನ್ನು ನಿಮ್ಮ ನೆಚ್ಚಿನ ಎಫ್ಎಂ ಸ್ಟೇಷನ್ ವಿಜಯಪುರದಿಂದ ಕೇಳ್ತಾ ಇದ್ದೀರಾ. ರಾಘವೇಂದ್ರ ರಾಜ್ಕುಮಾರ್ ನಟನೆಯಲ್ಲಿ ಮೂಡಿಬಂದಿರುವ ಚಿತ್ರದ ಹಾಡುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಡಿಬರ್ತಾ ಇವೆ. ಕಾರ್ಯಕ್ರಮದ ಮೊದಲಿಗೆ ಮೂಡಿಬಂತು ಸುಧಾಕರ, ಚಿರಂಜೀವಿ ಸುಧಾಕರ್ ಅನ್ನುವಂಥ ಚಿತ್ರದ ಹಾಡು. 88ರಲ್ಲಿ ತೆರೆಗೆ ಬಂದಿತ್ತು. 89ನೇ ಇಸ್ವಿಯಲ್ಲಿ ತೆರೆಗೆ ಬಂದಂಥ ಚಿತ್ರ ನಂಜುಂಡಿ ಕಲ್ಯಾಣ. ಆ ಸಂದರ್ಭದಲ್ಲಿ ಬಹಳಷ್ಟು ದಾಖಲೆಗಳನ್ನು ಮಾಡಿರ್ತಕ್ಕಂಥ ಚಿತ್ರ ಇದು ಕೂಡ. ಹಾಗೆಯೇ ಇದು ತೆಲುಗಿಗೆ ಡಬ್ ಕೂಡ ಆಗಿತ್ತು. ನಾಲ್ಕು ಮಗಳು ಕಾವಾಲಿ ಅನ್ನುವ ಹೆಸರಿನಲ್ಲಿ ಅಲ್ಲೂ ಕೂಡ ತುಂಬ ಹಿಟ್ಟಾಗಿತ್ತು. ಎಂ ಎಸ್ ರಾಜಶೇಖರ್ ಅವರು ಚಿತ್ರವನ್ನು ನಿರ್ದೇಶನ ಮಾಡಿದರು. ಜಿ ಉದಯಶಂಕರ್ ಅವರು ಹಾಡುಗಳನ್ನು ರಚನೆ ಮಾಡಿದರೆ ಉಪೇಂದ್ರ ಕುಮಾರ್ ಅವರಿಂದ ಸಂಗೀತವಿತ್ತು. ಗೀತೆಗಳನ್ನು ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿದರು. ಮಾಲಾಶ್ರೀ ಅವರು ನ್ಯೂ ಕಮರ್ ಅಂತ ಹೇಳ್ಬೋದು. ಈ ಚಿತ್ರದ ಮುಖಾಂತರ ಅವರು ಕನ್ನಡ ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡೆದರು. ಈಗ ಇದೇ ಜೋಡಿ ನಟಿಸಿದ ಹಾಡು ಗಜಪತಿ ಗರ್ವಭಂಗ ಚಿತ್ರದ್ದು. ಈ ಚಿತ್ರ ಕೂಡ 89ನೇ ಇಸ್ವಿಯಲ್ಲಿ ತೆರೆಗೆ ಬಂದಿತ್ತು. ಚಿತ್ರದ ನಿರ್ದೇಶಕರು ಎಂ ಎಸ್ ರಾಜಶೇಖರ್.

ಸ್ನೇಹಿತರೆ, ಇವತ್ತಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಆರಂಭದಲ್ಲಿ ನಟಿಸಿದ 1 2 3 ಅಂತ ಹೇಳ್ತೀವಲ್ಲ, ಚಿರಂಜೀವಿ ಸುಧಾಕರ ಮತ್ತು ನಂಜುಂಡಿ ಕಲ್ಯಾಣ ಹಾಗೂ ಗಜಪತಿ ಗರೋಭಂಗ ಚಿತ್ರದ 3 ಗೀತೆಗಳನ್ನು ಕೇಳ್ಕೊಂಬಂದ್ವಿ. ನಾಯಕಿಯರಾಗಿ ಮನೀಷಾ, ಉನ್ನಿ ಮತ್ತು ಮಾಲಾಶ್ರೀ ನಟಿಸಿದರು. ಜಿ ಉದಯಶಂಕರ್ ಈ ಎಲ್ಲ ಹಾಡುಗಳನ್ನು ರಚನೆ ಮಾಡಿದರು. ಉಪೇಂದ್ರ ಕುಮಾರ್ ಅವರಿಂದ ಸಂಗೀತ ನಿರ್ದೇಶನವಿತ್ತು. ಮೊದಲ ಚಿತ್ರವನ್ನು ಸಿಂಗೀತಂ ಶ್ರೀನಿವಾಸರ ಅವರು ನಿರ್ದೇಶನ ಮಾಡಿದರು. 2 ಮತ್ತು 3 ಚಿತ್ರವನ್ನು MS ರಾಜಶೇಖರ್ ಅವರು ನಿರ್ದೇಶನ ಮಾಡಿದರು. ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ವಿಜಯಪುರ ಆಕಾಶವಾಣಿ FM ಬ್ಯಾಂಡ್ ಕಂಪನಾಂಕ 101.8 MHz. ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾತಾ ರಹೇ ಮೇರಾ ದಿಲ್ ಶೀರ್ಷಿಕೆಯ ಅಡಿಯಲ್ಲಿ ಮೂಡಿ ಬರುತ್ತವೆ.

0: ಜೂನ್ 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ.
1: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ.
0: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು.
1: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
0: ಮಕ್ಕಳ ಕನಸುಗಳು ಅರಳಿದಾಗ
1: ದೇಶದ ಭವಿಷ್ಯ ಬೆಳಗುತ್ತದೆ.
2: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಆತ್ಮೇರೆ ಗಾತಾರಹ ಮೇರಾ ದಿಲ್ ಶೀರ್ಷಿಕೆಯ ಅಡಿಯಲ್ಲಿ ಹಿಂದಿ ಚಿತ್ರಗೀತೆಗಳು ಮೂಡಿ ಬಾತಾ ಇವೆ. ನಿಮ್ಮ ನೆಚ್ಚಿನ ಎಫ್ಎಂ ಸ್ಟೇಷನ್ ವಿಜಯಪುರದಿಂದ ಸ್ಟುಡಿಯೋ ಸಮಯ ಆಗ್ತಾ ಇದೆ 8:16:37. ಈಗ ತಾನೇ ಕುಚಿ ಕುಚ್ ಹೋತಾ ಹಾಯ್ ಚಿತ್ರದ ಎರಡು ಗೀತೆಗಳನ್ನು ಕೇಳ್ಕೊಂಬಂದ್ವಿ. 98 ತೆರೆಗೆ ಬಂದಂಥ ಚಿತ್ರ ಇದಾಗಿತ್ತು. ಜತಿನ್ ಲಲಿತ್ ಅವರ ಸಂಗೀತದಲ್ಲಿ ಸಮೀರ್ ಬರೆದ ಹಾಡುಗಳು ಇವಾಗಿದ್ದವು. ಇನ್ನು ಮುಂದೆ ದಿಲ್ ತೋ ಪಾಗಲ್ ಹಾಯ್ ಚಿತ್ರದ ಎರಡು ಗೀತೆಗಳು. ಲತಾ ಮಂಗೇಶ್ಕರ್ ಮತ್ತು ಉದಿತ್ ನಾರಾಯಣ್ ಗೀತೆಗಳನ್ನು ಹಾಡಿದ್ದಾರೆ. ಉತ್ತಮ್ ಸಿಂಗ್ ಅವರ ಸಂಗೀತದಲ್ಲಿ ಆನಂದ್ ಬಕ್ಸಿ ಬರೆದ ಹಾಡುಗಳು.

ಮೂಡಿಬರ್ತಾ ಇರೋದು ವಿಜಯಪುರ ಆಕಾಶವಾಣಿ ನಿಲಯದಿಂದ. ಸ್ಟುಡಿಯೋ ಸಮಯವನ್ನು ನೋಟ್ ಮಾಡಿಕೊಳ್ಳಿ, 8:27:47 ಆಗ್ತಾಯಿದೆ. 97ನೇ ಇಸ್ವಿಯಲ್ಲಿ ತೆರೆಗೆ ಬಂದಂಥ ದಿಲ್ ತೋ ಪಾಗಲ್ ಹೈ ಚಿತ್ರದ 2 ಗೀತೆಗಳನ್ನು ಕೇಳ್ಕೊಂಬಂದ್ವಿ. ಶಾರುಖ್ ಖಾನ್, ಮಾಧುರಿ ದೀಕ್ಷಿತ್, ಕರಿಷ್ಮಾ ಕಪೂರ್ ಮುಖ್ಯ ಭೂಮಿಕೆಯಲ್ಲಿದ್ದರು. ಈ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇರೋದು 101.8 MHz FM ಬ್ಯಾಂಡ್ ಕಂಪನಾಂಕಗಳ ಮೇಲೆ. ಇನ್ನು ಮುಂದೆ ಬಾಜಿಗರ್, 93ಯಲ್ಲಿ ಬಂದಂಥ ಆ ಸಂದರ್ಭದ ಅದ್ಭುತ ಚಿತ್ರ ಇದು. 39ನೇ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಇದಕ್ಕೆ ಸಿಕ್ತು. ಬಹಳಷ್ಟು ಬೇರೆ ಬೇರೆ ವಿಭಾಗಗಳಲ್ಲಿ ಬಹಳಷ್ಟು ಬಹುಮಾನಗಳನ್ನು ಕೂಡ ಪಡೀತು. ಕಾಜಲ್ ಮತ್ತು ಶಿಲ್ಪಾ ಶೆಟ್ಟಿ ನಾಯಕರಾಗಿ ನಟಿಸಿದರು. ಬನಿ ಅನು ಮಲ್ಲಿಕ್ ಅವರ ಸಂಗೀತದಲ್ಲಿ ರಾಣಿ ಮಲ್ಲಿಕ್ ಮತ್ತು ಗುಹರ್ ಕಾನ್ಪುರಿ ಬರೆದ ಹಾಡುಗಳನ್ನು ಕೇಳೋಣ. ವಿನೋದ್ ರಾಠೋಡ್, ಅಲ್ಕಾ ಆಗ್ನಿಕ್, ಕುಮಾರ್ ಸಾನು ಮತ್ತು ಸೋನಾಲಿ ವಾಜಪೇಯಿ ಗೀತೆಗಳನ್ನು ಹಾಡಿದ್ದಾರೆ.

ಆತ್ಮರೆ, ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ನಿಲಯದಿಂದ ಮೂಡಿಬಂತು.

ಸ್ನೇಹಿತರೆ, ಈ ರಾತ್ರಿ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಬೆಂಗಳೂರು ನಿಲಯದಿಂದ ಕೇಳಿಬರುತ್ತದೆ. ಇನ್ನು ಕರೆಂಟ್ ಅಫೇರ್ಸ್, ಈ ಕಾರ್ಯಕ್ರಮ ದಿಲ್ಲಿ ಕೇಂದ್ರದಿಂದ 9:30 ಆಲಿಸುತ್ತೀರಿ. ವಿಜಯಪುರ ಆಕಾಶವಾಣಿ ಎಫ್ಎಂ ಬ್ಯಾಂಡ್ ಕಂಪನಾಂಕ 101.8 MHz. ಸರಿಯಾಗಿ 8:45 ಸಮಾಚಾರ ಸಂಧ್ಯಾ, 9:00 ನ್ಯೂಸ್ ಅಟ್ 9, ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದಿಲ್ಲಿ ನಿಲಯದಿಂದ.

ಆಕಾಶವಾಣಿ ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ವಿದುಷಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆಯಲ್ಲಿ ವಯಲಿನ್ ಅಶ್ವಿನ್ ಕಲ್ಯಾಣ್, ಮೃದಂಗ ರಂಜನಿ ಸಿದ್ಧಾಂತಿ, ಮೋರ್ಸಿಂಗ್ ಚಿದಾನಂದ. ಆರಂಭದಲ್ಲಿ ಕೇಳಿ ಹಂಸಧ್ವನಿ ರಾಗ, ಆದಿತಾಳದಲ್ಲಿ ವೀಣಾ ಕುಪಯಾರ್ ಅವರ ರಚನೆ ವಿನಾಯಕ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿಬಂತು. ವಿದುಷಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆ ಇತ್ತು. ವಯಲಿನ್ ಅಶ್ವಿನ್ ಕಲ್ಯಾಣ್, ಮೃದಂಗ ರಂಜನಿ ಸಿದ್ಧಾಂತಿ, ಮೋರ್ಸಿಂಗ್ ಚಿದಾನಂದ ಅವರದಾಗಿತ್ತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇದೀಗ ಕೇಳಿ, ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರ. ವಿಷಯ ಜನವಿಶ್ವಾಸ್.
1: ಆಕಾಶವಾಣಿ ಹೇ 12 ಸಾಲ ವಿಶ್ವಾಸ್ ಕೆ ವಿಕಾಸ್ ಕೆ ಜನ ಕಲ್ಯಾಣ ಕೆ ವಿಶೇಷ ಶೃಂಖಲಾ ಕೆ ಅಂತರ್ಗತ ಆಜ್ ಸುನಿಯೆ ಕೇಂದ್ರೀಯ ಸಂಸ್ಕೃತಿ ಔರ್ ಪರ್ಯಟನ್ ಮಂತ್ರಿ ಗಜೇಂದ್ರ ಸಿಂಗ್ ಶೇಖಾವತ್ ಕೆ ಸಾಥ್ ವಿಶೇಷ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಕರ್ ರಹೇ ಹೇ ಆನಂದ್ ಶ್ರೀವಾಸ್ತವ್.
2: ಏಕ್ ಓರ್ ಹಜಾರೋ ವರ್ಷೋ ಕಿ ಸಭ್ಯತಾಯೇ, ದೂಸರಿ ಓರ್ ನಯೇ ಭಾರತ್ ಕಿ ಆಕಾಂಕ್ಷಾಯೇ, ಏಕ್ ಓರ್ ವೇದೋ ಕಿ ವಾಣಿ ತೋ ದೂಸರಿ ಓರ್ ಡಿಜಿಟಲ್ ಯುಗ್ ಕಿ ಗತಿ, ಏಕ್ ಓರ್ ಕಾಶಿ ಕೆ ಘಾಟ್ ದೂಸರಿ ಓರ್ ವಿಶ್ವ ಮಂಚ ಪರ್ ಭಾರತ್ ಕಾ ಬಢ್ತಾ ಸಮ್ಮಾನ್. ಪಿಛಲೆ 12 ವರ್ಷೋ ಮೇ ಭಾರತ್ ನೇ ಸಿರ್ಫ ವಿಕಾಸ್ ಕಿ ನಯಿ ಇಬಾರತ್ ಹಿ ನಹೀ ಲಿಖಿ ಹೈ, ಭಾರತ್ ನೇ ಅಪ್ನಿ ಸಾಂಸ್ಕೃತಿಕ ಚೇತನಾ ವಿರಾಸತ್ ಔರ್ ಪಹಚಾನ್ ಕೋ ಏಕ್ ನಯೇ ಆತ್ಮವಿಶ್ವಾಸ್ ಕೆ ಸಾಥ್ ದುನಿಯಾ ಕೆ ಸಾಮ್ನೆ ಪ್ರಸ್ತುತ ಕಿಯಾ ಹೈ. ಕಾಶಿ ಕೆ ಧಾಮ್ ಕಿ ಬಾತ್ ಕರೇ ಯಾ ಫಿರ್ ಕೇದಾರನಾಥ್ ಕೆ ಪುನರ್ನಿರ್ಮಾಣ ಕಿ, ವಿದೇಶೋ ಸೆ ಆಯೇ ಮೂರ್ತಿಯೋ ಕಿ ಬಾತ್ ಕರೇ ಯಾ ಫಿರ್ ಜ್ಞಾನ್ ಭಾರತಂ ಮಿಷನ್ ಕಿ, ಸಾಥ್ ಹಿ ಸಾಥ್ ವಂದೇ ಮಾತರಂ ಕೆ 150 ವರ್ಷೋ ಕೆ ರಾಷ್ಟ್ರೀಯ ಉತ್ಸವ ಕಿ ಬಾತ್ ಕರೇ ಯಾ ಫಿರ್ ಹಮ್ ಬಾತ್ ಕರೇ ಆಜ್ ಆಧುನಿಕ ಹೋತೆ ಭಾರತ್ ಕೆ ನಯೇ ಸ್ವರೂಪ ಕಿ. ಹರ್ ಜಗಹ ಚರ್ಚಾ ಹೈ ಏಕ್ ಐಸೆ ಭಾರತ್ ಕಿ ಜಿಸ್ ಕಿ ಓರ್ ದುನಿಯಾ ಉಮ್ಮೀದ್ ಭರಿ ನಜರೋ ಸೆ ದೇಖ ರಹಿ ಹೈ. ಸಂಸ್ಕೃತಿ ಔರ್ ಪರ್ಯಟನ್ ಕೆ ಕ್ಷೇತ್ರ ಮೇ ಪಿಛಲೆ 12 ವರ್ಷ ಕಿಸ್ ತರೀಕೆ ಕೆ ರಹೇ ಇಸ್ ಪರ್ ಚರ್ಚಾ ಕೆ ಲಿಯೆ ಆಜ್ ಕೆ ಖಾಸ್ ಮೆಹಮಾನ್ ಹೈ ಕೇಂದ್ರೀಯ ಸಂಸ್ಕೃತಿ ಔರ್ ಪರ್ಯಟನ್ ಮಂತ್ರಿ ಗಜೇಂದ್ರ ಸಿಂಗ್ ಶೇಖಾವತ್. ಆಕಾಶವಾಣಿ ಮೇ ಆಪ್ಕಾ ಬಹುತ್ ಬಹುತ್ ಸ್ವಾಗತ ಹೈ.
3: ಧನ್ಯವಾದ್, ಬಹುತ್ ಸಾರಾ ಆಭಾರ್ ಯಾ ಅವಸರ್ ಪ್ರದಾನ್ ಕರ್ನೆ ಕೆ ಲಿಯೆ.
2: ಶುರುವಾತ್ ಯಹೀ ಸೆ ಕರ್ತೆ ಹೈ, ಪಿಛಲೆ 12 ವರ್ಷ ಕಿ ಹಮ್ ಬಾತ್ ಕರೇ ತೋ ಸಂಸ್ಕೃತಿ ಕೆ ಕ್ಷೇತ್ರ ಮೇ ಆಪ್ ಕಿಸ್ ತರೀಕೆ ಸೆ ದೇಖ್ತೆ ಹೈ, ಚೂಂಕಿ ದುನಿಯಾ ಕೋ ಲಗ್ತಾ ಥಾ ಕಿ ವಿರಾಸತ್ ಔರ್ ವಿಕಾಸ್ ದೋ ಅಲಗ್ ಅಲಗ್ ವಿಷಯ ಹೈ, ಲೇಕಿನ್ ಭಾರತ್ ನೇ ಇಸೆ ಏಕ್ ಸಾಥ್ ಏಕಾಕಾರ್ ಕರ್ ದಿಖಾಯಾ ಹೈ.
3: ಮಾನ್ಯ ಪ್ರಧಾನ ಮಂತ್ರಿ ಜಿ ಕೆ ನೇತೃತ್ವ ಮೇ ಜಿಸ್ ತರಹ ಸೆ ಪಿಛಲೆ 12 ವರ್ಷೋ ಮೇ ಏಕ್ ತರಫ್ ಜನತಾ ಕೆ ವಿಶ್ವಾಸ್ ಪರ್ ಖರಾ ಉತರತೆ ಹುವೆ ಸರ್ವ ಸ್ಪರ್ಶಿ ಯೋಜನಾಓ ಕೆ ಮಾಧ್ಯಮ ಸೆ, ಲೋಕ ಕಲ್ಯಾಣಕಾರಿ ಸರ್ವ ಕಲ್ಯಾಣಕಾರಿ ಯೋಜನಾಓ ಕೆ ಮಾಧ್ಯಮ ಸೆ ದೇಶ ಕೋ ಪರಿವರ್ತಿತ ಕಿಯಾ. ವಹೀ ದೂಸರಿ ತರಫ್ ಜಾಂ ಭಾರತ ಕಾ ಆಮ ವ್ಯಕ್ತಿ ಗುಲಾಮಿ ಕಿ ಮಾನಸಿಕತಾ ಕೆ ಬೋಧ ಸೆ ದಬ್ ಕರ್ಕೆ ಭಾರತ ಪರ್ ಸ್ವಾಭಾವಿಕ ಗರ್ವ ಕರ್ನೆ ಕಿ ಜೋ ವ್ಯವಸ್ಥಾ ಥಿ, ಜೋ ವಿಚಾರ ಥಾ, ಉಸ್ಸೆ ಕಹೀ ದೂರ್ ಭಟಕ್ ಗಯಾ ಥಾ, ಉಸ್ಸೆ ಕಹೀ ಅಲಗ್ ಹೋ ಗಯಾ ಥಾ. ಭಾರತೀಯೋ ಕಾ ಭಾರತ ಕೆ ಪ್ರತಿ ಗರ್ವ ಕಾ ಬೋಧ ವಾಪಸ್ ಸ್ಥಾಪಿತ ಕರ್ನೆ ಮೇ ಪಿಛಲೆ 12 ಸಾಲ ಮೇ ಸಫಲತಾ ಪ್ರಾಪ್ತ ಕಿಯೆ. ಇಸ್ 12 ಸಾಲ ಕೆ ದೌರ್ ಮೇ ಜಿಸ್ ತರಹ ಸೆ ವಿರಾಸತ್ ಔರ್ ವಿಕಾಸ್ ದೋನೋ ಏಕ್ ಸಾಥ್ ಚಲೇ, ಹಮ್ ಗುಲಾಮಿ ಕಿ ಮಾನಸಿಕತಾ ಕೋ ಪೀಚೆ ಛೋಡ್ ಕರ್ಕೆ ಅಪ್ನಿ ವಿರಾಸತ್ ಕಾ ಸಂರಕ್ಷಣ ಕರ್ತೆ ಹುವೆ ವಿಕಸಿತ ಹೋನೆ ಕಿ ದಿಶಾ ಮೇ ಆಗೆ ಬಢೆ. ಮಾನ್ಯ ಪ್ರಧಾನ ಮಂತ್ರಿ ಜಿ ಕೆ ನೇತೃತ್ವ ಮೇ ಇಸ್ ದಿಶಾ ಮೇ ಜಿಸ್ ತರಹ ಸೆ ಪಿಛಲೆ 12 ವರ್ಷೋ ಮೇ ಕಾಮ ಹುವಾ ಹೈ ಔರ್ ಜೋ ಪರಿವರ್ತನ ಔರ್ ಪ್ರಭಾವ ಉಸ್ಕಾ ದಿಖಾಯಿ ದೇತಾ ಹೈ, ಮೈ ಜಿಮ್ಮೇದಾರಿ ಕೆ ಸಾಥ್ ಮೇ ಕಹಿ ಸಕ್ತಾ ಹೂಂ ಕಿ 12 ಸಾಲ ಕಾ ಕಾಲಖಂಡ ಜಬ್ ಭಾರತ್ ಕೆ ವಿಕಸಿತ ಹೋನೆ ಕಾ ಇತಿಹಾಸ ಲಿಖಾ ಜಾಯೇಗಾ, ತಬ್ ಭಾರತ್ ಕೆ ಸಾಂಸ್ಕೃತಿಕ ಪುನರ್ಜಾಗರಣ ಕಾ ದೌರ್ ಉಸ್ಕೆ ರೂಪ ಮೇ ಪರಿಭಾಷಿತ ಔರ್ ಚಿನ್ನಿತ ಕಿಯಾ ಜಾಯೇಗಾ.
2: ಜೀ ಬಿಲ್ಕುಲ್, ಕೈ ಸಾರೇ ಐಸೆ ವಿಷಯ ರಹೇ ಜಿಸ್ನೇ ಸಂಸ್ಕೃತಿ ಮಂತ್ರಾಲಯ ನೇ ಪಿಛಲೆ 12 ವರ್ಷೋ ಮೇ ಬೆಹತರೀನ್ ಕಾಮ ಕಿಯಾ. ಅಗರ್ ಏಕ್ ಏಕ್ ವಿಷಯ ಕಿ ಬಾತ್ ಕರೇ ತೋ ವಿದೇಶೋ ಸೆ ಜೋ ಪ್ರಾಚೀನ್ ಮೂರ್ತಿಯಾಂ ಆಯಿ ಉಸ್ಕಾ ಆಪ್ ಕಿತ್ನಾ ಪ್ರಭಾವ ಮಾನತೆ ಹೈ, ಸಿರ್ಫ್ ವೋ ಮೂರ್ತಿಯೋ ಕಾ ಆನಾ ನಹೀ ರಹಾ, ವೋ ಭಾರತ್ ಕಿ ಸಾಂಸ್ಕೃತಿಕ ಚೇತನಾ ಕಾ ವೈಶ್ವಿಕ ಪ್ರಸಾರ ಭಿ ದಿಖಾತಾ ಹೈ ಔರ್ ಸಾಥ್ ಹಿ ಸಾಥ್ ದಿಖಾತಾ ಹೈ ಕಿ ಜಬ್ ಸಂಸ್ಕೃತಿ ಕಿ ಕೋಯಿ ಚೀಜ್ ವಾಪಸ್ ಆತಿ ಹೈ ತೋ ವಿರಾಸತ್ ಭಿ ಹಮಾರಿ ಸಮೃದ್ಧ ಹೋತಿ ಹೈ.
3: ದೇಖಿಯೇ 70 ಕೆ ದಶಕ ಕೆ ಪ್ರಾರಂಭ ಮೇ ಯುನೆಸ್ಕೋ ಕಾ ಯೇ ವರ್ಲ್ಡ್ ಕನ್ವೆನ್ಷನ್ ಹುವಾ ಜಿಸ್ಮೇ ಯೇ ತಯ ಹುವಾ ಕಿ ಸಾಂಸ್ಕೃತಿಕ ಧರೋಹರ್ ಹೈ ಯದಿ ಅನಧಿಕೃತ ರೂಪ ಸೆ ಉಸ್ ದೇಶ್ ಸೆ ಕಹೀ ಬಾಹರ್ ಲೆ ಜಾಯೇ ಜಾತೇ ಹೈ ತೋ ಇಸ್ ಕನ್ವೆನ್ಷನ್ ಕೆ ಬಾದ್ ಕೆ ಇನ್ ಸಂಪದಾಓ ಪರ್ ವೋ ರಾಷ್ಟ್ರ ಅಪ್ನಾ ಪ್ರೊವಿನೆನ್ಸ್ ಪ್ರೂವ್ ಕರ್ಕೆ ಉಸ್ಕೋ ವಾಪಸ್ ಲಾನೆ ಕೆ ಲಿಯೆ ಕ್ಲೇಮ್ ಕರ್ ಸಕ್ತಾ ಹೈ, ಅನೈತಿಕ ತರೀಕೆ ಸೆ, ಇಲ್ಲೀಗಲ್ ತರೀಕೆ ಸೆ, ಚೋರಿ ಸೆ, ತಸ್ಕರಿ ಸೆ.

0: ಆಕಾಶವಾಣಿ ಸಮಯ 11:05 ಆಗಲಿದ್ದು ಇನ್ನು ಮುಂದೆ ಕೇಳಿ ಇಂಗ್ಲಿಷ್.
1: ಇದು ವಿಜಯಪುರ ಆಕಾಶವಾಣಿ ಎಫ್ಎಂ ಆ್ಯಂಡ್ ಕಂಪನಾಂಕ 101.8 MHz. ಪ್ರಿಯಕ್ಕೆ ಒಳಗ ಸ್ನೇಹಿತರೆ, ಈಗ ಸಮಯ 11:05:06. ಇಲ್ಲಿಗೆ ಇವತ್ತಿನ ಪ್ರಸಾರ ಕಾರ್ಯ ಮುಗಿಯಿತು. ನಾಳೆಯ ಪ್ರಸಾರ ಬೆಳಗ್ಗೆ 5:53 ಆರಂಭವಾಗುತ್ತದೆ. ಅಲ್ಲಿವರೆಗೆ ನಿಮ್ಮ ಬಾನುಲಿ ಮಿತ್ರ ನೇತಾಜಿ ಗಾಂಧಿಗೆ ಅನುಮತಿ ಕೊಡಿ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.